ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ಶ್ರಾವಣ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 15ನೇ ತಾರೀಖು ಶನಿವಾರ. ಆತ್ಮೀಯ ಕೇಳುಗರಿಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:48. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎಲ್ಲಾ ಶ್ರೋತೃಗಳಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದೇಶ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟ ಧ್ವಜಾರೋಹಣದೊಂದಿಗೆ 21 ಕುಶಲ ತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣೆಕ್ ಷಾ ಪೆರೇಡ್ ಮೈದಾನದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಇಂದು ಬೆಳಗ್ಗೆ 10:30 11:30 ಫ್ರೀಡಂ ರಿದನ್ ಎ ಸಿಂಫನಿ ಆಫ್ ಫ್ರೀಡಂ ಕುರಿತ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಇತರ ಸಾರ್ವಜನಿಕ ವಲಯದ ಸಂಸ್ಥೆಗಳು ಒಟ್ಟು ರಕ್ಷಣಾ ಉತ್ಪಾದನೆಯಲ್ಲಿ ಸುಮಾರು 76%ನ್ನು ಹೊಂದಿದ್ದು, ಖಾಸಗಿ ವಲಯವು 24%ನ್ನು ಕೊಡುಗೆ ನೀಡುತ್ತಿದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ 22%ರಷ್ಟಿತ್ತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಪಾವತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪತ್ರ ಬರೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಈ ದಿನ ನಮ್ಮ ನಿಲಯದಿಂದ ಮೂಡಿಬರಲಿರುವಂತಹ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯ

ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆಯಲ್ಲಿ ಇಂದು ದೇಶಭಕ್ತಿ ಗೀತೆಗಳು ಸ್ವಾತಂತ್ರ್ಯ ದಿನದ ಈ ಒಂದು ಶುಭ ಸಂದರ್ಭದಲ್ಲಿ 6:35 ಕೇಳಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಚಲನಚಿತ್ರಗಳಿಂದ ಆಯ್ದಂತಹ ದೇಶಭಕ್ತಿ ಗೀತೆಗಳು, ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಮೂಡಿಬರುತ್ತೆ. 7:00 ಸ್ವಾತಂತ್ರ್ಯ ದಿನದ ಈ ಶುಭ ಸಂದರ್ಭದಲ್ಲಿ ದೇಶದ ಜನರನ್ನು ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳ ಭಾಷಣ ಮೂಡಿಬರುತ್ತೆ. ಆನಂತರ ಮಾನ್ಯ ರಾಜ್ಯಪಾಲರ ಭಾಷಣ, ನಂತರ ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ನಾಡಿನ ಜನತೆಯನ್ನು ಕುರಿತು ಪ್ರಸಾರವಾಗುತ್ತೆ. ನಂತರ ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರುತ್ತೆ. 10:02 ಕೇಳಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಹನ್ನೊಂದು ಹೊಸ ಹಾಡು ಕಾರ್ಯಕ್ರಮ. 11:30 ಕೇಳಿ ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮದೇ ಕೋರಿಕೆಯ ಚಿತ್ರಗೀತೆಗಳು. 1:02 ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತೆ. 1:20 ಸಂದೇಶ ನಿಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ. 2:15 ಕೇಳಿ ವೀಕೆಂಡ್ ಸ್ಪೆಷಲ್ ಹಾಡುಗಳು. 2:40 ಚಿತ್ರತಾನ, ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನು ಕೇಳಬಹುದು ಚಿತ್ರತಾನ ಕಾರ್ಯಕ್ರಮದಲ್ಲಿ. 3:00 ಹಿಂದಿಯಲ್ಲಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಕೇಳಿ ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ, ನ್ಯಾಯವಾಣಿ. ಈ ಕಾರ್ಯಕ್ರಮದ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 5:47 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಕೇಳಿ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ. ಈ 6:55 ಕನ್ನಡ ರತ್ನ ಭಂಡಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 6:00 ವಿಶೇಷ ಸೌಂಡ್ ಟ್ರ್ಯಾಕ್, ಈ ದಿನ ಕಾಮನಬಿಲ್ಲು ಚಿತ್ರದ ಧ್ವನಿವಾಹಿನಿಯನ್ನು ನೀವು ಕೇಳಬಹುದು. 9:15 ಹಿಂದಿ ಮೆಲೋಡೀಸ್. 9:30 ಮಾನ್ಯ ಪ್ರಧಾನಮಂತ್ರಿಗಳ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. 10:02 ಕೇಳಿ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸಮಯ ಆಗಿದೆ 6:07:57. ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಾದೋಪಾಸನೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಆರ್ ಎನ್ ಜಯಗೋಪಾಲ್ ವಿರಚಿತ ದೇಶಭಕ್ತಿ ಗೀತೆ ಎಂ ಬಿ ಶ್ರೀನಿವಾಸನ್ ಅವರ ಸ್ವರ ಸಂಯೋಜನೆಯಲ್ಲಿ ವೃಂದಗಾನದಲ್ಲಿ ಮೂಡಿಬಂತು.

ದೇಶಭಕ್ತಿ ಗೀತೆಗಳ ಪ್ರಸಾರ ಇಂದಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಮಯ 6:19:59. ಆತ್ಮೀಯ ಕೇಳುಗರೆ, ಸ್ವಾತಂತ್ರ್ಯ ಅನ್ನುವಂತಹ ಪದವನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಹೆಮ್ಮೆ, ಗೌರವ ಮತ್ತು ದೇಶಭಕ್ತಿಯ ಭಾವನೆ ಮೂಡುತ್ತೆ. ಇಂದು ನಾವು ಅನುಭವಿಸ್ತಾ ಇರುವಂತಹ ಈ ಸ್ವಾತಂತ್ರ್ಯ ಸುಲಭವಾಗಿ ನಮಗೆ ದಕ್ಕಿದ್ದಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇದಕ್ಕಾಗಿ ಅನೇಕ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗವನ್ನು ಮಾಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ, ಹಾಗೆ ಬಲಿದಾನವನ್ನು ಕೂಡ ಮಾಡಿದ್ದಾರೆ. ಇದರ ಫಲವಾಗಿ ಇಂದು ನಾವೆಲ್ಲರೂ ಕೂಡ ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಭಾರತ ಸ್ವತಂತ್ರವಾದಂತಹ ರಾಷ್ಟ್ರ ಆಗಿದೆ. 1947 August 15 ನಮ್ಮ ಭಾರತ ಬ್ರಿಟಿಷರ ಒಂದು ಆಳ್ವಿಕೆಯಿಂದ, ಈ ಒಂದು ದಾಸ್ಯದಿಂದ ಮುಕ್ತಿಯನ್ನು ಪಡೆಯುತ್ತೆ, ಮುಕ್ತವಾಗತ್ತೆ. ಅನೇಕ ಮಹಾತ್ಮರು, ದೇಶಭಕ್ತರು ಈ ಒಂದು ಕಾರ್ಯಕ್ಕಾಗಿ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಆ ಎಲ್ಲ ಮಹನೀಯರನ್ನು ಸ್ಮರಿಸೋದರ ಜೊತೆಗೆ ಅವರು ಕಂಡಂತಹ ಕನಸಿನ ಭಾರತವನ್ನು ನಿರ್ಮಿಸುವಂತಹ ಹೊಣೆಗಾರಿಕೆ, ಜವಾಬ್ದಾರಿ, ಕರ್ತವ್ಯ ನಮ್ಮೆಲ್ಲರದು. ಆ ಮಹಾತ್ಮರನ್ನೆಲ್ಲ ನೆನಪಿಸ್ಕೊಳ್ತಾ ಅವರಿಗಾಗಿ ಈ ಒಂದು ಹಾಡು.

0: ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಮನ ಮಿಡಿಯುವಂತಹ ಈ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ನೀವು ಆಲಿಸಿದ್ರಿ. ಹೌದು, ನಮ್ಮ ದೇಶಕ್ಕಾಗಿ ಎಷ್ಟೆಲ್ಲ ಜನ ಪ್ರಾಣವನ್ನು ತೆತ್ತಿದ್ದಾರೆ. ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಪ್ರತಿಭಟಿಸಿದಂತಹ ಎಲ್ಲ ವೀರ ಸೇನಾನಿಗಳಿಗೆ ಹಾಗೆ ದೇಶಭಕ್ತರಿಗೆ ಮರಣದಂಡನೆ ನೀಡಲಾಗ್ತಾ ಇತ್ತು. ಆದರೂ ಕೂಡ ಬೆಚ್ಚದೆ ಬೆದರದೆ ಅವರ ಗುಂಡಿಗೆ ಎದೆಯೊಡ್ಡಿ ನಿಲ್ತಾ ಇದ್ರು. ಹಾಗೆ ಅವರನ್ನು ನೇಣಿಗೆ ಏರಿಸಿದ್ರೆ ಆ ಗಲ್ಲು ಕಂಬಗಳಲ್ಲಿ ಹಣ್ಣಿನಂತೆ ತೂಗ್ತಾ ಇದ್ರು. ಆದರೂ ಕೂಡ ತಮ್ಮ ದೇಶಭಕ್ತಿಯನ್ನು ಛಲವನ್ನು ಎಂದಿಗೂ ಕೂಡ ಅವರು ಸಾವಿಗೆ ಹೆದರಿ ಬಿಟ್ಕೊಡಲಿಲ್ಲ. ಅಂತಹ ಮಹಾತ್ಯಾಗದ ಫಲವಾಗಿ ಈ ದಿನ ಸ್ವತಂತ್ರ ಭಾರತದಲ್ಲಿ ನಾವು ಸ್ವತಂತ್ರರಾಗಿ ಬದುಕ್ತಾ ಇದ್ದೇವೆ. ಆ ಎಲ್ಲ ಮಹನೀಯರನ್ನು ನೆನೀತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಆತ್ಮೀಯ ಕೇಳುಗರೆಲ್ಲರಿಗೂ. ಹಾಗೆಯೇ ದೇಶಭಕ್ತಿ ಸ್ವಾತಂತ್ರ್ಯೋತ್ಸವದ ಈ ದಿನ ಆಚರಣೆ ಅಂತ ಹೇಳಿದ್ರೆ ಕೇವಲ ಧ್ವಜ ಹಾರಿಸೋದು ರಾಷ್ಟ್ರಗೀತೆ ಹಾಡೋದಷ್ಟೇನಾ? ಖಂಡಿತವಾಗಿಯೂ ಅಲ್ಲ. ನಾವು ಸಂಕಲ್ಪವನ್ನು ಮಾಡಬೇಕು, ಪ್ರಾಮಾಣಿಕವಾಗಿ ಬದುಕ್ತೀವಿ ಅಂತ ಹೇಳಿ, ನಮ್ಮ ದೇಶದ ಕಾನೂನುಗಳನ್ನು ಗೌರವಿಸ್ತೀವಿ ಅಂತ ಹೇಳಿ, ಪರಿಸರವನ್ನು ಕಾಪಾಡ್ತೀವಿ ಅಂತ ಹೇಳಿ, ಹಾಗೆ ಇತರರನ್ನು ಗೌರವಿಸ್ತೀವಿ, ಹಿರಿಯರನ್ನು ಗೌರವಿಸ್ತೀವಿ, ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಾವು ನಿರ್ವಹಿಸ್ತೀವಿ ಅಂತ ಹೇಳೋದು ಕೂಡ ದೇಶಭಕ್ತಿಯಾಗಿದೆ. ಹಾಗೆಯೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವಂಥದ್ದು. ಹಾಗಾಗಿ ಮಕ್ಕಳು ಒಳ್ಳೆಯ ಒಂದು ಸಹೋದರತ್ವವನ್ನು ಬೆಳೆಸ್ಕೋಬೇಕು, ತಮ್ಮ ದೇಶಭಕ್ತಿಯನ್ನು ಈ ದೇಶದ ಏಳ್ಗೆಗಾಗಿ ದುಡಿಯುವಂತಹ ಮೂಲಕ, ಪ್ರಾಮಾಣಿಕವಾಗಿ ಬದುಕುವಂತಹ ಮೂಲಕ ತೋರಿಸಬೇಕು. ನಮ್ಮ ದೇಶವನ್ನು ಸ್ವಚ್ಛ, ಸುಂದರ, ಶಕ್ತಿಶಾಲಿ ಮತ್ತು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಪಣವನ್ನು ತೊಡಬೇಕು. ಆಗಷ್ಟೇ ಈ ಒಂದು ಸ್ವಾತಂತ್ರ್ಯ ದಿನದ ಆಚರಣೆ ಸಾರ್ಥಕ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಅಲ್ವಾ? ಮತ್ತೊಮ್ಮೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇನ್ನೀಗ ಪ್ರಾಯೋಜಿತ ಕಾರ್ಯಕ್ರಮ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಡುತ್ತಾರೆ ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಕೇಳಿ ಆಯುಷ್ವಾಣಿ.
2: ಆರೋಗ್ಯದ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ರೋಗ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಯೋಚಿಸುತ್ತೇವೆ. ಆದರೆ ರೋಗ ಬಂದಾಗ ಚಿಕಿತ್ಸೆ ನೀಡುವುದಕ್ಕಿಂತ ರೋಗ ಬರದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮಹತ್ವವಾದುದು. ಸಮಗ್ರ ಆರೋಗ್ಯ ಪರಿಕಲ್ಪನೆಯನ್ನು ನೈಸರ್ಗಿಕ ಆಧಾರಿತ ಹಾಗೂ ಸಮಗ್ರ ಆರೋಗ್ಯದ ದೃಷ್ಟಿಕೋನವನ್ನು ಹೊಂದಿರುವ ಪದ್ಧತಿ ಯುನಾನಿ ವೈದ್ಯಕೀಯ ಪದ್ಧತಿ. ಯುನಾನಿ ವೈದ್ಯಕೀಯ ಪದ್ಧತಿಯು ಕೇವಲ ರೋಗಕ್ಕೆ ಔಷಧಿ ನೀಡುವುದಕ್ಕೆ ಸೀಮಿತವಾಗಿಲ್ಲ. ವ್ಯಕ್ತಿಯ ದೇಹ, ಪ್ರಕೃತಿ, ಮಿಜಾಜ್, ಆಹಾರ ಪದ್ಧತಿ, ಜೀವನ ಶೈಲಿ, ವಯಸ್ಸು, ಪರಿಸರ ಹಾಗೂ ದೇಹ ಸ್ವಾಭಾವಿಕ ಸಮತೋಲನೆ ಇವುಗಳು ಪರಿಗಣಿಸಿ ಆರೋಗ್ಯವನ್ನು ಕಾಪಾಡುವ ಸಮಗ್ರ ದೃಷ್ಟಿಕೋನವನ್ನು ಹೊಂದಿದೆ. ಭಾರತಕ್ಕೆ 11ನೇ ಶತಮಾನದಲ್ಲಿ ಅರಬ್ ಪರ್ಷಿಯನ್ಸ್ ಪಂಡಿತರು ಯುನಾನಿ ವೈದ್ಯಕೀಯ ಪದ್ಧತಿಯನ್ನು ಪರಿಚಯಿಸಿದರು. ಇಂದು ಈ ಪದ್ಧತಿ ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಆರೋಗ್ಯ ಕೇಂದ್ರಗಳ ಸಹಾಯದಿಂದ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ದೇಹದಲ್ಲಿನ 4 ದೋಷಗಳು ಅವುಗಳೆಂದರೆ ಬಲ್ಗಮ್, ದಮ್, ಸಫ್ರಾ ಅಂಡ್ ಸೌದ. ಈ 4 ದೋಷಗಳನ್ನು ಸಮತೋಲನೆ ಇದ್ದಾಗ ಮನುಷ್ಯನ ದೇಹ ಆರೋಗ್ಯವಾಗಿರುತ್ತದೆ. ಈ ದೋಷಗಳಲ್ಲಿ ಪ್ರಮಾಣ ಅಥವಾ ಗುಣಮಟ್ಟದಲ್ಲಿ ಅಸಮತೋಲನೆ ಉಂಟಾದಾಗಲೇ ರೋಗ ಪ್ರಾರಂಭವಾಗುತ್ತದೆ ಎಂದು ಯುನಾನಿ ಪದ್ಧತಿಯ ಮೂಲಭೂತ ಸಿದ್ಧಾಂತ. ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ರೋಗ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಯಾವ ಮಿಜಾಜ್ ವ್ಯಕ್ತಿಗೆ ಈ ರೋಗ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಹೆಚ್ಚು ಮಹತ್ವದುದು. ಪ್ರತಿಯೊಬ್ಬ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಮಿಜಾಜ್ ಒಂದೇ ರೀತಿಯಾಗಿರುವುದಿಲ್ಲ. ಅದರಿಂದ ಒಂದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಆಹಾರ, ಜೀವನ ಶೈಲಿ ಅಥವಾ ಚಿಕಿತ್ಸೆಯು ಅಗತ್ಯವಿರಬೇಕೆಂದಿಲ್ಲ. ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಗಣಿಸುವುದು ಯುನಾನಿ ವೈದ್ಯಕೀಯ ವಿಶೇಷತೆಯಾಗಿದೆ. ಯುನಾನಿ ಪದ್ಧತಿಯಲ್ಲಿ ಆಹಾರಕ್ಕೆ ವಿಶೇಷ ಸ್ಥಾನವಿದೆ. ಆಹಾರವೇ ಔಷಧಿಯ ಮೊದಲ ಹೆಜ್ಜೆ ಎಂಬ ದೃಷ್ಟಿಕೋನದೊಂದಿಗೆ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾದ ಆಹಾರ ಪದ್ಧತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಅನಿಯಮಿತ ಆಹಾರ ಸೇವನೆ, ದೈಹಿಕ ಚಟುವಟಿಕೆಯ ಕೊರತೆ, ನಿದ್ರೆಯ ಅಸಮರ್ಪಕತೆ ಮತ್ತು ಒತ್ತಡ ಇವುಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಸಮತೋಲನಯುತ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ, 8-10 ಗಂಟೆಗಳ ಸಾಕಷ್ಟು ನಿದ್ರೆ, ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಅತ್ಯಂತ ಅಗತ್ಯ. ಯುನಾನಿ ಮಹಾನ್ ವೈದ್ಯರಾದ ಇಬ್ನೆ ಅಲಿ ಸಿನಾರವರು ಕೆಲವು ಸಂದೇಶಗಳನ್ನು ಹೇಳಿರುತ್ತಾರೆ. ಅಪ್ರಯೋಜಿಕ ಔಷಧ ಸಸ್ಯಗಳು ಎಂಬುದಿಲ್ಲ, ಜ್ಞಾನದ ಕೊರತೆ ಅಷ್ಟೇ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ದ್ರವ್ಯವು ಸರಿಯಾದ ಜ್ಞಾನ ಮತ್ತು ಬಳಕೆಯಿಂದ ಔಷಧವಾಗಬಲ್ಲದು. ಹೊಟ್ಟೆಯೇ ಎಲ್ಲ ರೋಗಗಳ ನೆಲ, ಸರಿಯಾದ ಆಹಾರವೇ ಪ್ರತಿಯೊಂದು ಚಿಕಿತ್ಸೆಯ ಅಡಿಪಾಯ. ರೋಗವನ್ನು ಗುಣಪಡಿಸುವುದಕ್ಕಿಂತ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭ. ಯುನಾನಿ ಪದ್ಧತಿಯಲ್ಲಿ ಆರ್ ಅಸ್ಬಾಬೆ ಸಿತ್ತೆ ಜರುರಿಯ ಅಂದರೆ ಗಾಳಿ, ಆಹಾರ, ಪಾನೀಯ, ನಿದ್ರೆ, ವ್ಯಾಯಾಮ, ಮಾನಸಿಕ ಶಾಂತಿ, ದೈಹಿಕ ಶಾಂತಿ ಅಂಡ್ ರಿಟೆನ್ಷನ್ ಇನ್ ಇವ್ಯಾಕ್ಯುಯೇಷನ್, ತಕ್ಕ ಜೀವನ ಶೈಲಿ ಇವೆಲ್ಲವೂ ಯುನಾನಿ ಚಿಕಿತ್ಸೆಯ ಅವಿಭಾಜ್ಯ ಅಂಗಗಳಾಗಿವೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಳಸುವ ಔಷಧಿಗಳು ಪ್ರಮುಖವಾಗಿ ಸಸ್ಯಜ, ಖನಿಜ ಮತ್ತು ಪ್ರಾಣಿಜ ಮೂಲಗಳಿಂದ ತಯಾರಾಗುತ್ತವೆ. ಅರ್ಹ ಯುನಾನಿ ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಇವು ಸುರಕ್ಷಿತವಾಗಿದ್ದು ದೇಹಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಇಂದಿನ ಕಾಲದಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯುನಾನಿ ಪದ್ಧತಿಯು ಬಹಳ ಉಪಯುಕ್ತವಾಗಿದೆ. ಜೀರ್ಣಕ್ಕೆ ತೊಂದರೆಗಳು, ಮಧುಮೇಹ, ರಕ್ತದೊತ್ತಡ, ಉಸಿರಾಟ ಕಾಯಿಲೆಗಳು, ಚರ್ಮ ರೋಗ ಕಾಯಿಲೆಗಳು, ನರರೋಗ ಕಾಯಿಲೆಗಳು, ಮಹಿಳಾ ಆರೋಗ್ಯ ಸಮಸ್ಯೆಗಳಿಗೆ ಯುನಾನಿ ಪದ್ಧತಿಯ ಪರಿಣಾಮಕಾರಿಯಾಗಿದೆ. ಯುನಾನಿಯ ಮತ್ತೊಂದು ವಿಶೇಷ ವೈದ್ಯಕೀಯ ಕ್ರಮಗಳು ಇಲಾಜ್ ಬಿ ತದ್ಬೀರ್. ಇದರಲ್ಲಿ ದಲಕ್ ಅಂದರೆ ಮಸಾಜ್, ರಿಯಾಜತ್ ಅಂದರೆ ಎಕ್ಸಸೈಸ್, ಹಿಜಾಮಾ, ಕಪ್ಪಿಂಗ್, ಫಸದ್ ಅಂದರೆ ವೆನಿಸೆಕ್ಷನ್, ಡಯೋರಿಸಿಸ್, ವಾಮಿಟಿಂಗ್, ತಕ್ಮೀದ್, ಇನ್ಕಬಾಬ್, ಟರ್ಕಿಶ್ ಬಾತ್, ವಾಟರ್ ಥೆರಪಿಸ್. ಈ ಕ್ರಮಗಳು ದೇಹ ಶುದ್ಧೀಕರಣ ವಿಧಾನಗಳು ದೇಹ ಸ್ವಾಭಾವಿಕ ಗುಣಮುಖತೆಗೆ ಸಹಕಾರಿ ನೀಡುತ್ತವೆ. ಇದೇ ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ಸುಖಕರ ಜೀವನವನ್ನು ಹಾರೈಸುತ್ತೇನೆ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಟ್ಟವರು ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು, ನಿದ್ದೆ, ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಶುಭ ದಿನ. ನಾವು ಕೂಡ ಸಂಕಲ್ಪವನ್ನು ಮಾಡಬೇಕು. ಹೌದು, ನಮ್ಮ ವೈಯಕ್ತಿಕ ಸಂಕಲ್ಪಕ ಪ್ರತಿಯೊಬ್ಬರಲ್ಲೂ ಕೂಡ ಆಗಬೇಕು ಈ ದಿನ. ಏನು ಅಂತ ಹೇಳಿದ್ರೆ, ದೇಶದ ಅಭಿವೃದ್ಧಿಗೆ ನನ್ನಿಂದ ಆದಂತಹ ಕೊಡುಗೆಯನ್ನು ನಾನು ನೀಡ್ತೀನಿ, ನನ್ನ ದೇಶದ ಏಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡ್ತೀನಿ, ನನ್ನ ಭಾರತವನ್ನು ಸ್ವಚ್ಛ ಸುಂದರ ಶಕ್ತಿಶಾಲಿ ಮತ್ತು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲು ನನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಂತ ಹೇಳಿ. ಹೌದು, ಪ್ರತಿಯೊಬ್ಬರೂ ಈ ಒಂದು ಸಂಕಲ್ಪವನ್ನು ಮನದಲ್ಲಿ ಮಾಡಿಕೊಂಡು ಅದಕ್ಕೆ ತಗ್ಗಟ್ಟಂತೆ ನಡ್ಕೊಂಡಾಗ ಸ್ವತಂತ್ರ ದಿನದ ನಿಜವಾದ ಆಚರಣೆ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ಹಾಗೆ ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ ಸದಾ ಎತ್ತರೆತ್ತರದಲ್ಲಿ ಹಾರಾಡ್ತಾ ಇರಬೇಕು. ನಮ್ಮ ಭಾರತ ಮತ್ತಷ್ಟು ಪ್ರಗತಿಯನ್ನು ಹೊಂದುತ್ತಾ ಪ್ರಗತಿಯ ಕಡೆಗೆ ಹೆಜ್ಜೆ ಹಾಕ್ತಾ ಇರಬೇಕು, ಪ್ರಗತಿಪರ ರಾಷ್ಟ್ರ ಆಗಬೇಕು. ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇದೆ. ನಾವು ಮಾಡುವ ಸಂಕಲ್ಪ ನಮ್ಮ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತೆ. ಈ ದಿನ ನಮ್ಮ ಸ್ವತಂತ್ರ ಭಾರತಾಂಬೆಯ ಜನ್ಮದಿನ.

0: ಇದರೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಸಂದೇಶಗಳ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇರುವಂತಹ ಆತ್ಮೀಯರಿಗೂ ಕೂಡ ಧನ್ಯವಾದಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಮೂಡಿಬರುತ್ತೆ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಈಗ ವಾರ್ತೆಗಳ ವಿವರ. ಇಂದು ಭಾರತ ಸ್ವಾತಂತ್ರ್ಯ ದಿನ. 1947 ಆಗಸ್ಟ್ 14 ಮಧ್ಯರಾತ್ರಿ ಬ್ರಿಟಿಷ್ ಆಳ್ವಿಕೆ ಕೊನೆಗೊಂಡು ಭಾರತ ಸ್ವತಂತ್ರವಾಯಿತು. ಅಸಂಖ್ಯ ಸ್ವಾತಂತ್ರ್ಯ ಸೇನಾನಿಗಳ ಪರಿಶ್ರಮ, ತ್ಯಾಗ, ಬಲಿದಾನದ ಫಲವಾಗಿ ಇಂದು ಭಾರತೀಯರು 80ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ನಾಡಿನಾದ್ಯಂತ ಅಭಿಮಾನಪೂರ್ವಕ ಆಯೋಜಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಪ್ರತಿ ಮನೆ ಮನೆಗಳಲ್ಲೂ ನಾಡಿದ್ದು 17ನೇ ತಾರೀಖಿನವರೆಗೆ ರಾಷ್ಟೀಯ ಚಳವಳಿಯ ರೂಪದಲ್ಲಿ ಜನಸಹಭಾಗಿತ್ವದಲ್ಲಿ ನಡೆಯಲಿದೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶದ ಜನತೆಗೆ ತಮ್ಮ ಸಂದೇಶ ನೀಡಲಿದ್ದಾರೆ. ಇಂದು ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಆಕಾಶವಾಣಿ, ದೂರದರ್ಶನ ಸೇರಿದಂತೆ ಎಲ್ಲ ವಾಹಿನಿಗಳಲ್ಲಿ ಕಾರ್ಯಕ್ರಮ ನೇರವಾಗಿ ಪ್ರಸಾರಗೊಳ್ಳಲಿದೆ. ಇಂದು ಬೆಳಗ್ಗೆ 8:58 ಬೆಂಗಳೂರಿನ ಮಾಣೆಕ್ ಷಾ ಕವಾಯತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನದ ಸಂದೇಶ ನೀಡಲಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಸೇನಾನಿಗಳು ಸೇರಿದಂತೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಣ್ಯರಿಗೆ ಜಿಲ್ಲಾಡಳಿತಗಳು ಗೌರವ ಅರ್ಪಿಸಲಿವೆ. ನಾಡಿನ ಐತಿಹಾಸಿಕ ಕಟ್ಟಡಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ವಿದ್ಯುತ್ ದೀಪಾಲಂಕಾರ ಮನಮೋಹಕವಾಗಿದೆ. ಧಾರವಾಡ ಜಿಲ್ಲೆ ಗರಗ್ ಗ್ರಾಮದ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘ ಸಂವಿಧಾನದ ಮಾನದಂಡಗಳಿಗೆ ಅನುಗುಣವಾಗಿ ಖಾದಿ ರಾಷ್ಟ್ರ

0: ಧ್ವಜಗಳನ್ನು ವಿವಿಧ ಗಾತ್ರಗಳಲ್ಲಿ ತಯಾರಿಸುತ್ತಿದೆ. ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ಮಾನ್ಯತೆ ಪಡೆದಿರುವ ಗರಗ್ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇಡೀ ದೇಶಕ್ಕೆ ಖಾದಿ ರಾಷ್ಟ್ರಧ್ವಜಗಳನ್ನು ಒದಗಿಸುತ್ತಾ ಬಂದಿದೆ. ಖಾದಿ ರಾಷ್ಟ್ರಧ್ವಜವನ್ನು ಮಾತ್ರ ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘದ ಅಧ್ಯಕ್ಷ ಈಶ್ವರಪ್ಪ ಇಟಗಿ ಮನವಿ ಮಾಡಿದ್ದಾರೆ.
1: ನಮ್ಮ ಸಂಸ್ಥೆ 1956 ಸ್ಥಾಪನೆಗೊಂಡು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ತಯಾರು ಮಾಡುತ್ತಾ ಬಂದಿತ್ತು. ತದನಂತರ 1974 ಖಾದಿ ಆಯೋಗದ ನಿರ್ದೇಶನದಂತೆ ಬಿಐಎಸ್ ಮಾರ್ಕ್ನ ರಾಷ್ಟ್ರಧ್ವಜದ ಬಟ್ಟೆಯನ್ನು ನಾವು ತಯಾರು ಮಾಡುತ್ತಾ ಬಂದಿರುತ್ತೇವೆ. 2023 ನಮಗೆ ಮತ್ತೆ ಸಂಪೂರ್ಣವಾಗಿ ಧ್ವಜವನ್ನು ಮಾಡುವಂತಹ ಹಕ್ಕು ಬಿಐಎಸ್ ಮಾರ್ಕ್ ಅನ್ನು ಪಡೆದುಕೊಂಡವು. ಈಗ ನಾವು ಸತತವಾಗಿ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ವರ್ಷ ನಾವು ಅಂದಾಜು 2000 ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಿದ್ದೇವೆ. ಅದರಲ್ಲಿ ಮಾರಾಟ ಮಾತ್ರ ಬಹಳ ಕಡಿಮೆಯಾಗಿದೆ. ಒಂದು 200-300 ಧ್ವಜಗಳು ಹಾಗೂ ಹೋಲ್ಸೇಲ್ದಲ್ಲಿ ಒಂದು 500-600 ಧ್ವಜಗಳು ಸೇಲ್ ಆಗಿವೆ. ಪ್ರತಿ ವರ್ಷದಂತೆ ನೋಡಿದ್ರೆ ಈ ವರ್ಷ ನಮ್ಮ ಧ್ವಜದ ಮಾರಾಟ ಬಹಳ ಕಡಿಮೆಯಾಗಿದೆ. ಇಲ್ಲಿ 225 ಮಂದಿ ಕಾರ್ಮಿಕರು ಕೆಲಸ ಮಾಡ್ತೇವೆ. ನೂಲುವವರು, ನೇಕಾರರು, ಇತರ ಸಿಬ್ಬಂದಿ ಎಲ್ಲರೂ ಕೂಡಿ ಈ ಸಂಸ್ಥೆ ಹೊಂದಿದೆ. ಬಿಐಎಸ್ ಮಾರ್ಕಿನ ರಾಷ್ಟ್ರ ಧ್ವಜದ ಬಟ್ಟೆ ಹಾಗೂ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡುವಂತ ಏಕೈಕ ಸಂಸ್ಥೆ ಗರಗ ಗ್ರಾಮ ಹೊಂದಿದೆ.
0: ಹೊಸದಿಲ್ಲಿಯ ಕೆಂಪುಕೋಟೆಯ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ 100 ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಆಮಂತ್ರಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ವಿಶ್ವಕರ್ಮ ಯೋಜನೆ ಅಡಿ ಗುರುತಿಸಲಾದ 18 ಸಾಂಪ್ರದಾಯಿಕ ಉದ್ಯಮ ವಲಯಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದೆ. ಸಾಂಸ್ಕೃತಿಕ ಹೆಮ್ಮೆಯ ಭಾವನೆ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ ಎಂಬ ಅರಿವು ಇಂದು ದೇಶದಲ್ಲಿ ಬಲಗೊಳ್ಳುತ್ತಿದೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶವು ಮುನ್ನಡೆಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘಿಸಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಜಗತ್ತಿನ ಪ್ರಮುಖ ಉದ್ಯಮ ಸಂಸ್ಥೆಗಳು ಭಾರತದ ಯುವಜನತೆಯ ಪ್ರತಿಭೆ ಮತ್ತು ಬದ್ಧತೆಯಿಂದ ಪ್ರಭಾವಿತವಾಗಿ ಅವರನ್ನು ನಾಯಕತ್ವದ ಹುದ್ದೆಗಳಿಗೆ ನೇಮಿಸುತ್ತಿವೆ. ಸ್ವಸಹಾಯ ಸಂಘಗಳಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಸದಸ್ಯರಿದ್ದಾರೆ ಎಂದು ರಾಷ್ಟ್ರಪತಿ ನುಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಬಲಗೈ ಬಂಟರಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವವನ್ನು ಇಂದು ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಹಾಳ ಗ್ರಾಮದಲ್ಲಿ ತಮ್ಮ ತಾಯಿ ಕೆಂಚವ್ವನವರ ತವರು ಮನೆಯಲ್ಲಿ 15 ರಾಯಣ್ಣ ಜನಿಸಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ವೀರಭೂಮಿ ಸ್ಮಾರಕ ನಿರ್ಮಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿ, ಕ್ರಾಂತಿಕಾರಿ, ಆಧ್ಯಾತ್ಮಿಕ ಚಿಂತನೆಯ ಮಹಾಯೋಗಿ ಶ್ರೀ ಅರವಿಂದೋ ಘೋಷ್ ಅವರ ಜಯಂತ್ಯುತ್ಸವವೆಂದು ಧಾರವಾಡ ಸೇರಿದಂತೆ ನಾಡಿನ ಹಲವೆಡೆ ಶ್ರೀ ಅರವಿಂದರ ಮಹಾಕಾವ್ಯ ಸಾವಿತ್ರಿ ಪಠಣದೊಂದಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಇಂದಿನಿಂದ ಸೆಪ್ಟೆಂಬರ್ 15 ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ VBGRAMJI ಯೋಜನೆ ಅಡಿ ಮಾಸಿಕ ಜಾಬ್ ಕಾರ್ಡ್ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ.
5: ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. 450 ಕಾಮಗಾರಿ ಇವಾಗ ಆನ್ಗೋಯಿಂಗ್ ಇದೆ. ಪ್ಲಸ್ ಇನ್ನು ಈ ವರ್ಷದ ನಾವು ಎಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಿಕೊಂಡು ಅರೌಂಡ್ 35,000 ಕಾಮಗಾರಿಗಳು ಅನುಮೋದನೆ ನೀಡಿದೀವಿ. ಇನ್ನು ಹೆಚ್ಚಿನ ಅಡಿಷನಲ್ ವರ್ಕ್ ತಗೊಂಡಕ್ಕೆ ಕೂಡ ಅವಕಾಶ ಇದೆ. ಅದು ಕೂಡ ನಾವು ಇವಾಗ ಎಂಟ್ರಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಪರ್ಸೆಂಟೇಜ್ ಹೆಚ್ಚಿಸಲು ಪ್ಲಸ್ ಇನ್ನು ಜಾಸ್ತಿ ಜನಗೆ ಕೆಲಸ ಕೊಡಕ್ಕೆ ಉದ್ದೇಶದಿಂದ ಇವಾಗ ಜಾಬ್ ಕಾರ್ಡ್ ಮೇಲ ಅಂತ ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಬಂದಿದೆ. ಆಗಸ್ಟ್ 15 ಇಂದ ಸೆಪ್ಟೆಂಬರ್ 15 ವರೆಗೆ ಜಾಬ್ ಕಾರ್ಡ್ ಮೇಲ ಅಭಿಯಾನ್ ತರ ನಮ್ಮ ಪೂರ್ತಿ ಡಿಸ್ಟ್ರಿಕ್ಟ್ ಅಲ್ಲಿ ತಗೊಂತಾ ಇದ್ವಿ. ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದೀವಿ, ಏನೇನ್ ಜಾಬ್ ಕಾರ್ಡ್ ಇದೆ ಇವಾಗ ಅದು ಎಲ್ಲ ಆಕ್ಟಿವ್ ಮಾಡ್ಕೋಬೇಕು, ಪ್ಲಸ್ ಇವಾಗ ಹೊಸ ಕುಟುಂಬಗಳಿಗೆ ಕೂಡ ಸೇರಿಸಬೇಕು. ಸೊ ಅವರಿಗೆ ಕೂಡ ಹೊಸ ಜಾಬ್ ಕಾರ್ಡ್ ಕೊಡಬೇಕು. ಎಲ್ಲ ಜಾಬ್ ಕಾರ್ಡ್ದು ಇ-ಕೆ-ವೈ-ಸಿ ಮುಗಿಸಬೇಕು. ಇನ್ನು ಜಾಸ್ತಿ ಮಾನವ್ ಡೇಸ್ ಪರ್ಸೆಂಟೇಜ್ ಕ್ರಿಯೇಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
0: ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿದು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಸಂಭವಿಸಿದೆ. ಆ ಪೈಕಿ ಓರ್ವ ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ. ರಾಷ್ಟೀಯ ಗುಣಮಟ್ಟ ಭರವಸೆ ಮಾನದಂಡಗಳ ಅಡಿ ರಾಯಚೂರು ಜಿಲ್ಲೆಯ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 3 ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳಿಗೆ ಪ್ರಮಾಣೀಕರಣ ಲಭಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ಮಾಹಿತಿ ನೀಡಿ, ಕರಿಗುಡ್ಡ, ಖರಾಬ್ ದಿನ್ನಿ ಹಾಗೂ ಗಾರಲ ದಿನ್ನಿ ಸೇರಿದಂತೆ ಒಟ್ಟು 5 ಆರೋಗ್ಯ ಕೇಂದ್ರಗಳು ಯಶಸ್ವಿಯಾಗಿ ಪ್ರಮಾಣೀಕರಣ ಗಳಿಸಿವೆ ಎಂದರು. ಭಾರತ ಪಾಕಿಸ್ತಾನ ವಿಭಜನೆಯ ಭೀಕರತೆಯ ಸ್ಮರಣ ದಿನ ಹಾಗೂ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತದ ವತಿಯಿಂದ ವಿವಿಧೆಡೆ ಜರುಗಿತು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಿವಂಗತ ನಿರ್ಮಲಾ ಬಾಳಿಗಾ ಸಂಸ್ಮರಣೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರಿನಲ್ಲಿ ಆಯೋಜಿಸಿರುವ 30 ದಿನಗಳ ರಂಗಭೂಮಿ ತರಬೇತಿ ಶಿಬಿರಕ್ಕೆ ಚಾಲನೆ ದೊರೆತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80th ಸ್ವಾತಂತ್ರ್ಯ ದಿನಾಚರಣೆ, ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ವಿಜಯ ನಾರಸಿಂಹ ಅವರ ರಚನೆಯನ್ನು ಅಮೃತ ಘಳಿಗೆ ಚಿತ್ರಕ್ಕಾಗಿ ಹಾಡಿದವರು ಜಯಚಂದ್ರನ್. ನಮ್ಮ ಉಸಿರಿನಲ್ಲಿರಲಿ ಭಾರತೀಯತೆ, ನಮ್ಮ ಮನಸ್ಸಿನಲ್ಲಿರಲಿ ಒಗ್ಗಟ್ಟು ಮತ್ತು ಏಕತೆ. ವೀರ ಯೋಧರ ತ್ಯಾಗಕ್ಕೆ ಪ್ರಣಾಮಗಳು. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

माननीय प्रधानमंत्री महोदय राष्ट्रीय ध्वज फहराते हैं।

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:16 ಇನ್ನೀಗ ಚಿತ್ರಗೀತೆಗಳು.

0: ದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ದೇಶಭಕ್ತಿ ಗೀತೆಗಳ ಪ್ರಸಾರ ಸಾಗ್ತಾ ಇದೆ. 9:26 ಈ ಸಮಯದಲ್ಲಿ ಹೌದು, ಭಾರತೀಯರೆಲ್ಲರಿಗೂ ಕೂಡ ಸಂಭ್ರಮದ ದಿನ ಈ ದಿನ. 80th ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈಗ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಚಂದದ ದೇಶಭಕ್ತಿ ಗೀತೆ, ಕಾವೇರಿ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

9:30:20 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಬೆಳಗಿನಿಂದಲೂ ಜೊತೆಯಾಗಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಅಂತ ಹೇಳಿ ನಮ್ಮ ಕೇಳಗರು ಸಹ ನಮ್ಮ ಜೊತೆಯಾಗಿ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಯಾರ್ಯಾರು ಅಂತ ಹೇಳಿ ನೋಡೋದಾದರೆ ಬೋಪಾ ವೆಂಕಟೇಶ್ ಅವರು, ಶ್ರದ್ಧತ್ ಮುಳೆ ನೇತಾಜಿ ನಗರ ನ್ಯಾಮತಿಯಿಂದ, ಹಾಗೆ ನಾಗರಾಜ್ ಕುಳೇಕಲ್ ಗಂಗಾವತಿಯಿಂದ, ಸವದತ್ತಿಯಿಂದ ಪ್ರಸನ್ನ ಅವರು, ಬೀದರ್ನ ಗಣೇಶ್ ಮುದ್ದ ಮಹೇಶ್ ಅವರು, ಬನಶಂಕರಿಯ ಕೌಸಲ್ಯ ಅವರು, ಹಾಗೆ ಎನ್ ಆರ್ ಕೃಷ್ಣಮೂರ್ತಿಯವರು, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಹಾಗೆ ಹೂವಿನ ಹಡಗಲಿಯಿಂದ ಬೀರಬ್ಬಿ ಅವರು,

0: For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
1: ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ಒಂದು ಪ್ರಕಟಣೆ.
2: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
3: Wait, all this for just 1 rupee?
2: Yes, 1 rupee. Connect to freedom with BSNL. Offer till 12 September 2026. Terms and conditions apply.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ, ಎಲ್ಲೆಡೆ ಮುಳುಗಿದ ದೇಶಭಕ್ತಿ. ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೂ ಇಂದಿನಿಂದ ಭಾರತ ಶ್ರೀಲಂಕಾ ಟೆಸ್ಟ್ ಪಂದ್ಯ, ಐತಿಹಾಸಿಕ 600ನೇ ಟೆಸ್ಟ್ ಸಂಭ್ರಮದಲ್ಲಿ ಭಾರತ.

0: ವಾರ್ತೆಗಳ ವಿವರ. ರಾಷ್ಟ್ರಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲ ತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದರು. ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಾಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಮತ್ತು ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಪ್ರಯತ್ನಗಳಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ದೊಡ್ಡ ಗುರಿಯಾಗಿದೆ ಎಂದು ಅವರು ಹೇಳಿದರು.
1: आज भारत ने भी एक बहुत बड़ा सपना देखा और वो सपना है जब आजादी के 100 साल होंगे 2047 में हम विकसित भारत बना के रहेंगे. 140 करोड़ देशवासियों के पुरुषार्थ थे इस लक्ष्य को हमें हासिल करना.
0: ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯು ಸುಮಾರು 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಕೋಚ್ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047ರ ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಇಂದು ಬೆಳಗ್ಗೆ 10:30 ದಿಂದ 11:30

0: ದವರೆಗೆ ಫ್ರೀಡಂ ರಿದನ್ ರಿದಮ್ ಎ ಸಿಂಪನಿ ಆಫ್ ಫ್ರೀಡಂ ಕುರಿತ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030ರ ಸುಸ್ಥಿರ ಅಭಿವೃದ್ದಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು, ಶಾಂತಿ, ಸಹಕಾರ, ಸಂವಾದ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಭಾರತೀಯ ಸೇನೆಗೆ ಲಾಯ್ಟರ್ ಮ್ಯುನಿಷನ್ ಸಿಸ್ಟಂಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಮತ್ತು NIBI ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 1,577 ಕೋಟಿ ರೂಪಾಯಿಗಳ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಲಾಯ್ಟರ್ ಮ್ಯುನಿಷನ್ ಸಿಸ್ಟಮ್ ಆರ್ಟಿಲರಿ ರೆಜಿಮೆಂಟ್ಗಳ ಸಾಮರ್ಥ್ಯ ಹೆಚ್ಚಿಸಲು ಅಭಿವೃದ್ದಿಪಡಿಸಲಾದ ನಿರ್ಣಾಯಕ ಸಾಧನವಾಗಿದ್ದು, ಇದರಿಂದಾಗಿ ಭಾರತೀಯ ಸೇನೆಯ ಒಟ್ಟಾರೆ ಕಾರ್ಯಾಚರಣೆಯ ಪರಿಣಾಮಕಾರಿತ್ವವನ್ನು ಬಲಪಡಿಸುತ್ತದೆ. ಈ ಖರೀದಿಯ ಭಾರತೀಯ ರಕ್ಷಣಾ ಕೈಗಾರಿಕೆಗಳನ್ನು ಆಧುನೀಕರಿಸುವ ಮತ್ತು ಸಬಲೀಕರಣಗೊಳಿಸುವತ್ತ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೂರದರ್ಶನ ಚಾನೆಲ್ಗಳಿಗೆ 12 ನಿಮಿಷಗಳ ಜಾಹೀರಾತು ಅವಧಿಯ ಮಿತಿಯನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಟಿವಿ ಪ್ರಸಾರ ವಲಯದಲ್ಲಿ ಆದ ಬದಲಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜಾಹೀರಾತು ಅವಧಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಮರುಪರಿಶೀಲಿಸಲು ನಿರ್ಧರಿಸಲಾಗಿದೆ. ಭಾರತದಲ್ಲಿ ಟಿವಿ ಚಾನೆಲ್ಗಳು ಪಾವತಿ ಮತ್ತು ಅಥವಾ ಪ್ರಸಾರ ಮುಕ್ತ ಎಂಬುದನ್ನು ಲೆಕ್ಕಿಸದೆ ಈ ವಲಯವು ಜಾಹೀರಾತಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ. 2006ರಲ್ಲಿ ದೂರದರ್ಶನಕ್ಕಾಗಿ ಜಾಹೀರಾತು ಅವಧಿಯ ಮಿತಿಯನ್ನು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಿಯಮಗಳು 1994ರ ಅಡಿಯಲ್ಲಿ ಪರಿಚಯಿಸಲಾಯಿತು. ಯುಜಿಸಿ, ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್, ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ 10:00 ಆರಂಭವಾಗಲಿದೆ. ಭಾರತದ 80ನೇ ಸ್ವಾತಂತ್ರ್ಯ ದಿನದಂದು ಭಾರತೀಯ ಪುರುಷರ ತಂಡವು ಇಂದು ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡಲಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡ ಭಾರತವಾಗಿದೆ. ನವದೆಹಲಿಯ ರಾಷ್ಟಪತಿ ಭವನದ ಆವರಣದಲ್ಲಿರುವ ಅಮೃತ ಉದ್ಯಾನವು ನಾಳೆಯಿಂದ ಮುಂದಿನ ತಿಂಗಳ 15ರವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಉದ್ಯಾನವು 10:00 ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತದೆ. ನಿರ್ವಹಣೆಗಾಗಿ ಉದ್ಯಾನವನವು ಎಲ್ಲಾ ಸೋಮವಾರಗಳಂದು ಮುಚ್ಚಲ್ಪಡುತ್ತದೆ. ಉದ್ಯಾನಕ್ಕೆ ಎಲ್ಲರಿಗೂ ಪ್ರವೇಶ ಉಚಿತವಾಗಿದೆ. ಸಂದರ್ಶಕರು ತಮ್ಮ ಸ್ಲಾಟ್ಗಳನ್ನು visit.rashtrapatibhavan.gov.in ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ, ಎಲ್ಲೆಡೆ ಮುಳುಗಿದ ದೇಶಭಕ್ತಿ. ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೂ ಇಂದಿನಿಂದ ಭಾರತ ಶ್ರೀಲಂಕಾ ಟೆಸ್ಟ್ ಪಂದ್ಯ, ಐತಿಹಾಸಿಕ 600ನೇ ಟೆಸ್ಟ್ ಸಂಭ್ರಮದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೆಯಿರಿ. ಬಿಎಸ್ಎನ್ಎಲ್ 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
5: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
4: 1 ರೂಪಾಯಿಗೆ ಬಿಎಸ್ಎನ್ಎಲ್ ಫ್ರೀಡಂ ಪ್ಲಾನ್.
6: ಸೆಪ್ಟೆಂಬರ್ 12, 2026 ಷರತ್ತುಗಳು ಅನ್ವಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ಇಂದು ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ರಾಷ್ಟವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಾಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಮತ್ತು ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಕವಾಯಿತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನದ ಸಂದೇಶ ನೀಡಿದ್ದಾರೆ. ಪಾನ್ ಮಸಾಲದಲ್ಲಿ ನಿಕೋಟಿನ್ ನಿಷೇಧ ಆದೇಶದಿಂದ ಅಡಿಕೆ ಬೆಳೆಗಾರರಿಗೆ ಏನೂ ಸಮಸ್ಯೆ ಆಗುವುದಿಲ್ಲ, ಈ ಆದೇಶವನ್ನು ವಾಪಸ್ ಪಡೆದಿಲ್ಲ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರಿ ಸ್ವಾಮ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ಬಾಕಿ ಇರುವ ವೇತನದಲ್ಲಿ 170 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಭಾರತದ ಪುರುಷರ ತಂಡ ಇಂದು ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: मातृशक्ति युवाओं, किसानों, श्रमिकों, विद्यार्थियों, उद्यमियों, वैज्ञानिकों, शिक्षकों और प्रत्येक नागरिक से आह्वान करता हूं कि अपने कार्य को राष्ट्र सेवा समझें, अपने अधिकारों के साथ कर्तव्यों को याद रखें और अपने प्रत्येक प्रयास को विकसित भारत के संकल्प से जोड़ें। आइए इस स्वतंत्रता दिवस पर हम संकल्प लें कि हम संविधान के आदर्शों की रक्षा करेंगे, हम सामाजिक समरसता और समानता को मजबूत करेंगे, हम कर्नाटक को स्वच्छ, स्वस्थ, शिक्षित और नशा मुक्त बनाने में योगदान देंगे, हम महिलाओं का सम्मान और युवाओं के सपनों को अवसर देंगे, हम पर्यावरण की रक्षा करेंगे और विकसित भारत के निर्माण में विकसित कर्नाटक की भूमिका को और मजबूत करेंगे। मेरे प्यारे कर्नाटक वासियों, हमारे स्वतंत्रता सेनानियों ने हमें स्वतंत्र भारत दिया। डॉक्टर बाबा साहेब अम्बेडकर और संविधान निर्माताओं ने हमें लोकतंत्र और समानता का मार्ग दिखाया। अब हमारी जिम्मेदारी है कि हम आने वाली पीढ़ियों को ऐसा भारत सौंपें जो समृद्ध हो, सशक्त हो और सामाजिक न्याय एवं मानवीय गरिमा के मूल्यों पर मजबूती से खड़ा हो। आइए हम सब मिलकर एक भारत, श्रेष्ठ भारत, विकसित कर्नाटक के निर्माण में अपना योगदान देंगे। इसी विश्वास और संकल्प के साथ कर्नाटक समस्त जनता को स्वतंत्रता दिवस की हार्दिक बधाई एवं शुभकामनाएं देता हूं। जय हिंद, जय कर्नाटक।
1: ಇದುವರೆಗೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸಂದೇಶ ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ.
2: ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ, ಜಗತ್ತಿನ ಎಲ್ಲೆಡೆ ನೆಲೆಸುತ್ತಿರುವ ಕನ್ನಡಿಗರಿಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ಇಂದು ಉಸಿರಾಡುತ್ತಿರುವ ಮುಕ್ತ ಗಾಳಿ, ಅನುಭವಿಸುತ್ತಿರುವ ಈ ಸ್ವತಂತ್ರದ ಬೆಳಕು ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಇದರ ಹಿಂದೆ ಅಸಂಖ್ಯಾತ ಹೋರಾಟಗಾರರು, ತ್ಯಾಗ, ಬಲಿದಾನ, ಮಹಾನ್ ಇತಿಹಾಸವಿದೆ. ಭಾರತದ ಸ್ವಾತಂತ್ರ್ಯದ ಹೋರಾಟದ ಮಾದರಿಯಲ್ಲಿ ಇಡೀ ಪ್ರಪಂಚ ಅನೇಕ ರಾಷ್ಟ್ರಗಳಿಗೆ ಸ್ಫೂರ್ತಿಯಾಗಿದೆ. ಇಂಥ ಸ್ವಾತಂತ್ರ್ಯ ನಮಗೆ ದೊರಕಿಸಲು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರಲಾಲ್ ನೆಹರೂರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಬಾಲಗಂಗಾಧರ್ ತಿಲಕ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಹೋರಾಡಿದ್ದನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗಿದೆ. ಇವೆಲ್ಲರ ಕೊಡುಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊಸ ದಿಕ್ಕನ್ನೇ ತೋರಿಸಿತು. ಇಡೀ ದೇಶವನ್ನು ಒಂದೇ ವೇದಿಕೆಯಲ್ಲಿ ತಂದಿತ್ತು. ಜಾತಿ, ಧರ್ಮ, ಭಾಷೆ, ಪ್ರಾದೇಶಗಳ ಎಲ್ಲ ಗಡಿಗಳನ್ನು ಮೀರಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳೆಸಿತ್ತು. ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸತ್ಯ ಮತ್ತು ಸತ್ಯಾಗ್ರಹದ ಹೋರಾಟ ಬ್ರಿಟಿಷರ ಸಾಮ್ರಾಜ್ಯದ ಅಡಿಪಾಯ ನಡುಗಿಸಿತು. ಲಕ್ಷಾಂತರ ಸಾಮಾನ್ಯ ಜನರ ಸ್ವತಂತ್ರ ಹೋರಾಟದ ಭಾಗವಾದರು. ಅನೇಕರು ತಮ್ಮ ಬದುಕನ್ನು ದೇಶಕ್ಕಾಗಿ ಸಮರ್ಪಿಸಿದರು. ಅಂತಿಮವಾಗಿ 1947 ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯದ ಸೂರ್ಯ ಉದಯ ಕಂಡಿತ್ತು. ಆ ಸ್ವಾತಂತ್ರ್ಯ ನಮಗೆ ಕೇವಲ ಬ್ರಿಟಿಷರ ಆಳತದಿಂದ ಮುಕ್ತಿ ನೀಡಲಿಲ್ಲ, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳುವ ಅವಕಾಶ ನೀಡಿತು. ಕರ್ನಾಟಕವು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಂದೇ ಆದಂಥ ಅಚ್ಚಳಿಯದ ಹೆಜ್ಜೆ ಮೂಡಿಸಿದ್ದನ್ನು ನಾವೆಲ್ಲ ಸ್ಮರಿಸ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ, ಮೈಲಾರ್ ಮಹಾದೇವಪ್ಪ ಸೇರಿದಂತೆ ಅನೇಕರು ಕರ್ನಾಟಕದ ವೀರರು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದರು. ಕರ್ನಾಟಕದ ನೆಲ ದೇಶದ ಸ್ವಾತಂತ್ರ್ಯದ ಹೋರಾಟದ ಬೀಜ ಬಿತ್ತಿ ಕ್ರಾಂತಿಯ ಕಿಡಿ ಹೊತ್ತಿಸಿದ ನೆಲ. ಈ ಮಣ್ಣಿನ ವೀರರ ತ್ಯಾಗ, ಧೈರ್ಯ ಮತ್ತು ಆತ್ಮಗೌರವ ನಮ್ಮೆಲ್ಲರಿಗೂ ಸದಾ

ಸಾರ್ವಜನಿಕ ಸಂಸ್ಥೆಗಳ ಕೈಗಾರಿಕೆ ಭದ್ರ ಬುನಾದಿಯನ್ನ ಹಾಕಿದರು. ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ನೆಹರೂರವರು ಕರೆದಿರುವುದ ಜೊತೆಗೆ ಹಲವಾರು ವಿಜ್ಞಾನ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ನಮ್ಮ ಸಮಾಜದ ನಿರ್ಮಾಣಕ್ಕೆ ಹೆಜ್ಜೆಯನ್ನು ಇಟ್ಟರು. ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಏಕತೆ ಮತ್ತು ಸಾರ್ವಭೌಮವನ್ನು ಕಾಪಾಡಲು ಮಹತ್ವವಾದಂಥ ಪಾತ್ರವನ್ನು ವಹಿಸಿದರು. ಇವತ್ತು ಇಡೀ ಭಾರತ ದೂರದೃಷ್ಟಿಗೆ ದಾರಿಯಾಗಿದೆ. ಡಿಜಿಟಲ್ ದಾರಿಯನ್ನು ತೋರಿಸಿದಂಥ ರಾಜೀವ್ ಗಾಂಧಿಯವರು ತಂತ್ರಜ್ಞಾನ ಮತ್ತು ಯುವಶಕ್ತಿಯ ಮಹತ್ವವನ್ನು ದೇಶಕ್ಕೆ ಪರಿಚಯಿಸಿದರು. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸುವಾದಂಥ ನಮ್ಮ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿತು. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ನಮ್ಮ ರಾಷ್ಟ್ರದ ಆತ್ಮವನ್ನಾಗಿ ಮಾಡಿತ್ತು. ಬಾಬು ಜಗಜೀವನ್ ರಾಮ್ರವರು ಸೇರಿದಂತೆ ಅನೇಕ ಮಹನೀಯರು ಶೋಷಿತರು, ದುರ್ಬಲದವರು ಮತ್ತು ಹಿಂದೂ ವರ್ಗಗಳ ಹಕ್ಕುಗಳಿಗಾಗಿ ಶ್ರಮಿಸಿದರು. ಎಲ್ಲರಿಗೂ ಸಮಾನ ಅವಕಾಶ, ಯಾರೂ ಹಿಂದೆ ಉಳಿಯದೆ ಭಾರತ ನಿರ್ಮಾಣವೇ ಅವರ ಕನಸಾಗಿತ್ತು. ಕರ್ನಾಟಕದ ನವ ನಿರ್ಮಾಣದಲ್ಲಿಯೂ ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ದೇವರಾಜರಸವರು ಸೇರಿದಂತೆ ಅನೇಕ ಮಹನೀಯರು ಕೊಡುಗೆ ಅಪಾರ. ಸಾಮಾಜಿಕ ನ್ಯಾಯ, ಶಿಕ್ಷಣ, ಕೈಗಾರಿಕಾ, ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅವರು ನೀಡಿದ್ದಂಥ ಕೊಡುಗೆಯನ್ನು ನಾವು ಸದಾ ಸ್ಮರಿಸಲೇಬೇಕು. ಈ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ನಮ್ಮ ಸರ್ಕಾರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ವೇಗ ನೀಡುತ್ತಿದೆ. ನಮ್ಮ ವರಕವಿ ದಾರಾ ಬೇಂದ್ರರವರು ಕನಸು ಕಂಡಂತೆ ಜಗದ ಹೇಳಿಗೆ ಆಗುವುದೇ ಕರ್ನಾಟಕದಿಂದ. ಈ ಕನಸನ್ನು ಹೊತ್ತ ನಾವು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ಈ ಕನಸು ಹೊತ್ತ ನಾವು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ಕರ್ನಾಟಕವನ್ನು ಅಭಿವೃದ್ಧಿ ಮುಂಚೂಣಿಯಲ್ಲಿ ರಾಜ್ಯವನ್ನಾಗಿ ಮಾಡುವುದೇ ನಮ್ಮ ನಿಮ್ಮೆಲ್ಲರ ಸಂಕಲ್ಪ. ಕರ್ನಾಟಕದ ಅಭಿವೃದ್ಧಿಯ ಮೂಲಕ ಭಾರತವನ್ನು ಅಭಿವೃದ್ಧಿ ಉತ್ತಂಗಣಕ್ಕೆ ಕೊಂಡು ಹೋಗುವುದೇ ನಮ್ಮ ಗುರಿ. ನಮ್ಮ ಅಭಿವೃದ್ಧಿ ಎಂದರೆ ಕೇವಲ ದೊಡ್ಡ ದೊಡ್ಡ ಕಟ್ಟೆಗಳು ಅಥವಾ ಹೊಸ ರಸ್ತೆಗಳ ನಿರ್ಮಾಣವಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶ ದೊರಕಿಸುವುದೇ ಅಭಿವೃದ್ಧಿ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವುದೇ ಅಭಿವೃದ್ಧಿ. ಪ್ರತಿಯೊಂದು ಕುಟುಂಬವು ಗೌರವದಿಂದ ಬದುಕುವುದೇ ಅಭಿವೃದ್ಧಿ. ಯುವಕರಿಗೆ ಉದ್ಯೋಗ, ರೈತರಿಗೆ ಭದ್ರತೆ, ಮಹಿಳೆಯರಿಗಾಗಿ ಆರ್ಥಿಕ ಸೌಲಭ್ಯನೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಅದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದನೇ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದೇವೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಬಸ್ ಪಾಸ್ಗಳನ್ನು ನೀಡುವ ಮೂಲಕ ಶಿಕ್ಷಣಕ್ಕೆ ಅವಕಾಶವನ್ನು ಮತ್ತಷ್ಟು ಭದ್ರವನ್ನು ಮಾಡ್ತಾ ಇದ್ದೇವೆ. ನಮ್ಮ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಮೂಲಕ ಜನರಿಗೆ ಆಸ್ತಿ ಹಕ್ಕನ್ನು ಭದ್ರ ನೀಡುವ ನಿಟ್ಟಿನಿಂದ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಸೋರಿಕೆ ತಡೆಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಈಗಾಗಲೇ ಬಲಪಡಿಸ್ತಾ ಇದ್ದೇವೆ. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅವರಿಗೆ ಸರಿಯಾದಂಥ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಜಾಸೇವೆ ಇಲಾಖೆಯನ್ನೇ ಸ್ಥಾಪಿಸಲಾಗಿದೆ. ಯುವಜನರ ನಾಯಕತ್ವ, ಸ್ವಜನಶೀಲತೆಯನ್ನು ಬಳಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಯುವಕರಿಗೆ ಅವಕಾಶವನ್ನು ನೀಡಬೇಕು, ಹಳ್ಳಿಯಿಂದ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಕರ್ನಾಟಕದ ಭವಿಷ್ಯ ಇನ್ನಷ್ಟು ಬಲಿಷ್ಠವಾಗಬೇಕು. ಈ ಉದ್ದೇಶದಿಂದ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ತಲಾ ಒಂದೊಂದು ಪಂಚಾಯಿತಿಗೆ ವಾರ್ಡ್ಗಳಿಗೆ 10 ಲಕ್ಷ ರೂಪಾಯಿಯನ್ನು ನೀಡುವ

ಅಂತ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸರ್ಕಾರಿ ಉದ್ದೇಶಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲು ನಿಟ್ಟಿನಿಂದ ಈಗಾಗಲೇ 72,000 ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಪೂರ್ಣಗೊಳಿಸಲು ಈಗಾಗಲೇ ಗಡುವು ನೀಡಲಾಗಿದೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಉದ್ಯೋಗದ ಕ್ರಾಂತಿಯಿಂದ ಮುಂದಿನ 50 ವರ್ಷದ ಕರ್ನಾಟಕದ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಮುಂದಕ್ಕಿಟ್ಟಿದ್ದೇವೆ. ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನದ ಮೂಲಕ ಆಸ್ತಿ ಸಂಬಂಧಿಸಿದಂತೆ ಸೇವೆಗಳನ್ನು ಇನ್ನಷ್ಟು ಸರಳ ಮತ್ತು ಪಾರದರ್ಶಕತೆಗೊಳಗೊಳಿಸಲು ಈಗಾಗಲೇ ಪ್ರಯತ್ನವನ್ನು ಮಾಡಲಾಗಿದೆ. ನಮ್ಮ 5 ಗ್ಯಾರಂಟಿಗಳ ಯೋಜನೆಗಳಾದಂಥ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಗೆ ಮತ್ತಷ್ಟು ಬಲ ತುಂಬುವ ಮೂಲಕ ಜನರ ಬದುಕಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಪ್ರಯತ್ನ ಮುಂದುವರಿಸ್ತಾ ಇದ್ದೇವೆ. ವಿದ್ಯೆ ಇಲ್ಲದ ಸಮಾಜಕ್ಕೆ ದಿಕ್ಕಿಲ್ಲ. ಆದ್ದರಿಂದ ಗ್ರಾಮೀಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಬಲಪಡಿಸಲು CSR ನಿಧಿಯನ್ನು ಬಳಸುವ ನೀತಿಯನ್ನು ಈಗಾಗಲೇ ರೂಪಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ದೊರಕಿಸಬೇಕಾದ್ದು ನಮ್ಮ ಕರ್ತವ್ಯ. ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ. ರೈತರು ನಮ್ಮ ಅನ್ನದಾತ, ಅವರ ಹಿತ ರಕ್ಷಿಸುವುದು ಸರ್ಕಾರದ ಮೊದಲ ಕರ್ತವ್ಯ. ತುಂಗಭದ್ರಾ ಜಲಾನಯ ಪ್ರದೇಶದಲ್ಲಿ ರೈತರ ಹಿತಕ್ಕಾಗಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ನಡುವೆ ಒಮ್ಮತದ ಮೂಡಿಸುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಎತ್ತಿನೊಳೆ, ಮೇಕೆದಾಟು, ಮಾದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಕರ್ನಾಟಕದ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಆಶಯದೊಂದಿಗೆ ರಾಜ್ಯದ ಜಲಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಮತ್ತು ರೈತರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಕಾವೇರಿ ಸೇರಿದಂತೆ ಎಲ್ಲ ನೀರಾವರಿ ವಿಚಾರಗಳನ್ನು ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಹಿತವನ್ನು ಕಾಪಾಡುವುದು ನಮ್ಮ ಆದ್ಯತೆ. ಇಂದು ಕರ್ನಾಟಕ ಕೇವಲ ದೇಶದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಲ್ಲ. ಕೃತಕ ಬುದ್ಧಿಮತ್ತೆ, ಡೀಪ್ ಟೆಕ್ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಜಗತ್ತು ಕರ್ನಾಟಕವನ್ನೇ ನೋಡುತ್ತಿದೆ. ಡೀಪ್ ಟೆಕ್ ಕ್ರಾಂತಿಗೆ ಬೆಂಗಳೂರು ನಾಂದಿ ಹಾಡುತ್ತಿದೆ. ಬೆಂಗಳೂರಿನ ಜಗತ್ತಿನ ನಕ್ಷೆಯಲ್ಲಿ ಇನ್ನಷ್ಟು ಎತ್ತರಗೊಂಡಿರುವುದು ನಮ್ಮ ಗುರಿ. ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಜೊತೆಗೆ ಪ್ರಕೃತಿಯ ಅನೇಕ ಸಮಸ್ಯೆಗಳ ಸಂದರ್ಭದಲ್ಲಿ ಜನರ ಸಂಕಟಕ್ಕೆ ತಕ್ಷಣ ಸ್ಪಂದಿಸುವುದು ನಮ್ಮ ಸರ್ಕಾರದ ಕರ್ತವ್ಯ. ಅತಿವೃಷ್ಟಿ, ಅನಾವೃಷ್ಟಿ ಸೇರಿದಂತೆ ಯಾವುದೇ ಸಂಕಟದ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲಾ ಆಡಳಿತಗಳಿಗೆ ಜನರು ನೆರವಿಗೆ ತಕ್ಷಣ ಧಾವಿಸಬೇಕು ಎಂದು ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ನೀಡಿದ್ದೇವೆ. ರೈತರ ಕಣ್ಣೀರನ್ನು ಒರೆಸುವುದು ಸರ್ಕಾರದ ಹೊಣೆ. ಅವರ ಶ್ರಮಕ್ಕೆ ಗೌರವ, ಅವರ ಬದುಕಿಗೆ ಬದ್ಧತೆ ನೀಡುವುದು ನಮ್ಮ ಅಚಲವಾದಂಥ ಬದ್ಧತೆ. ನಮ್ಮ ಕರ್ನಾಟಕ ತಂತ್ರಜ್ಞಾನ, ಶಿಕ್ಷಣ, ಮೂಲ ಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮಾತ್ರವಲ್ಲದೆ ಶಾಂತಿ, ಸಹಬಾಳ್ವೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಲ್ಲಿ ಮಾದರಿ ರಾಜ್ಯವನ್ನಾಗಿ ರೂಪಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೇ ನಮ್ಮ ಕನಸು, ಇದೇ ನಮ್ಮ ಸಂಕಲ್ಪ. ನಾವು ಎಲ್ಲರೂ ಟೀಮ್ ಕರ್ನಾಟಕ ಎಂದು ಸಾಗಬೇಕಾಗಿದೆ. ಪ್ರತಿ ಯುವಕ ಯುವತಿಯರಿಗೆ ಅವರ ಕನಸುಗಳಿಗೆ ಗೌರವವನ್ನು ಕೊಡುವುದು, ಪ್ರತಿ ರೈತನ ಶ್ರಮಕ್ಕೆ ಬೆಲೆ ಕೊಡುವುದು, ಪ್ರತಿ ಮಹಿಳೆಯ ಸಾಧನೆಗೆ ಬೆಂಬಲ ಕೊಡುವುದು, ಪ್ರತಿ ಮಗುವಿನ ಭವಿಷ್ಯಕ್ಕೆ ಬದ್ಧತೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಪ್ರತಿ ಕುಟುಂಬದ ಸಮೃದ್ಧಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲುವುದು ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಪ್ರತಿಯೊಬ್ಬ ಬದುಕಿನಲ್ಲಿ ಸ್ವಾತಂತ್ರ್ಯದ ಬೆಳಕು ಮೂಡುವಂತೆ ಮಾಡುವುದು ನಮ್ಮ ಜವಾಬ್ದಾರಿ. ಬಡತನದಿಂದ ಮುಕ್ತಿ, ಅನ್ಯಾಯದಿಂದ ಮುಕ್ತಿ, ಅಸಮಾನತೆಯಿಂದ ಮುಕ್ತಿ, ಅವಕಾಶಗಳ ಕೊರತೆಯಿಂದ ಮುಕ್ತಿ, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯದ ನಿಜವಾದ ಗುರಿಗಳಾಗಬೇಕು. ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ.
ಪ್ರಜಾ

0: ಪ್ರಭುತ್ವವನ್ನು ಬಲಪಡಿಸೋಣ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡೋಣ, ಭೇದ ಭಾವಗಳನ್ನು ಬದಿಗೊಟ್ಟು ಒಗ್ಗಟ್ಟಿನಿಂದ ಮುಂದೆ ಸಾಗೋಣ. ಕರ್ನಾಟಕದ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿಗೆ ಕೊಡುಗೆ. ಕರ್ನಾಟಕ ಬೆಳೆದರೆ ಭಾರತ ಬೆಳೆಯುತ್ತದೆ, ಕರ್ನಾಟಕ ಬಲಿಷ್ಠವಾದರೆ ಭಾರತ ಬಲಿಷ್ಠವಾಗುತ್ತದೆ. ಈ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭ ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರ ಗೌರವಪೂರ್ವಕವಾಗಿ ನಮನವನ್ನು ಸಲ್ಲಿಸೋಣ. ಅವರ ತ್ಯಾಗ ಫಲವಾಗಿ ದೊರೆತ ಸ್ವಾತಂತ್ರ್ಯವನ್ನಾಗಿ ಮತ್ತಷ್ಟು ಅರ್ಥಪೂರ್ಣಗೊಳಿಸುವ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಸಮೃದ್ಧ ಕರ್ನಾಟಕ, ಸಮಾನ ಕರ್ನಾಟಕ, ಶಕ್ತಿಶಾಲಿ ಕರ್ನಾಟಕವನ್ನಾಗಿ ನಿರ್ಮಿಸಿ ಅದರ ಮೂಲಕ ಶಕ್ತಿಶಾಲಿಯಾಗಿ ಭಾರತವನ್ನು ಕಟ್ಟೋಣ. ಬನ್ನಿ, ಸ್ವಾತಂತ್ರ್ಯದ ಈ ಪವಿತ್ರವಾದಂಥ ದಿನ ಒಗ್ಗಟ್ಟಿನಿಂದ, ವಿಶ್ವಾಸದಿಂದ ಮತ್ತು ಹೊಸ ಕನಸುಗೊಂದಿಗೆ ನವ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.
1: ಇದುವರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಂದ ಸಂದೇಶ ಕೇಳಿದಿರಿ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:22:36.
0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? August 16 16:00 ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಓಲ್ಡ್ ಏಜ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ರಾಷ್ಟ್ರ ಗೀತೆಗೆ ಗೌರವ, ರಾಷ್ಟ್ರಕ್ಕೆ ಗೌರವ. ಜನಗಣಮನ ನಮ್ಮ ರಾಷ್ಟ್ರಗೀತೆಯಾದದ್ದು ಹೇಗೆ?

ವಂದೇ ಮಾತರಂ, ಜನಗಣಮನ ಮತ್ತು ಸಾರೇ ಜಹಾಸೆ ಅಚ್ಚ. ಸ್ವಾತಂತ್ರ್ಯ ಹೋರಾಟದ ವೇಳೆ ರಣಕಹಳೆಯನ್ನ ಮೊಳಗಿಸಿದಂತಹ ಗೀತೆಗಳು ಈ ಮೂರು ಗೀತೆಗಳು. ಅವುಗಳ ಚರಿತ್ರೆ ಅಂದರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಅಂತಲೇ ಬಣ್ಣಿಸಬಹುದು ನಾವು. ಇನ್ನು ನಮ್ಮ ಭಾರತ ಸ್ವತಂತ್ರ ಆದಮೇಲೆ ಸ್ವತಂತ್ರ ಸಾರ್ವಭೌಮ ದೇಶವಾದ ನಮ್ಮ ಭಾರತಕ್ಕೆ ಒಂದು ರಾಷ್ಟ್ರಗೀತೆ ಬೇಕಾಗಿರುತ್ತೆ. ಅದಕ್ಕೆ ಸೂಕ್ತವಾದಂತಹ ಗೀತೆ ಯಾವುದು ಅನ್ನುವಂತಹ ಸಮಸ್ಯೆ ಕೂಡ ಎದ್ದಿರುತ್ತೆ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಸಾರೇ ಜಹಾಸೆ ಅಚ್ಚ, ಜನಗಣಮನ ಮತ್ತು ವಂದೇ ಮಾತರಂ ಗೀತೆಗಳು ರಣಕಹಳೆಯನ್ನು ಮುಳುಗಿಸಿರುತ್ತೆ. ಈ ಮೂರು ಗೀತೆಗಳಲ್ಲಿ ರಾಷ್ಟ್ರಗೀತೆಯ ಆಯ್ಕೆ ಯಾವುದಾಗಬೇಕು ಅನ್ನುವಂತಹ ಒಂದು ಸಮಸ್ಯೆ ಎದ್ದಿರುತ್ತೆ. ಆಗ ಕೊನೆಯದಾಗಿ ಜನಗಣಮನವನ್ನು ರಾಷ್ಟ್ರಗೀತೆಯನ್ನಾಗಿ ಆಯ್ಕೆ ಮಾಡಲಾಗತ್ತೆ. ಹೇಗೆ ರಾಷ್ಟ್ರಗೀತೆಯಾಗಿ ಜನಗಣಮನ ಆಯ್ಕೆಯಾಯಿತು ಅನ್ನೋದರ ಕುರಿತಾಗಿ ಒಂದಷ್ಟು ಮಾತನಾಡ್ತಾ ನಮ್ಮ ಚಲನಚಿತ್ರಗಳಲ್ಲಿ ಇರುವಂತಹ ಚಂದದ ದೇಶಭಕ್ತಿಯ ಗೀತೆಗಳನ್ನು ಕೇಳ್ತಾ ಸಾಗೋಣ. ಈ ಹೊತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತ.

ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆ ಕಪ್ಪು ಬಿಳುಪು ಚಿತ್ರದ್ದಾಗಿತ್ತು. ಆರ್ ಎನ್ ಜೈ ಗೋಪಾಲ್ ಅವರ ರಚನೆಗೆ ಆರ್ ರತ್ನ ಅವರ ಸ್ವರ ಸಂಯೋಜನೆ ಇತ್ತು. ನಮ್ಮ ಸ್ವತಂತ್ರ ಭಾರತಕ್ಕೊಂದು ರಾಷ್ಟ್ರಗೀತೆ ಬೇಕಾಗಿತ್ತು. ಆದರೆ ಆ ರಾಷ್ಟ್ರಗೀತೆ ಯಾವುದಾಗಬೇಕು ಅನ್ನುವಂತಹ ವಿಷಯದ ಕುರಿತಾಗಿ ವಾದ ಸಮಸ್ಯೆ ಎರಡೂ ಕೂಡ ಇದ್ದಿತ್ತು. ಈ ವಿಷಯ ಅಂದರೆ ಭಾರತಕ್ಕೆ ಒಂದು ರಾಷ್ಟ್ರಗೀತೆ ಬೇಕು ಅನ್ನುವಂಥದ್ದು 1930 ಶುರುವಾಗಿತ್ತು. ಆಗಲೇ ಆಯ್ಕೆಗಳು ಶುರುವಾಗಿತ್ತಂತೆ. ಆಗ ಮುನ್ನೆಲೆಗೆ ಬಂದದ್ದು ಜನಗಣಮನ. ಇದಕ್ಕೂ ಒಂದು ಕಾರಣ ಇದೆ. ಜನಗಣಮನವನ್ನು ಬರೆದಂಥವರು ಗುರುದೇವ ರವೀಂದ್ರನಾಥ ಟ್ಯಾಗೂರ್ ಅವರು. ಅವರು ಬರೆದ ಈ ಗೀತೆಯನ್ನು ಕೆಲವು ಬ್ರಿಟಿಷ್ ಪಕ್ಷಪಾತಿಗಳು ವಿರೋಧಿಸಿದ್ರಂತೆ. ಯಾಕಂತ ಹೇಳಿದ್ರೆ, ಈ ಒಂದು ಗೀತೆಯಲ್ಲಿ ನೀವು ಬ್ರಿಟಿಷ್ ದೊರೆ 5ನೆಯ ಜಾರ್ಜ್ ಅವರನ್ನು ಹೊಗಳಿದ್ದೀರಿ, ಅವ್ರಿಗಾಗಿ ಬರೆದಂತಹ ಗೀತೆ ಇದು ಅಂತ ಹೇಳಿ. ಆಗ ಟ್ಯಾಗೂರರ್ ಹೇಳಿದ್ರಂತೆ, ಬ್ರಿಟಿಷ್ ಅರಸೊತ್ತಿಗೆಗೆ ನನ್ನ ವಿರೋಧ ಇದೆ. ಈ ಹಾಡಿನಲ್ಲಿ ಬರುವಂತಹ ಅಧಿನಾಯಕ ಯಾರು ಅಂತ ಹೇಳಿದ್ರೆ, ಸಂಭವಾಮಿ ಯುಗೇ ಯುಗೆಯ ಪರಮಾತ್ಮ ಅಂತ ಹೇಳಿ ಸ್ಪಷ್ಟನೆಯನ್ನು ನೀಡಿ.

0: ರಾಷ್ಟ್ರಗೀತೆಯ ಆಯ್ಕೆ ಹೇಗಾಯಿತು ಅನ್ನೋದರ ಕುರಿತಾಗಿ ಮತ್ತಷ್ಟು ಮಾಹಿತಿ ಗೀತೆಗಳ ಜೊತೆ ಜೊತೆಗೆ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನಮ್ಮ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರಗೀತೆಯಾಗಿ ಆಯ್ಕೆ ಹೇಗಾಯಿತು ಅನ್ನೋದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಇನ್ನು ಈ ಒಂದು ಹಾಡಿನ ಪ್ಲಸ್ ಪಾಯಿಂಟ್ ಆಯ್ಕೆಯಾಗೋದಕ್ಕೆ ಇದ್ದಂತಹ ಪ್ಲಸ್ ಪಾಯಿಂಟ್ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಜನಗಣಮನ ರಾಷ್ಟ್ರಗೀತೆಯನ್ನು ಪಾಶ್ಚಾತ್ಯ ಸಂಗೀತಕ್ಕೂ ಕೂಡ ಅಳವಡಿಸಬಹುದಾಗಿತ್ತು, ಚೆನ್ನಾಗಿ ಒಗ್ತಾ ಇತ್ತು ಆ ಒಂದು ಗೀತೆಗೆ. ಟಾಗೂರರ ಈ ಒಂದು ಹಾಡನ್ನು ಇಂಗ್ಲೀಷಿಗೆ ತರ್ಜುಮೆಯನ್ನು ಮಾಡ್ತಾರೆ ಆಂಧ್ರ ಪ್ರದೇಶದ ಮದಲಪಲ್ಲಿಯಲ್ಲಿ ಮೊದಲ ಬಾರಿಗೆ. ಬ್ರಿಟಿಷ್ ವಿರೋಧಿ ಧೋರಣೆಯ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅನ್ನುವಂಥವರ ಆತಿಥ್ಯದಲ್ಲಿ ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡ್ತಾರೆ. ಹಾಗೆಯೇ ಬೆಸೆಂಟ್ ಥಿಯೋಸಾಫಿಕಲ್ ಕಾಲೇಜಿನ ಆವರಣದಲ್ಲಿ ಇದ್ದಾಗ ಈ ಇಂಗ್ಲೀಷ್ ಅವತರಣಿಕೆ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿ ಇದರ ಹೆಸರಾಗಿರುತ್ತೆ. ಜನಗಣಮನವನ್ನು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿ ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡ್ತಾರೆ. ನಂತರ ಕಜಿನ್ಸ್ ಅವರ ಮಡದಿ ಏನಿರ್ತಾರೆ ಅಂದರೆ ಜೇಮ್ಸ್ ಕಜಿನ್ಸ್ ಅನ್ನುವಂತಹ ಕವಿ ಇರ್ತಾರಲ್ಲ, ತರ್ಜುಮೆ ಮಾಡಿದಂತಹ ಕವಿ, ಅವರ ಮಡದಿಯ ಸಹಾಯದಿಂದ ಪಾಶ್ಚಾತ್ಯ ಸಂಗೀತಕ್ಕೆ ಅಳವಡಿಸ್ತಾರೆ. ಈ ಬಳಿಕ ಜನಗಣಮನ ಭಾರತದಲ್ಲಿ ಎಲ್ಲರಿಗೂ ಸಹ ಸುಪರಿಚಿತ ಆಗತ್ತೆ. ಹಾಗೆಯೇ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಸಿಗುತ್ತೆ ಜನಗಣಮನ ಹಾಡಿಗೆ. 1947

ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಭೆಯಲ್ಲಿ ಮೊದಲ ಬಾರಿಗೆ ವಾದ್ಯ ಸಂಗೀತದಲ್ಲಿ ಜನಗಣಮನವನ್ನು ನುಡಿಸ್ತಾರೆ. ಅದ್ಭುತವಾದಂತಹ ಪ್ರಶಂಸೆ ಸಿಗುತ್ತೆ ಈ ಒಂದು ಹಾಡಿಗೆ. ಜೊತೆಗೆ ವಿಶ್ವದ ಹೆಚ್ಚಿನ ರಾಷ್ಟ್ರಗೀತೆಗಳಿಗಿಂತ ಇದು ಸುಂದರವಾಗಿದೆ ಅಂತ ಹೇಳಿ ಹಲವರು ಉದ್ಗರಿಸುತ್ತಾರೆ. ಇದೆಲ್ಲ ಕಾರಣಗಳಿಂದ ಭಾರತದ ಸಂವಿಧಾನ ಸಭೆ ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ಸ್ವೀಕಾರ ಮಾಡುತ್ತೆ. ಜನವರಿ 24, 1950 ನಮ್ಮ ಅಧಿಕೃತ ರಾಷ್ಟ್ರಗೀತೆಯಾಗತ್ತೆ ಜನಗಣ.

ಜಯದೇವ ಅವರ ಸ್ವರ ಸಂಯೋಜನೆಯಲ್ಲಿ ಕುರ ಸೀತಾರಾಮ ಶಾಸ್ತ್ರಿಗಳು ಬರೆದಂತಹ ಗೀತೆಯನ್ನ ಮನ್ನಾಡೆಯವರ ಧ್ವನಿಯಲ್ಲಿ ಕೇಳಿದ್ರಿ. ಕಲ್ಪವೃಕ್ಷ ಚಿತ್ರದ ಹಾಡು ಇದು. ರಾಷ್ಟ್ರಗೀತೆಗೆ ಗೌರವ, ರಾಷ್ಟ್ರಕ್ಕೆ ಗೌರವ. ನಮ್ಮ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರಗೀತೆಯಾದದ್ದು ಹೇಗೆ ಅನ್ನೋದರ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ನ ಈ ಒಂದು ಸಮಯದಲ್ಲಿ. 10:39:39 ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಇದು. ಇನ್ನು 1947 ಜನಗಣಮನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರುತ್ತೆ. ಹಾಗೆಯೇ ನಮ್ಮ ದೇಶಕ್ಕೆ ಒಂದು ರಾಷ್ಟ್ರಗೀತೆ ಬೇಕು ಅಂತ ಹೇಳಿ 1930 ಆಯ್ಕೆಗಳು ನಡೆದಿರುತ್ತೆ. ಸಾರೇ ಜಹಾಸೆ ಅಚ್ಚ, ವಂದೇ ಮಾತರಂ ಹಾಗೂ ಜನಗಣಮನ, ಮೂರು

ಗೀತೆಗಳಲ್ಲಿ ಯಾವ ಗೀತೆ ಅನ್ನುವಂತಹ ಗೊಂದಲ, ವಾದ ವಿವಾದಗಳು, ಸಮಸ್ಯೆಗಳು ಕೂಡ ಇರುತ್ತೆ. ರಾಷ್ಟ್ರಗೀತೆ ಯಾವುದದ್ದು, ಜನಗಣಮನ ಹೇಗೆ ಅನ್ನೋದರ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. 1941 ಒಂದು ಸಮೀಕ್ಷೆ ಕೂಡ ನಡೆದಿರುತ್ತೆ, ಯಾವ ಗೀತೆ ರಾಷ್ಟ್ರಗೀತೆ ಆಗಬೇಕು ಅಂತ ಹೇಳಿ ಮುಂಬೈಯಲ್ಲಿ ನಡೆದಂತಹ ಒಂದು ಸಮೀಕ್ಷೆ ಇರುತ್ತೆ. ಅದರಲ್ಲಿ ಜನರು ಜನಗಣಮನದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಾರಂತೆ. ಈ ಗೀತೆ ನಮ್ಮ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ದ್ಯೋತಕವಾಗಿ ಇರೋದರ ಕಾರಣ ಹೆಚ್ಚಿನ ಜನರು ಈ ಒಂದು ಜನಗಣಮನದ ಬಗ್ಗೆ ಒಲವನ್ನು ಸೂಚಿಸಿರ್ತಾರೆ. ಜನಗಣಮನ ಭಾರತದ ಸಾಂಸ್ಕೃತಿಕ ವೈವಿಧ್ಯದ ದ್ಯೋತಕವಾದ್ದರಿಂದ ಹೆಚ್ಚಿನ ರಾಜ್ಯಗಳಲ್ಲಿ ಜನಪ್ರಿಯ ಆಗಿರುತ್ತೆ. ಆ ಸಮಯದಲ್ಲಿ ವಿಭಿನ್ನ ಪ್ರಾಂತ್ಯಗಳು, ದೇಶ ಭಾಷೆಗಳು ಸೇರಿ ವಿಶ್ವಾತ್ಮನನ್ನು ಸ್ತುತಿಸುತ್ತಿರುವ ಗೀತೆ ಜನಗಣಮನ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಸಮಯ 10:44:40 ಈಗಷ್ಟೇ ನೀವು ಕೇಳಿದಂತಹ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ, ಮಣ್ಣಿನ ಮಗ ಚಿತ್ರದ ಗೀತೆಗಿತ್ತು. ಜನಗಣಮನ ನಮ್ಮ ದೇಶದ ರಾಷ್ಟ್ರಗೀತೆಯಾಗಿ ಆಯ್ಕೆಯಾದರ ಒಂದು ಹಿನ್ನೆಲೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ.

ಮೂರು ಗೀತೆಗಳ ನಡುವೆ ಒಂದು ಯಾವ ಗೀತೆಯ ಆಯ್ಕೆ ಆಗಬೇಕು ಅನ್ನೋದರ ಕುರಿತಾಗಿ ಸಾಕಷ್ಟು ಚರ್ಚೆಗಳು, ವಾದ ವಿವಾದಗಳು, ಸಮಸ್ಯೆಗಳು ಇತ್ತು. ಜನಗಳ ಮನ ಅಂತಿಮವಾಗಿ ನಮ್ಮ ರಾಷ್ಟ್ರಗೀತೆಯಾಗಿ ಆಯ್ಕೆಯಾಯಿತು. ಅದಕ್ಕೆ ಇದ್ದಂತಹ ಮತ್ತೊಂದು ಕಾರಣ ಅಂತ ಹೇಳಿದ್ರೆ, ಬ್ಯಾಂಡುಗಳಲ್ಲಿ ಹಾಗೆ ಸಂಗೀತ ವಾದ್ಯಗಳಲ್ಲಿ ನುಡಿಸಲು ಜನಗಣಮನ ಹೆಚ್ಚು ಸಮರ್ಪಕವಾಗಿದೆ ಎನ್ನುವಂತಹ ಕಾರಣ ಕೂಡ ಒಂದು ಇತ್ತು. ಯಾಕಂತ ಹೇಳಿದ್ರೆ, ಕೆಲವು ಮಿಲಿಟರಿ ಸಮಾರಂಭಗಳಲ್ಲಿ ಅಂತಾರಾಷ್ಟ್ರೀಯ ಆಟೋಟ ಸ್ಪರ್ಧೆಗಳ ವಿಜೇತರಿಗೆ ಪದಕವನ್ನು ಪ್ರದಾನಿಸುವಂತಹ ಸಂದರ್ಭದಲ್ಲಿ ರಾಷ್ಟ್ರಗೀತೆಯ ಒಂದು ವಾದ್ಯ ಸಂಗೀತವನ್ನು ಕೇಳಿಸಲಾಗುತ್ತೆ. ಅಂದರೆ ಹಾಗಾಗಿ ಬ್ಯಾಂಡುಗಳಲ್ಲಿ, ಸಂಗೀತ ವಾದ್ಯಗಳಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟಲ್ ಆಗಿ ನಮ್ಮ ರಾಷ್ಟ್ರಗೀತೆಯನ್ನು ನುಡಿಸುವಂಥದ್ದು ಇದೆ. ಹಾಗಾಗಿ ಹೆಚ್ಚು ಸೂಕ್ತವಾಗಿದೆ ಈ ಒಂದು ಜನಗಣಮನವನ್ನು ಬ್ಯಾಂಡುಗಳಲ್ಲಿ ನುಡಿಸೋದಕ್ಕೆ ಅನ್ನುವಂತಹ ಒಂದು ಕಾರಣ ಕೂಡ ರಾಷ್ಟ್ರಗೀತೆಯಾಗಿ ಜನಗಣಮನ ಆಯ್ಕೆಯಾಗುವಾಗ ಇತ್ತು.

0: Now the time is
1: love time.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
6: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ನಮ್ಮ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರಗೀತೆಯಾಗಿ ಆಯ್ಕೆಯಾದದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆಯೇ ಜನಗಣಮನ 5 ಚರಣಗಳ ಗೀತೆ, ಇದರ ಮೊದಲ ಚರಣವನ್ನು ಮಾತ್ರ ನಾವೀಗ ಹಾಡ್ತಾ ಇರೋದು. ಹಾಗೆಯೇ ರಾಷ್ಟ್ರಗೀತೆಯಾಗಿ ಸ್ವೀಕರಿಸೋದು ಕೂಡ. ಇದರ ಭಾಷೆ ಸರಳ ಆಗಿದೆ, ಹಾಗೆ ಎಲ್ಲ ಭಾರತೀಯರು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಹಾಗಿದೆ ಈ ಒಂದು ಭಾಷೆ.

ಆದರೆ ಮುಂದಿನ ಚರಣಗಳು ಇದೆಯಲ್ಲ, ಅಂದರೆ ಉಳಿದ ಮೂರು ಚರಣಗಳಲ್ಲಿ ಭಾಷೆ ಕೂಡ ಜಟಿಲ, ಹಾಗೆ ಉಚ್ಚರಿಸಲು ಕೂಡ ಕಷ್ಟವಾದದ್ದು ಸ್ವಲ್ಪ ಅನ್ನುವಂತಹ ಅಭಿಪ್ರಾಯ ಇದೆ.

ನಾಂದಿ ಚಿತ್ರದ ಹಾಡಾಗಿತ್ತು ಇದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ, ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ ಇದಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಜೊತೆಯಾಗಿರುವ ನಮ್ಮ ಸ್ನೇಹಿತರು ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಹಾಗೂ ಅವರ ಮನೆಯವರು, ಹಾಗೆ ಯಲಹಂಕದ ಪ್ರಸನ್ನ ಅವರು, ಶಿವಲಿಂಗ ಹೆಬ್ಬಾ ಅವರು, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಹಾಗೂ ಅವರ ಮನೆಯವರು, ಶ್ರೀಶೈಲ ತೇಲಿ ಹಾಗೂ ಅವರ ಮನೆಯವರು, ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ನಮ್ಮ ಕೇಳುಗರು, ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯ ನಮ್ಮ ಕೇಳುಗರು, ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಅರುಣಾ ಮೈತ್ರಿ ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರಸ್ತೆಯ ನಮ್ಮ ಕೇಳುಗರು, ಹಾಗೆ ವೀಣಾ ಇವರು ನ್ಯಾಮತಿಯಿಂದ ನಮಗೆ ಸಂದೇಶವನ್ನು ಕಳಿಸಿ ಜೊತೆಯಾಗಿದ್ದಾರೆ, ಪುಡಿಮಾ ಮೇಸ್ತ್ರಿಯವರು, ಹಾಗೆ ಎಕ್ಸಂಬ ಈ ಊರಿನಿಂದ ಪ್ರಸಾದ್ ಬಾಕಳೆಯವರು, ಮತ್ತು ಎಲ್ಲ ಶ್ರೋತೃಬಂಧುಗಳು, ಹಾಗೆ ಆಕಾಶವಾಣಿಯ ಸಿಬ್ಬಂದಿಗೆ 80th ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿ ಮತ್ತೊಂದು ಸಂದೇಶ ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಕಲ್ನ ಕೃಪಾ ಅವರು, ಶಾಂತಾಚಾರ್ ಬಡಿಗೇರ ಅವರು, ಮತ್ತು ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಮತ್ತು

0: ಸುಜಾತ ಆರ್ ಗಣೇಶ್ ಹಾಗೂ ಅವರ ಮನೆಯವರು, ಭವ್ಯ ಕೃತಿಕಾ ಪೃಥ್ವಿ ಹೆಸರಘಟ್ಟದಿಂದ, ಮತ್ತು 83207 ಇಲ್ಲಿಂದ ಬಂದಿರುವಂತಹ ಸಂದೇಶ, ಮತ್ತೊಂದು 29870 ಇಲ್ಲಿಂದ ಬಂದಿರುವಂತಹ ಶುಭಾಶಯದ ಸಂದೇಶ. ಹನುಮಂತಪ್ಪ ಹುಲಿಗೆಮ್ಮನವರವರು ಮತ್ತು ಹಲಸೂರಿನ ರಾಜೇಶ್ ತೀರ್ಥ ಚನ್ನಪಟ್ಟಣದ ನಮ್ಮ ಕೇಳುಗರು, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆಯವರು, ಹಾಗೆ ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದ ನಮ್ಮ ಕೇಳುಗರು, ನಿರ್ಮಲಾ ಅವರಾದ್ಮೇಲೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನಿಂದಲೂ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಒಂದು ರೀತಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಆದಂತೆ ಅನುಭವ ಆಗುವಂಥದ್ದು. ಯಾಕಂತ ಹೇಳಿದ್ರೆ ವಿಶೇಷ ಕಾರ್ಯಕ್ರಮಗಳು ಆ ದಿನ ಮೂಡಿ ಬರುತ್ತೆ. ಪ್ರಧಾನಿಗಳ, ಮಾನ್ಯ ಪ್ರಧಾನಿಗಳ ಭಾಷಣ, ಹಾಗೆ ಜನತೆಯನ್ನು ಉದ್ದೇಶಿಸಿ ಮಾಡುವಂತಹ ರಾಜ್ಯಪಾಲರ, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಂದೇಶ, ರಾಷ್ಟ್ರಪತಿಗಳ ಸಂದೇಶ, ಎಲ್ಲವೂ ಕೂಡ ನಮಗೆ ಒಂದು ರೀತಿ ಹಬ್ಬದ ಸಂಭ್ರಮವನ್ನು ತರುವಂಥದ್ದು. ಆಕಾಶವಾಣಿ ಜೊತೆಯಾಗಿದ್ದರೆ ಎಲ್ಲ ಹಬ್ಬಗಳ ಸಂಭ್ರಮ ನಮ್ಮ ಜೊತೆಯಾಗುತ್ತೆ ಅಂತ ಹೇಳಿ ಕೇಳುಗರು ಅಭಿಪ್ರಾಯಗಳನ್ನು ತಿಳಿಸಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆತ್ಮೀಯತೆಯ ಸಂದೇಶಗಳಿಗೆ ಧನ್ಯವಾದಗಳು.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ಜನಗಣಮನ ನಮ್ಮ ರಾಷ್ಟ್ರಗೀತೆಯಾಗಿ ಆಯ್ಕೆಯಾದದ್ದು ಹೇಗೆ ಅನ್ನೋದ್ರ ಕುರಿತಾಗಿ ನಾವು ಇಷ್ಟು ಹೊತ್ತು ಮಾತನಾಡಿದ್ವಿ. ನಮ್ಮ ರಾಷ್ಟ್ರಗೀತೆ ನಮ್ಮ ಏಕತೆಯ ಸಂಕೇತ. ರಾಷ್ಟ್ರಗೀತೆಯನ್ನು ಹಾಡೋಣ, ದೇಶಭಕ್ತಿಯ ಜ್ಯೋತಿಯನ್ನು ಬೆಳಗಿಸೋಣ ಅಂತ ಹೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ, ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವಾಲ್ಮೀಕಿಯವರು. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗ ಮೇಯರ್ ಮುತ್ತಣ್ಣ ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯು ಸುಮಾರು 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಕೋಚ್ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ಇಂದು ಜಿಲ್ಲಾ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಧ್ವಜಾರೋಹಣ ನೆರವೇರಿಸಿದರು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪ ಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ್ ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ ಎಂಎನ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಇಂದಿನಿಂದ ಸೆಪ್ಟೆಂಬರ್ 15ರವರೆಗೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಶ್ರಮಿಕರ ಉದ್ಯೋಗ ಭದ್ರತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೊಸ ಶಕ್ತಿ ತುಂಬಲಿರುವ ನೂತನ ವಿಬಿಜಿರಾಮ್ಜಿ ಯೋಜನೆಯಡಿ ಜಿಲ್ಲೆಯ 2000ಕ್ಕೂ ಅಧಿಕ ಕುಟುಂಬಗಳಿಗೆ ಯಶಸ್ವಿಯಾಗಿ ಉದ್ಯೋಗ ಕಲ್ಪಿಸಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ

0: ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:05.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ತಾಯಿ ಹಾಗೂ ತಾಯ್ನಾಡು, ಇದರ ಬಗ್ಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹಾಗೂ ಹುಟ್ಟಿದ ತಾಯ್ನಾಡು ಎಂದೆಂದಿಗೂ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಇಂದು ಭಾರತಕ್ಕೆ 80ರ ಸ್ವಾತಂತ್ರ್ಯ ದಿನದ ಸಂಭ್ರಮ. ನಮ್ಮೆಲ್ಲ ಕೇಳುಗರಿಗೆ ಈ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದ್ರೆ ಭಾರತ ಎಂದೆಂದಿಗೂ ಯಾರಿಗೂ ಜಗ್ಗಲಿಲ್ಲ ಅಲ್ವೇ ಕೇಳಿದ್ರೆ. ಇನ್ನು ಕಾರ್ಯಕ್ರಮದ ಮೊದಲಿಗೆ ಹಗಲು ವೇಷ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಗಲು ವೇಷ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಬರಗೂರು ರಾಮಚಂದ್ರಪ್ಪ ಅವರ ಗೀತ ರಚನೆ, ಹಂಸಲೇಖ ಅವರ ಸಂಗೀತವಿತ್ತು. ಈ ದಿನದ ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗುತ್ತಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದ AK-47 ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ. ಕಾರ್ಯಕ್ರಮದ ಮುಂದಿನ ಗೀತೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ಚಿತ್ರ ಚಿಗುರಿದ ಕನಸು.

0: ಗಾಯಕಿ ನಂದಿತ ಅವರು ಸಹ ಈ ಗೀತೆಗೆ ಧ್ವನಿಗೊಳಿಸಿದರು. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಹೊಸ ಹಾಡು ಕಾರ್ಯಕ್ರಮದ ಕೊನೆಯ ಗೀತೆ, ಚಿತ್ರ ವೀರಪ್ಪ ನಾಯಕ.

ಕಲಾಭಾರತಿ. ಈ ದಿನದ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ.

ಹೌದು, ಈ ದಿನ ಜನ್ಮದಿನ. ಯಾರದು ಅನ್ನೋದೇ ಪ್ರಶ್ನೆ ಅಲ್ವೇ? ಆದರೆ ಕನ್ನಡಿಗರಿಗೆ ಆಗಸ್ಟ್ 15ರಂದು ಯಾರ ಜನ್ಮದಿನವೆಂದು ವಿಶೇಷವಾಗಿ ಹೇಳಬೇಕಿಲ್ಲ. ಯಾಕೆಂದರೆ ನಮ್ಮ ಕೇಳುಗರಿಗೆ, ಶ್ರೋತೃಗಳಿಗೆ ಈಗಾಗಲೇ ತಿಳಿದಿದೆ, ಇಂದು ಭಾರತಿಯವರ ಹುಟ್ಟುಹಬ್ಬ.

ಆಗಸ್ಟ್ 15, 1948 ಭದ್ರಾವತಿಯಲ್ಲಿ ಭಾರತಿಯವರ ಜನನ. ತಂದೆ ವಿ ಎಂ ರಾಮಚಂದ್ರರಾವ್, ತಾಯಿ ಭದ್ರಾವತಿಬಾಯಿ. ಭಾರತಿಯವರ ಪ್ರಾಥಮಿಕ ವಿದ್ಯಾಭ್ಯಾಸ ಮಲ್ಲೇಶ್ವರಂನ ಲೇಡೀಸ್ ಅಸೋಸಿಯೇಷನ್ನ ಶಾಲೆಯಲ್ಲಿ, ಹೆಚ್ಚಿನ ವಿದ್ಯಾಭ್ಯಾಸ ಮಹಾರಾಣೀಸ್ನ ವುಮೆನ್ಸ್ ಕಾಲೇಜ್ನಲ್ಲಿ. ವಿದ್ಯಾರ್ಥಿಯಾಗಿದ್ದಾಗ ಬಯಸಿದ್ದು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಲು, ಆದರೆ ಭಾಗ್ಯವಿದ್ದದ್ದು ಸಿನಿಮಾ ಕ್ಷೇತ್ರದಲ್ಲಿ.

ಆಕಸ್ಮಿಕವಾಗಿ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಭಾರತಿಯವರು 1966 ಕಲ್ಯಾಣ್ ಕುಮಾರ್ ಅವರೊಂದಿಗೆ ಲವ್ ಇನ್ ಬ್ಯಾಂಗ್ಲೋರ್ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದರು. ಇದಾದ ನಂತರ ಬಿ ಆರ್ ಪಂತಲು ಅವರ ನಿರ್ದೇಶನದ ದುಡ್ಡೇ ದೊಡ್ಡಪ್ಪ ಈ ಚಿತ್ರದಲ್ಲಿ ಸಹ ಅಭಿನಯಿಸುತ್ತಾರೆ ಭಾರತಿ.

0: ಚಿತ್ರದಲ್ಲಿ ಮೊದಲ ಬಾರಿಗೆ ಅಭಿನಯಿಸ್ತಾರೆ ಎಂ ಎ ತಮ್ಮಣ್ಣ. ಈ ಚಿತ್ರದ ಯಶಸ್ಸಿನ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸಾಲು ಸಾಲಾದ ಹಿಟ್ ಚಿತ್ರಗಳು ಬಿಡುಗಡೆ ಆದವು. ಒಟ್ಟಾರೆ 28 ಚಿತ್ರಗಳಲ್ಲಿ ಈ ಸೂಪರ್ ಹಿಟ್ ಜೋಡಿ ಅಭಿನಯಿಸ್ತಾರೆ. ಇದಾದ ನಂತರ ಎಲ್ಲ ಚಿತ್ರಗಳು ಹಿಟ್ ಆಗುತ್ತೆ. ಇವುಗಳಲ್ಲಿ ಪ್ರಮುಖವಾಗಿ ಮೇಯರ್ ಮುತ್ತಣ್ಣ, ದೂರದ ಬೆಟ್ಟ ಹಾಗೂ ಬಂಗಾರದ ಮನುಷ್ಯ.
1: ಬಂಗಾರ ನೀನು ಹಣೆ

1975ರಲ್ಲಿ ವಿಷ್ಣುವರ್ಧನ್ ಅವರೊಂದಿಗೆ ಬಹಳ ಸಂಗಾತಿಯಾದ ಭಾರತೀಯವರು ವಿಷ್ಣು ದಾದಾ ಅವರೊಂದಿಗೆ ಸಹ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಭಾಗ್ಯಜ್ಯೋತಿ, ಮಕ್ಕಳ ಭಾಗ್ಯ, ನಾಗರಹೊಳೆ, ಬಂಗಾರದ ಜಿಂಕೆ ಹಾಗೂ ದೇವರ ಗುಡಿ ಇವು ಪ್ರಮುಖವು.

78 ವಸಂತಗಳ ಸಂತಸ. ನಾಡದೇವತೆ ಚಾಮುಂಡೇಶ್ವರಿ ಭಾರತಿಯವರಿಗೆ ಆರೋಗ್ಯ, ಆಯುಷ್ಯು, ಸಂತೋಷ ನೀಡುವಂತಾಗಲಿ. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರ ಪರವಾಗಿ ಭಾರತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.

0: ಬೆಂಗಳೂರಿನ ಮಾಣಿಕ್ ಷಾ ಕವಾಯಿತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಾಡಿನ ಯುವಜನತೆ ನಮ್ಮ ದೇಶದ ಭವಿಷ್ಯ, ಭಾರತದ ಅಭಿವೃದ್ಧಿಯ ರಥಕ್ಕೆ ಕರ್ನಾಟಕದ ಯುವಶಕ್ತಿ ಕೂಡ ಚಕ್ರಗಳು, ದೇಶವನ್ನು ಬೆಳಗುವ ಹಣತೆಗಳು. ಇಂದು ಇಡೀ ಜಗತ್ತು ಕರ್ನಾಟಕವನ್ನು ಎದುರು ನೋಡುತ್ತಿದೆ. ಯುವಜನತೆಯಲ್ಲಿ ಸಾಂಸ್ಕೃತಿಕ ವೈಜ್ಞಾನಿಕ ಮನೋಭಾವ ಹಾಗೂ ದೇಶಾಭಿಮಾನವನ್ನು ತುಂಬಲು ಸರ್ಕಾರವು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುತ್ತಿದೆ. ತೇಗದ ಸಿರಿ ಯೋಜನೆಯ ಮೂಲಕ 10 ಕೋಟಿ ತೇಗದ ಗಿಡಗಳನ್ನು ಬೆಳೆಸುವ ಕಾರ್ಯಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮುಂದಾಗುತ್ತಿದ್ದೇವೆ ಎಂದರು. ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ವಿಕಸಿತ ಭಾರತ ಅಭಿಯಾನಕ್ಕೆ ಪೂರಕವಾಗಿ ವಿಕಸಿತ ಯುವ ಜನರ ಮೂಲಕ ವಿಕಸಿತ ಕರ್ನಾಟಕಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4731 ಎಕರೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ,
1: ಇಂದು ಭಾರತವು ವಿಶ್ವ ಪ್ರಮುಖ ದೇಶಗಳ ಸಾಲಿನಲ್ಲಿ ಸೇರುತ್ತದೆ. ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ದೇಶ ಹೆಚ್ಚಿನ ಸಾಧನೆ ಮಾಡಿದೆ. ಈ ಅಭಿವೃದ್ಧಿಯ ಪಯಣದಲ್ಲಿ ಕರ್ನಾಟಕ ಮತ್ತು ಧಾರವಾಡ ಜಿಲ್ಲೆಯ ಕೊಡುಗೆ ಉತ್ತಮವಾಗಿದೆ. ಈ ದೇಶ 140 ಕೋಟಿ ಜನಸಂಖ್ಯೆಯ ದೇಶ. ಈ ದೇಶ ಬರಿಬೇಕಾಗಿದ್ರೆ ಈ ದೇಶದ ಏಕತೆ, ಸಂಸ್ಕೃತಿ, ವಿಶೇಷವಾಗಿ ಹಿಂದು, ಮುಸ್ಲಿಂ, ಸಿಖ್, ಇಸಾಯಿ ಈ ದೇಶದ ಒಂದೇ ತಾಯಿ ಮಕ್ಕಳಾಗಿ ಬದುಕತಕ್ಕಂತಹ ಈ ದೇಶದ ಏಕತೆಯ ಸಂಸ್ಕೃತಿಯನ್ನ ತಮ್ಮ ಕಾಪಾಡಿಕೊಬೇಕಂತ ಈ ಸಂದರ್ಭದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ.
0: ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಉಪ ಮಹಾನಿರ್ದೇಶಕ ಕೆ ಅರುಣ್ ಪ್ರಭಾಕರ್ ಧ್ವಜಾರೋಹಣ ನೆರವೇರಿಸಿ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿದರು. ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥ ಕುಮಾರ್ ಅಗಡಿ ಸ್ವಾತಂತ್ರ್ಯ ಸಮರಕ್ಕೆ ಹೋರಾಡಿದ ಸ್ವಾತಂತ್ರ್ಯ ಯೋಧರ ಶೌರ್ಯ, ತ್ಯಾಗ, ಬಲಿದಾನ ಸ್ಮರಿಸುವ ಮೂಲಕ ಅವರ ಆದರ್ಶಗಳನ್ನು ಪರಿಪಾಲಿಸುವಂತೆ ಕರೆ ನೀಡಿದರು. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಬಸವರಾಜ ರಾಯರೆಡ್ಡಿ, ಅಸಂಖ್ಯಾತ ದೇಶಭಕ್ತರ ನಿಸ್ವಾರ್ಥ ಮತ್ತು ಅವಿರತ ಹೋರಾಟ ಹಾಗೂ ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ. ಈ ಶುಭ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಿ ಅವರು ತೋರಿದ ಪಥದಲ್ಲಿ ಸಾಗುವ ದೃಢ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ವಿಜಯನಗರ ಜಿಲ್ಲಾಡಳಿತ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಕೆಎಸ್ ಬಸವಂತಪ್ಪ, ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಸಂವಿಧಾನದ ಮೂಲಕ ಕಳೆದ 79 ವರ್ಷಗಳಲ್ಲಿ ಆರೋಗ್ಯ, ಶಿಕ್ಷಣ, ಕೃಷಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ದೇಶ ಸಾಧನೆಗೈದು ನವ ಭಾರತ ನಿರ್ಮಾಣವಾಗಿದ್ದರೂ ಸಹ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಅಸಮಾನತೆಗಳಂತಹ ಸವಾಲುಗಳು ನಮ್ಮ ಮುಂದಿವೆ. ಇವುಗಳನ್ನು ಮೆಟ್ಟಿ ನಿಲ್ಲುವ ಮನೋಬಲದೊಂದಿಗೆ ನಾವೆಲ್ಲರೂ ದೇಶದ ಪ್ರಗತಿಗೆ ಕೈಜೋಡಿಸಬೇಕಿದೆ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ಧ್ವಜವಂದನೆ ಸ್ವೀಕರಿಸಿದರು. ಗ್ರಾಮೀಣ ಭಾಗದ ಶ್ರಮಿಕರ ಉದ್ಯೋಗ ಭದ್ರತೆ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಹೊಸ ಶಕ್ತಿ ತುಂಬಿರುವ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ 2000ಕ್ಕೂ ಅಧಿಕ ಕುಟುಂಬಗಳಿಗೆ ಯಶಸ್ವಿಯಾಗಿ ಉದ್ಯೋಗ ಕಲ್ಪಿಸಲಾಗಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದೇಶಭಕ್ತರ ಹೋರಾಟ, ತ್ಯಾಗ, ಬಲಿದಾನಗಳಿಂದ ದೊರಕಿರುವ ಸ್ವಾತಂತ್ರ್ಯದ ಮೌಲ್ಯ ಮತ್ತು ಮಹತ್ವವನ್ನು ಅರಿತು ಸದೃಢ ದೇಶ ನಿರ್ಮಾಣಕ್ಕೆ ಯುವಜನರು ಮುಂದಾಗಬೇಕು, ಆ ಮೂಲಕ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಈಡೇರಿಸಬೇಕು ಎಂದು ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತ.

0: ಸಾಧನೆ. ಕರ್ನಾಟಕದ ಸಿರಿ, ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಕರೆಗೊಂದು ಹಾಡು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕರೆಗೊಂದು ಹಾಡು ಅಂದರೆ ನಮ್ಮ ಕೇಳುಗರು ಅವರ ಒಂದು ಮೆಚ್ಚಿನ ಗೀತೆಯ ಪ್ರಸಾರಕ್ಕಾಗಿ ನಮಗೆ ವಿವಿಧ ಭಾರತೀಯ ಸ್ಟುಡಿಯೋಗೆ ದೂರವಾಣಿ ಕರೆ ಮಾಡಬೇಕಾಗುತ್ತೆ. ನಮ್ಮ ದೂರವಾಣಿಯ ಸಂಖ್ಯೆಗಳು ಹೇಗಿವೆ? 0802237799 ನಂಬರ್. ಮತ್ತೊಮ್ಮೆ 0802237799 ಮತ್ತೊಂದು ಸಂಖ್ಯೆ 0802226392 ಮತ್ತೊಮ್ಮೆ 0802226392 ಇನ್ನು ಕಾರ್ಯಕ್ರಮಕ್ಕೆ ಕರೆಗಳು ಬರುವವರೆಗೂ ಒಂದು ಗೀತೆ. ಯಾವ ಗೀತೆ?

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ಸಿಂಧನೂರು ಸುರೇಶ್ ಬಯೋಟಿ ಮಾತಾಡೋದು ಸರ್.
0: ಹೇಗಿದ್ದೀರಾ ಸುರೇಶ್ ಅವರೇ?
1: ಚೆನ್ನಾಗಿದೆ ಸರ್. ಎಲ್ಲರಿಗೂ ಹೊಸ 80ನೇ ವರ್ಷದ ಸ್ವತಂತ್ರ ದಿನೋತ್ಸವದ ಶುಭಾಶಯ ಸರ್.
0: ಧನ್ಯವಾದಗಳು ತಮಗೂ ಸಹ.
1: ಸರ್,
0: ಏನ್ ಮಾಡ್ಕೊಂಡಿದ್ದೀರಾ ಸುರೇಶ್ ಅವರೇ?
1: ಸರ್, ನಾವು ಕಾಲ್ಚೀಲ ಇದು ಬಾರ್ದಾನ್ ಬರ್ತಲ್ ಸರ್, ಕಾಲ್ಚೀಲ ರಿಪೇರಿ ಮಾಡ್ತೀವಿ ಸರ್. ನಾವ್ ಒಂದ್ ಬ್ಯಾಚ್ ಇದೀವಿ, 8 ಜನ. ಒಂದೇ ಕಡೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀವಿ ಸರ್. ನಾವು
0: ಹೇಗ್ ನಡೀತಾ ಇದೆ?
1: ಚೆನ್ನಾಗಿ ನಡೀತಾ ಇದೆ ಸರ್.
0: ಸುರೇಶ್ ಅವರೇ,
1: ಮಳೆ ಒಂದ್ ಸರ್
0: ಹೇಳಿ ಹೇಳಿ.
1: ಮಳೆ ಆಗ್ಬೇಕು ಸರ್, ಅಷ್ಟೇ. ಮಳೆ ಆದ್ರೆ ಚೆನ್ನಾಗಿರುತ್ತೆ ಸರ್.
0: ಮಳೆ ಒಂದ್ ಆಗ್ಬೇಕು.
1: ಹೌದ್ ಸರ್.
0: ಇಲ್ಲಿಂದನೇ ವರುಣನಿಗೆ ಒಂದ್ ಅಪ್ಲಿಕೇಶನ್ ಹಾಕ್ಬಿಡೋಣ.
1: ಹೌದ್ ಸರ್.
0: ಯಾವ ಗೀತೆ ಪ್ರಸಾರ ಮಾಡ ನಿಮ್ಗಾಗಿ
1: ಸರ್? ನಮ್ಗೆ ಅದೇ ರಾಗ ಅದೇ ಹಾಡು ಚಿತ್ರದಿಂದ ಅನುರಾಗದ ಹೊಸ ಆನಂದವು ಬಹುಜನ್ಮದ ನಮ್ಮ ಸಂಬಂಧವು ಹಾಡ್ಬೇಕಾಗಿತ್ತು ಸರ್.
0: ಈ ಹಾಡ್ಬೇಕಾ?
1: ಹೌದ್ ಸರ್.
0: ಯಾಕಾಗಿ ಗೀತೆ
1: ಸರ್? ಇದು ನಾನು ಮೊದ್ಲಿಂದ ಕೇಳ್ಕೊಂತ ಬಂದಿದ್ದೀನಿ. ಚೆನ್ನಾಗಿದೆ ಸರ್ ಸಾಹಿತ್ಯ, ಚೆನ್ನಾಗಿದೆ ಸಂಗೀತ, ಚೆನ್ನಾಗಿದೆ
0: ಸಾಹಿತ್ಯ. ಚೆನ್ನಾಗಿದೆಯಾ?
1: ಹೌದ್ ಸರ್.
0: ಯಾರು ಬರ್ದಿರೋದು ಗೊತ್ತಿದ್ಯಾ ನಿಮ್ಗೆ
1: ಸರ್? ಚಿ ಉದಯ್ ಶಂಕರ್ ಅಂಕರ್ ಅನ್ಕೊಂತೀನಿ.
0: ಹೌದೌದೌದು, ಸಾಹಿತ್ಯ ರತ್ನ ಚಿ ಉದಯ್ ಶಂಕರ್ ಅವರು ಈ ಗೀತೆಯನ್ನ ಬರೆದಿದ್ದಾರೆ.
1: ಹೌದು ಸರ್.
0: ಕೇಳೋಣ ಈ ಗೀತೆ?
1: ಕೇಳೋಣ ಸರ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಧನ್ಯವಾದ ಸರ್. ನಿಮಗೂ ಧನ್ಯವಾದಗಳು ಸರ್.
0: ಧನ್ಯವಾದಗಳು.

0: ನಮಸ್ತೆ, ಯಾರು ಎಲ್ಲಿಂದ?
1: ಸರ್, ಹಾವೇರಿ ಜಿಲ್ಲೆ ಚಿಗ್ಗಾಂವ್ ತಾಲೂಕಿನಿಂದ ಸರ್. ಚಿಗ್ಗಾಂವ್ನಿಂದ.
0: ತಮ್ಮ ಹೆಸರು?
1: ಸರ್, ವಸಂತ ಓಲೇಕಾರ ಅಂತ. ಸರ್,
0: ಹೇಗಿದ್ದೀರಾ ವಸಂತ ಅವರ?
1: ಸರ್, ಚೆನ್ನಾಗಿದ್ದಾರೆ ಸರ್. ನಿಮ್ದ ಈಗ ಚಾ ಕುಡಿದ್ರಿ ಸರ್? ನೀವು ಚಾ ಕುಡಿದ್ರಿ?
0: ನಂದಾಯ್ತು. ಯಾವ ಗೀತೆ ಕೇಳೋಣ ನಿಮ್ಗಾಗಿ?
1: ಸರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ, ಹಳೆಯ ಚಿತ್ರ ಸರ್.
0: ಹಳೆಯ ಚಿತ್ರದ್ದು?
1: ಹಾ ಸರ್.
0: ಅದರಿಂದ ಒಂದು ಗೀತೆ ಬೇಕಾ?
1: ಹಾ ಸರ್.
0: ಈ ಗೀತೆ ಯಾರು ಆಡಿದಾರೆ ಅಂತ ನೆನಪಿದೆಯಾ ನಿಮ್ಗೆ?
1: ಇಲ್ಲ ಸರ್, ನಂಗೆ ಯಾಕಂತಂದ್ರೆ ಆ ಹೆಸರಾಗ ಗೊತ್ತೈತೆ ಸರ್, ಅದಕ್ಕೆ ಹೇಳಿದ್ರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಅಂತ.
0: ಹೌದು ಹೌದು ಹೌದು.
1: ಹಾ ಸರ್,
0: ತಮಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
1: ಓಕೆ ಓಕೆ ಸರ್. ಸರ್, ತಮಗೂ ಸೇಮ್ ಟು ಯು ಸರ್. ನಾಳಿನ ಜನತೆಗೆ, ಸಮಸ್ತ ಭಾರತ, ಅಖಂಡ ಭಾರತ ಜನತೆಗೆ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು ಸರ್.
0: ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು.
0: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿ
1: ಹಾ ಸರ್,
0: ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ಒಂದು ಗೀತೆನ ಹಾಡಿದ್ದಾರೆ. ಆ ಗೀತೆ ಪ್ರಸಾರ ಮಾಡೋಣವಾ?
1: ಮಾಡಿ ಸರ್, ಮಾಡಿ, ಖಂಡಿತವಾಗಿ ಮಾಡಿ ಸರ್.
0: ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಧನ್ಯವಾದಗಳು.
1: ಓಕೆ ಓಕೆ, ಥ್ಯಾಂಕ್ ಯು ಸರ್.

0: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಇದು 1967 ಬಿಡುಗಡೆಯಾದ ಚಿತ್ರ. ನಮಸ್ತೆ, ಯಾರು ಎಲ್ಲಿಂದ?
1: ನಮಸ್ತೆ ಸರ್, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರು.
0: ರೂಪಾ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ತಾವು?
0: ನಾನು ಸಹ. ಮಗ ಹೇಗಿದ್ದಾರೆ?
1: ಆರಾಮಿದ್ದಾನೆ ಸರ್. ಎಲ್ಲ ವಿವಿಧ ಭಾರತಿ ಕೇಳುಗರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ 80th ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಸರ್.
0: ತಮಗೂ ಸಹ. ಯಾವ ಗೀತೆ ಪ್ರಸಾರ ಮಾಡ ನಿಮ್ಗಾಗಿ
1: ಸರ್ ಇವತ್ತು? ಹಗಲು ವೇಷ ಫಿಲಂ ಅಲ್ಲಿ ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಅಂತ ಹಾಡಿದೆ ಸರ್, ಈ ಹಾಡು ಬೇಕಾಗಿತ್ತು.
0: ಈ ಹಾಡು ಪ್ರಸಾರ ಮಾಡೋಣ?
1: ಹೌದು ಸರ್,
0: ಖಂಡಿತ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ.
0: ಹಗಲು ವೇಷ ಚಿತ್ರದ ಗೀತೆ

0: ಮತ್ತೆ ಮತ್ತೆ ಕೇಳಬೇಕೆನಿಸುವ ಗೀತೆ ಹಗಲು ವೇಷ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಗಲು ವೇಷ ಚಿತ್ರದ ಈ ಗೀತೆ. ನಮಸ್ತೆ, ಯಾರು ಎಲ್ಲಿಂದ? ಹಲೋ,
1: ಪ್ರಣಾಮಗಳು.
0: ನಮಸ್ತೆ.
1: ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ.
0: ರಾಘವೇಂದ್ರ ಅವರೇ, ಹೇಗಿದ್ದೀರಾ?
1: ನಾನು ಬಹಳ ಚೆನ್ನಾಗಿದ್ದೀನಿ.
0: ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಐಟಿ ಕಂಪ್ನಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಎಲ್ಲಿ, ಬೆಂಗಳೂರಲ್ಲ?
1: ಹೌದು ಹೌದು, ಬೆಂಗಳೂರಲ್ಲಿ.
0: ತಮಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
1: ತಮಗೂ 80th ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮತ್ತು

0: ಎಲ್ಲಾ ಪ್ರೇಕ್ಷಕರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ವಿಶೇಷ ಏನಂದ್ರೆ ಬೆಳಿಗ್ಗೆನೆ ಇವತ್ತು ಸ್ವಾತಂತ್ರ್ಯೋತ್ಸವ ರನ್ ಇತ್ತು, 5K ಮ್ಯಾರಥಾನ್. ಸೊ ಬೆಳಿಗ್ಗೆ 6:30 ಹೋಗಿ ಮ್ಯಾರಥಾನ್ ಅಲ್ಲಿ 5 ಕಿಲೋಮೀಟರ್ 29 ಮಿನಿಟ್ಸ್ ಅಲ್ಲಿ ಕವರ್ ಮಾಡಿದೆ.
1: ಹೌದು,
0: 29 ಮಿನಿಟ್ಸ್ ಕವರ್ ಮಾಡಿದೆ. ಬಹಳ ಸಂತೋಷವಾದ ವಿಚಾರ. ಸೊ ಹಾಗೆ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಮಾಡಿದ್ವಿ ಬೆಳಗ್ಗೆ. ಸಾಕಷ್ಟು ನಮ್ಮ ಮಕ್ಕಳು ಎಲ್ಲರೂ ಬಂದಿದ್ರು, ಬಹಳ ಚೆನ್ನಾಗಿತ್ತು ಪ್ರೋಗ್ರಾಮ್.
1: ಇದು ಆಗಸ್ಟ್ 15 ಅಂದ್ರೆ ವಿಶೇಷ ಅಲ್ವಾ?
0: ಹೌದು.
1: ಯಾವ ಗೀತೆ ಪ್ರಸಾರ ಮಾಡ ರಾಘವೇಂದ್ರ ನಿಮ್ಗೆ?
0: ನಮ್ಮ ಬಾಲ್ಯದ ಸ್ನೇಹಿತ ಆರ್ ನವೀನ್ ಅಂತ ಅವ್ರ ಹೆಸರು. ನಿಕ್ ನೇಮ್ ಬಂದು ಡಿಕ್ಕಿ ಅಂತ ಕರಿತೀವಿ ನಾವೆಲ್ಲರೂ. ಸೊ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಪರಶುರಾಮ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ಬೇಕಂತ ರಿಕ್ವೆಸ್ಟ್ ನಿಮ್ಗೆ.
1: ಆರ್ ನವೀನ್
0: ನಗುತ್ತಾ. ಹೌದು,
1: ಆರ್ ನವೀನ್ ಅಂತ ಹೇಳಿದ್ರಲ್ಲ, ಆರ್ ನವೀನ್ ನಿಕ್ ನೇಮ್ ಡಿಕ್ಕಿ ಅಂತ ಹೇಳಿದ್ರಿ.
0: ಡಿಕ್ಕಿ ಅಂತ. ಹೌದು,
1: ಡಿಕ್ಕಿ ಅವರಿಗೆ ಆಕಾಶವಾಣಿ ಕೇಳುಗರ ಪರವಾಗಿಯೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು. ಯಾವ ಗೀತೆ ಪ್ರಸಾರ ಮಾಡೋಣ ಅವ್ರಿಗಾಗಿ?
0: ಅವ್ರಿಗೆ ನಗುತ್ತಾ ನಗುತ್ತಾ ಬಾಳು ನೀನು,
1: ಪರಶುರಾಮ್ ಚಿತ್ರದ ಗೀತೆ ಪ್ರಸಾರ ಮಾಡೋಣವೇ?
0: ಹೌದು,
1: ಒಂದು ರೀತಿ ಎವರ್ ಗ್ರೀನ್ ಸಾಂಗ್ ಅಲ್ವೇ ಹುಟ್ಟಿದ ಹಬ್ಬಕ್ಕೆ.
0: ಹೌದು, ಖಂಡಿತವಾಗ್ಲು.
1: ರಾಘವೇಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆರ್ ನವೀನ್ ಅವರಿಗಾಗಿ ಈ ಗೀತೆ.
0: ಥ್ಯಾಂಕ್ ಯು ವೆರಿ ಮಚ್.
1: ಧನ್ಯವಾದಗಳು.

0: ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್ ನಮಸ್ತೆ ಸರ್, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಸರ್.
0: ಹೇಗಿದ್ದೀರಾ ಈಶಣ್ಣ ಅವರ?
1: ಸರ್ ಚೆನ್ನಾಗಿದೆ ಸರ್. ತಾವು ಸರ್?
0: ನಾನು ಸಹ. ಏನ್ ಮಾಡ್ಕೊಂಡಿದ್ದಾರೆ
1: ಸರ್? ನಾವು ರೈತ ಇದ್ದೀವಿ ಸರ್, ರೈತರು. ಈಗ ಆಲ್ರೆಡಿ ಟೊಮೊಟೊ ಆಗಿದೆ ಸರ್, ಟೊಮೊಟೊ ತುಂಬಾ ಲಾಸ್ ಆಯ್ತು, ರೇಟ್ ಕಡಿಮೆ ಆಗ್ಬಿಟ್ಟು. ನಿಮ್ಮ ಇದರಲ್ಲಿ ಪದಬಂಧ ಕಾರ್ಯಕ್ರಮ ತುಂಬಾ ಪೇರೆ ಸರ್ ನನಗೆ.
0: ಹೌದ್ರಾ?
1: ಹೌದು ಸರ್.
0: ಮಳೆಯಿಂದ ತೊಂದರೆ ಆಗಿದೆಯಾ ಆ ಕಡೆ?
1: ಇಲ್ಲ ಸರ್, ಮಳೆ ಇಲ್ಲ ಸರ್, ತುಂಬಾ ಕಡಿಮೆ ಇದೆ ಸರ್ ಮಳೆ ನಮಗೆ.
0: ಕಡಿಮೆ ಆಗಿದೆ.
1: ಹೌದು ಸರ್.
0: ಯಾವ ಗೀತೆ ಪ್ರಸಾರಣ?
1: ಹಾಗೆ ಎಲ್ಲಾ ಕೇಳುವರಿಗೂ ಹಾಗೂ ಎಲ್ಲಾ ಸ್ನೇಹಿತರಿಗೂ ಹಾಗೂ ಆಕಾಶವಾಣಿ ಸಿಬ್ಬಂದಿ ವರ್ಗದವರೆಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸರ್.
0: ತಮಗೂ ಸಹ. ಯಾವ ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ಸರ್ ಇಂದಿನ ಭಾರತ ಚಿತ್ರದಿಂದ ಅರ್ಧರಾತ್ರಿ ಸ್ವಾತಂತ್ರ್ಯ ಅಂಧಕಾರ ಭೀಕರ ಅಂತ ಇದೆಯಲ್ಲ ಸರ್, ಈ ಸಾಂಗ್ ಬೇಕು.
0: ಈ ಸಾಂಗ್?
1: ಹೌದು ಸರ್.
0: ಇದು 1984 ಬಿಡುಗಡೆಯಾದ ಚಿತ್ರ.
1: ಹೌದು ಸರ್.
0: ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ್ ಅವರು ಗೀತೆನ ಹಾಡಿದ್ದಾರೆ. ನಿಮಗಾಗಿ ಗೀತೆ ಕೇಳೋಣವೇ?
1: ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಮಸ್ತೆ.
0: ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಎಲ್ಲಿಂದ?
1: ನಮಸ್ತೆ ಸರ್, ನನ್ನ ಹೆಸರು ಪಾವನಿ ಅಶೋಕ್ ಅಂತ, ನಾವು ಯಲಹಂಕದಿಂದ.
0: ನಮಸ್ತೆ ಪಾವನಿ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಾ?
0: ನಾನು ಸಹ. ಏನ್ ಮಾಡ್ಕೊಂಡಿದ್ದಾರೆ ಪಾವನಿ ಅವರು?
1: ನಾನು ಇವಾಗ ಪ್ರೆಸೆಂಟ್ ಆಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ರೇವಾ ಯೂನಿವರ್ಸಿಟಿಯಲ್ಲಿ.
0: ರೇವಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ?
1: ಯಸ್ ಸರ್.
0: ಯಾವ ಸ್ಟ್ರೀಮ್?
1: ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸರ್.
0: ಕಂಪ್ಯೂಟರ್ ಸೈನ್ಸ್, ಓಕೆ. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹೌದು ಸರ್.
0: ತಮಗೆ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
1: ಥ್ಯಾಂಕ್ ಯು ಅಂಡ್ ವಿಶ್ ಯು ದ ಸೇಮ್ ಸರ್.
0: ಥ್ಯಾಂಕ್ ಯು ಸೋ ಮಚ್. ಯಾವ ಗೀತೆ ಪ್ರಸಾರ ಮಾಡಿ ನಿಮಗಾಗಿ?
1: ಸರ್, ಸೂರಪ್ಪ ಮೂವಿದು ಈ ಮಣ್ಣಿಗೆ ನಾ ಚಿರಋಣಿ ಅಂತ ಮಾಡ್ಬೇಕು, ಪ್ರಸಾರ ಮಾಡ್ಬೇಕು ಅಂತ.
0: ಸಿನಿಮಾ ನೋಡಿದೀರಾ?
1: ಹಾ ಸರ್, ನಮ್ಮ ಅಪ್ಪ ಕೂಡ ಆರ್ಮಿಯಲ್ಲೇ ಇದ್ ಮಾಡಿದ್ರು, ಸೊ ವರ್ಕ್ ಮಾಡಿದ್ರು.
0: ಹೌದಾ?
1: ಸೊ ಅದ್ರಾಗಿ ಪೇಟ್ರಿಯಾಟಿಕ್ ಸಾಂಗ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದಕ್ಕೆ ಪ್ರಸಾರ ಮಾಡ್ಬೇಕು ಅಂತ.
0: ತಂದೆಯವರ ಹೆಸರು?
1: ಅಶೋಕ್ ಸಿ ಅಂತ.
0: ಅಶೋಕ್ ಸಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು?
1: ಅವರು APTC ಅಲ್ಲಿ ಇದ್ರು, ಆರ್ಮಿ ಫಿಸಿಕಲ್ ಟ್ರೈನಿಂಗ್ ಕೋರ್ ಅಂತ. ಸೊ ಹಿ ವಾಸ್ ಅನ್ ಇನ್ಸ್ಟ್ರಕ್ಟರ್.
0: ತಮ್ಮ ತಮ್ಮ ತಂದೆಯವರಿಗೆ ಹೇಳಿ ನಮ್ಮ ಕಡೆಯಿಂದ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ನಿಮಗಾಗಿ ಗೀತೆ ಪ್ರಸಾರ ಮಾಡೋಣ, ಕೇಳಿ.
1: ಧನ್ಯವಾದ.
0: ಧನ್ಯವಾದಗಳು.

0: ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
1: ಸರ್, ಮೈಸೂರಿಂದ ಶಿವಣ್ಣ ಅಂತ ಮಾತಾಡ್ತಾ ಇದ್ದೀನಿ.
0: ಹೇಗಿದ್ದೀರಾ ಶಿವಣ್ಣ ಅವರೇ?
1: ಹಾ, ಚೆನ್ನಾಗಿದ್ದೀನಿ ಸರ್.
0: ಏನ್ ಮಾಡ್ಕೊಂಡಿದ್ದಾರೆ ಶಿವಣ್ಣ ಅವರು?
1: ಆಗ್ಲೇ 25 ವರ್ಷದಿಂದ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀವಿ ಸರ್.
0: 25 ವರ್ಷದಿಂದ?
1: ಹೌದು ಸರ್.
0: ಹೇಗಿದೆ ದುಡಿಮೆ?
1: ಹಾ, ಚೆನ್ನಾಗಿ ನಡೀತಾ ಇದೆ ಸರ್. ಲೇಡೀಸ್
0: ಹಾಗೆ ಇರ್ಲಿ. ಶಿವಣ್ಣವ್ರೆ, ಸ್ವಾತಂತ್ರ್ಯ ದಿನದ ಶುಭಾಶಯಗಳು ತಮಗೆ.
1: ತಮಗೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸರ್.
0: ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹಾ, ಕೇಳ್ತೀನಿ ಸರ್. ಬೆಳಿಗ್ಗೆ ಕನ್ನಡ ರತ್ನ ಭಂಡಾರ, ಮತ್ತೆ ಭಕ್ತಿ ಗೀತೆಗಳು, ಭಾವಗೀತೆಗಳು, ಮಧ್ಯಾಹ್ನ ಅಂತ್ಯಾಕ್ಷರಿ ಇರ್ತದೆ, ಪದಬಂಧ ಇರ್ತದೆ, ಎಲ್ಲ ಕೇಳ್ತಿದ್ದೆ.
0: ಸೊ ಕಾರ್ಯಕ್ರಮ ವಿವರಣೆನೇ ಗೊತ್ತು ನಿಮ್ಗೆ?
1: ಹೌದು ಸರ್. ಯಾಪ್ ಬಂದ್ಮೇಲೆ ವಿವಿಧ ಭಾರತಿ ಜಾಸ್ತಿ ಕೇಳೋದು ಇದಾಗೈತೆ ಸರ್. ಇಂಟ್ರೆಸ್ಟ್ ಜಾಸ್ತಿ.
0: ಇಂಟ್ರೆಸ್ಟ್ ಆಗಿದೆಯಾ?
1: ಹೌದು ಸರ್.
0: ಓಕೆ, ಆಪ್ ಮುಖಾಂತರ ಕೇಳೋದು ತೊಂದರೆ ಇರೋದಿಲ್ಲ ಅಲ್ವಾ?
1: ಹಾ, ಇಲ್ಲ ಸರ್, ಅದಕ್ಕೇನೆ ಒಂದ್ ಸಪರೇಟ್ ಟ್ಯಾಬೇ ಇಟ್ಕೋಬಿಟ್ಟಿದೆ ಸರ್.
0: ಹೌದಾ?
1: ಹೌದು, ಅದರಿಂದ ನಾವು ಎನಿ ಟೈಮು ಕೇಳ್ತೀವಿ ಸರ್.
0: ಯಾವ ಗೀತೆ ಪ್ರಸಾರ ಮಾಡೋಣ?
1: ನಮ್ ಕಪ್ಪು ಬಿಳುಪು ಚಿತ್ರದಿಂದ ಇಂದಿನ ಹಿಂದೂ ದೇಶದ ನವ ಯುವಕರೇ ಅಂತ ಒಂದು ಹಾಡಿದೆ ಸರ್.
0: ಹೌದು, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ ಅಲ್ವೇ?
1: ಹೌದು ಸರ್.
0: ಸಿನಿಮಾ ನೋಡಿದೀರಾ?
1: ಹಾ, ನೋಡಿದ್ದೀನಿ ಸರ್. ಕಲ್ಪನಾ ಡಬಲ್ ಆಕ್ಟಿಂಗ್.
0: ಹೌದೌದು, ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರ.
1: ಹೌದು ಸರ್.
0: 1969 ಬಿಡುಗಡೆ ಆದ ಚಿತ್ರ.
1: ಹೌದು ಸರ್.
0: ಈ ಗೀತೆ ಇಂದಿಗೂ ಶಿವಣ್ಣವರ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು.

ಕಪ್ಪು ಬಿಳುಪು ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಇದು ಸಮಯ, ಇದು ಬೆಳಗು, ಇದು ಭಾವ.
3: ಎಷ್ಟು ವಯಸ್ಸು ನಿನಗೆ?
4: 19 ಒಡೆಯ.
3: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
5: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
2: ಸಾವಧಾನ ಸಮಾಧಾನ,
6: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
2: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
7: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
2: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
2: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ನಾಳೆಯಿಂದ ಎರಡು ದಿನಗಳ ಕಾಲ ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಅವರು ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರು ಮತ್ತು ತಾಂಜಾವೂರಿನಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ

ಅಂಗವಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಖಾಸಗಿ ಉದ್ಯೋಗ ಅವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಯೋಜನೆ ಜಾರಿಗೆ ತರಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ವಾತಂತ್ರ್ಯೋತ್ಸವ ಸಂದೇಶದಲ್ಲಿ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಕಬ್ಬನ್ ಪಾರ್ಕ್ ಹಾಗೂ ಲಾಲ್ಬಾಗ್ ಉದ್ಯಾನಗಳಂತೆ 5 ಹೊಸ ವೃಕ್ಷ ಉದ್ಯಾನಗಳ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದ್ದು ಈ ಕುರಿತು ಅರಣ್ಯ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 75% ಮಳೆ ಕೊರತೆಯಾಗಿದ್ದು ಸಮರ್ಪಕ ಮಳೆಯಿಲ್ಲದೆ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಅವಲೋಕಿಸಿ ಕೇಂದ್ರ ಸರ್ಕಾರಕ್ಕೆ ಬರ ನಿರ್ವಹಣೆಗೆ ಕೋರಿ ಮನವಿ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುಜಿಸಿ ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್, ಎಇಇಇಎ, ಪಿಜಿ, ಎಐಸಿಇ, ಪಿಎಚ್ಡಿ 2026 ತಾತ್ಕಾಲಿಕ ಉತ್ತರಕ್ಕೆಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ಎನ್ಟಿಎ ಘೋಷಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಗಳು ಬಂದಾಗ 1 ವಿಕೆಟ್ ನಷ್ಟಕ್ಕೆ 101 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಂದೇಶ ನಮಗೆ, ಸಂಗೀತ ನಿಮಗೆ, ಮೆಚ್ಚಿನ ಗೀತೆಗಳ ಕಾರ್ಯಕ್ರಮ ವಾರ್ತೆಗಳ ನಂತರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ, ಲಡಾಖ್ ರಾಷ್ಟದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ.

ವಾರ್ತೆಗಳ ವಿವರ. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ಅವರು, ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು

0: ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯೂ 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಬೋಗಿ ಉತ್ಪಾದನೆಯೂ 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯೂ 33 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದ ಅವರು, ಇಂಧನ ಭದ್ರತೆ ಇಂದಿನ ಅಗತ್ಯವಾಗಿದೆ. ಅದಕ್ಕಾಗಿಯೇ ನಾವು ಈಗಾಗಲೇ ಈ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 2047 ವೇಳೆಗೆ 100 GW ಪರಿಮಾಣು ವಿದ್ಯುತ್ ಸಾಮರ್ಥ್ಯದ ಗುರಿಯೊಂದಿಗೆ ಸರ್ಕಾರ ಮುಂದುವರಿಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಸ್ಪಾರ್ಟ್ ಕಿ ದುನಿಯಾ ಮೇ ಭಾರತ ಕಾ ಪ್ರದರ್ಶನ ಬೆಹತರ್ ಹೋತಾ ರಹಾ ಹೈ ಔರ್ ಹಮ್ 2036 ಮೇ ಒಲಿಂಪಿಕ್ ಕೆ ಮಜಬೂತ್ ದಾವೇದಾರ್ ಬನ್ ಕರ್ಕೆ ಆಗೇ ಬಢ್ ರಹೇ ಔರ್ 2030 ಮೇ ಕಾಮನ್ವೆಲ್ತ್ ಗೇಮ್ಸ್ ಕಾ ಕೋ ಭಾರತ ಹೋಸ್ಟ್ ಕರ್ನೆ ವಾಲಾ ಹೈ ಔರ್ ಮೇರೆ ಸಾಥಿಯೋ ದುನಿಯಾ ಮೇ ಜೋ ಒಲಿಂಪಿಕ್ ಕಿ ಖೇಲ್ ಹೋತೇ ಹೈ ಕರೀಬ್ 40 ಪ್ರಕಾರ ಕೆ ಗೇಮ್ ಹೋತೇ.
0: ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆಗೆ ಆ ಪ್ರದೇಶದ ಬಳಕೆಯು ಅಂತಾರಾಷ್ಟೀಯ ಸಮುದಾಯ ಕಳವಳಪಡಬೇಕಾದ ವಿಷಯವಾಗಿದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕಳೆದ ಕೆಲವು ತಿಂಗಳಲ್ಲಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದ ಅನೇಕ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ಅಭಿವೃದ್ಧಿ, ಸಹಕಾರ, ವ್ಯಾಪಾರ, ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯನ್ನು ಬಲಪಡಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಡೀಸೆಲ್ ಪೂರೈಕೆಗಾಗಿ ಭಾರತ ಬಾಂಗ್ಲಾದೇಶದೊಂದಿಗೆ ನಿರಂತರ ಒಪ್ಪಂದ ಹೊಂದಿದೆ. ಭಾರತದ ಸ್ವಂತ ಅವಶ್ಯಕತೆಗಳು, ಸಂಸ್ಕರಣಾ ಸಾಮರ್ಥ್ಯ ಮತ್ತು ದೇಶದಲ್ಲಿನ ಡೀಸೆಲ್ ಲಭ್ಯತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಡೀಸೆಲ್ಗಾಗಿ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ರಾಷ್ಟಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ತಿಳಿಸಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಜೊತೆಗೆ ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ 7.5% ಒಳ ಮೀಸಲಾತಿ ಕಲ್ಪಿಸುವ

0: ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆಯನ್ನು ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದರು. ಕೃಷಿ ಕ್ಷೇತ್ರಕ್ಕೆ ಆಧುನಿಕ ತಂತ್ರಜ್ಞಾನ ಜೋಡಿಸಲು ಮುಖ್ಯಮಂತ್ರಿ ರೈತ ಚೈತನ್ಯ ಹಾಗೂ 3 ಎಕರೆವರೆಗಿನ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ವೆಚ್ಚದಲ್ಲಿ 50%ರಷ್ಟು ಸಬ್ಸಿಡಿ ನೀಡುವ ರೈತ ಮಿತ್ರ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿ ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ 800 ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ್ ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ ಎಂಎನ್ ಪ್ರಸಾದ್ ಉಪಸ್ಥಿತರಿದ್ದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ತನಿಖೆ ಸಮಯದಲ್ಲಿ ಹೊಸ ಪುರಾವೆಗಳು ಹೊರಬಂದಿರುವುದರಿಂದ ದೆಹಲಿಯ ವಿಶೇಷ ತ್ವರಿತಗತಿ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಅನುಮತಿ ನೀಡಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸಲಾಗಿರುವ 13 ಆರೋಪಿಗಳನ್ನು ಹೊರತುಪಡಿಸಿ ಇತರ ಆರೋಪಿಗಳ ವಿರುದ್ದದ ತನಿಖೆಯನ್ನು ಮುಕ್ತವಾಗಿಡಲು ಸಿಬಿಐ ಅನುಮತಿ ಕೋರಿದೆ. ಸಿಎಫ್ಎಸ್ಎಲ್ ವರದಿಗಳನ್ನು ವಿಶ್ಲೇಷಿಸಿದ ನಂತರ ಕೆಲವು ಡಿಜಿಟಲ್ ಪುರಾವೆಗಳು ಸಿಕ್ಕಿದ್ದು ಇದರಿಂದಾಗಿ ಹೆಚ್ಚಿನ ತಜ್ಞರ ಅಭಿಪ್ರಾಯಗಳನ್ನು ಪಡೆಯುವುದು ಅಗತ್ಯವಾಗಿದೆ ಎಂದು ಸಿಬಿಐ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ನಷ್ಟಕ್ಕೆ 101 ರನ್ ಮಾಡಿ ಆಡುತ್ತಿದ್ದು ಪ್ರಸ್ತುತ ಮಳೆಯ ಕಾರಣ ಪಂದ್ಯ ಸ್ಥಗಿತಗೊಂಡಿದೆ. ಭಾರತೀಯ ಪುರುಷರ ತಂಡ ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡವಾಗಿದೆ. ಯುಜಿಸಿ ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್ ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಪರೀಕ್ಷೆಗಳು ಮತ್ತು ಉತ್ತರ ಕೀಗಳಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೂ ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ, ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ರೆ ಹಾಗೆ? ಹಾಗಾಗಿ ವಿವಿಧ ಭಾರತಿ FM ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 1:21. ಸಂದೇಶ ನಮಗೆ, ಸಂಗೀತ ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಇಂದು ಶನಿವಾರ ಅಲ್ವೇ? ಸೊ ಈ ದಿನದ ಲಂಚ್ ಟೈಮ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ, ಕೇಳುಗರ ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಸೊ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗಬೇಕಾದರೆ ನಿಮ್ಮ ಮೆಚ್ಚಿನ ಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು ಹಾಗೂ ನಿಮ್ಮ ಮತ್ತು ನಿಮ್ಮ ಊರಿನ ಹೆಸರನ್ನು ಸಹ ಬರೆದು ತಿಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಂಬರ್ ಮತ್ತೊಮ್ಮೆ 9483091029. ಕಾರ್ಯಕ್ರಮಕ್ಕೆ ಈಗಾಗಲೇ ಸಂದೇಶಗಳು ಬಂದಿವೆ. ಮೊದಲ ಗೀತೆ ಪೀಣ್ಯಾದ ವರಲಕ್ಷ್ಮಿ ನಿಮಗಾಗಿ, ಚಿತ್ರ ಬೆಳುವಲದ ಮಡಲಲ್ಲಿ, ಈ ಚಿತ್ರದ ಟೈಟಲ್ ಟ್ರ್ಯಾಕ್.

ಸಂದೇಶ ನಮಗೆ, ಸಂಗೀತ ನಿಮಗೆ, ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಬೆಳುವಲದ ಮಡಿಲಲ್ಲಿ. ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದರು. ಗೀತಪ್ರಿಯ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಸಿಂಹದ ಮರಿ, ಈ ಚಿತ್ರದ ಒಂದು ಗೀತೆ. ಈ ಗೀತೆ ಬೆಂಗಳೂರಿನ ಕುಮಾರ್ ಬಂಗಾರಿ ಆಟೋ ನಿಮಗಾಗಿ ಈ ಗೀತೆ ಪ್ರಸಾರ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ.

ರಾಜಗೋಪಾಲನಗರದ ಸುದರ್ಶನ್ ನಿಮಗಾಗಿ ಕಾರ್ಯಕ್ರಮದ ಮುಂದಿನ ಗೀತೆ. ಚಿತ್ರ ಶಾಂತಿ ಕ್ರಾಂತಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ.

ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಚರ್ಚೆ ಆಗುತ್ತಿರುವ ಶಾಂತಿ ಕ್ರಾಂತಿ ಈ ಚಿತ್ರದ ಒಂದು ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಇನ್ನೀಗ ಪುತ್ತೂರಿನ ವಿಲಿಯಂ ಪರ್ಲಡ್ಕ ಅವರಿಗಾಗಿ ಒಂದು ಗೀತೆ, ಚಿತ್ರ ಎರಡು ಕನಸು. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಶಿವದಯಶಂಕರ್ ಅವರ ಗೀತರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಕೆಳಗಡೆ ಗಮನಿಸಿ, ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ ವಿಶೇಷ ಕಾರ್ಯಕ್ರಮ ಪರಿಮಳ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳುಗರ ಜೊತೆ ಸಂವಾದ. ವಿಷಯ, ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಯಾವುದು? ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಯಾವುದು ಅಥವಾ ಕನ್ನಡದ ಗೀತೆ ಯಾವುದು? ಈ ವಿಚಾರದ ಕುರಿತು ನಮ್ಮ ನಿಮ್ಮ ಮಾತುಕತೆ. ಕೇಳುಗರೆಲ್ಲರೂ ತಯಾರಾಗಿ ಬನ್ನಿ, ನಾವು ನೀವು ಮಾತನಾಡುವ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ. ಈಗ ಪರಿಮಳ ಕಾರ್ಯಕ್ರಮದಲ್ಲಿ ಇದು ವಿಷಯದ ಕುರಿತು ಮಾತನಾಡುವುದಾದರೆ, ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇರಳದ ತ್ರಿಸೂರ್, ಇಲ್ಲಿನ ಸಾಯಿ ಪ್ರಿಯ, ಸುನೀತಾ, ಚಿನ್ನು ಮತ್ತು ಮಿನ್ನು ನಿಮ್ಮೆಲ್ಲರಿಗಾಗಿ ಉಪಾಸನೆ ಚಿತ್ರದ ಈ ಗೀತೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಸಂದೇಶ ನಮಗೆ, ಸಂಗೀತ ನಿಮಗೆ ಮೆಚ್ಚಿನ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಮಲಮಾಚನ ಹಳ್ಳಿಯ ಎನ್ ಆಂಜನಪ್ಪ ನಿಮಗಾಗಿ. ಆಷಾಢ ಮುಗಿದಿದೆ, ಶ್ರಾವಣ ಬಂತು. ಈ ಚಿತ್ರದ ಒಂದು ಗೀತೆನ ಕೇಳಬೇಕಂತೆ ಆಂಜನಪ್ಪ ಅವರು.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಕೇಳುಗರ, ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ ವಿಶೇಷ ಕಾರ್ಯಕ್ರಮ ಪರಿಮಳ. ಇಂದಿನ ಪರಿಮಳದ ವಿಷಯ, ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಯಾವುದು ಅಥವಾ ಕನ್ನಡದ ಗೀತೆ ಯಾವುದು, ಇದು ಇಂದಿನ ವಿಷಯ. ಅದು ವೀರಪ್ಪ ನಾಯಕ ಚಿತ್ರವೇ, ಮೈಸೂರು ಮಲ್ಲಿಗೆ, ಅಥವಾ ಸಂಗೊಳ್ಳಿ ರಾಯಣ್ಣ, ಅಥವಾ ಇನ್ಯಾವ ಚಿತ್ರ ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಚಿತ್ರ? ಇನ್ನು ಸಂದೇಶ ನಮಗೆ, ಸಂಗೀತ ನಮಗೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಸ್ಎಂ ಶೋಭಾ, ಹಾಸನದ ಎಸ್ಎಂ ಶೋಭಾ ನಿಮಗಾಗಿ ಯೋಧ ಚಿತ್ರದ ಗೀತೆ. ಕೆಎಸ್ ಚಿತ್ರ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ.

ಒಂದೇ ಮಾತರಂ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿದ್ರಲ್ಲ, ಈಗ ಕಾರ್ಯಕ್ರಮದ ಕೊನೆಯ ಗೀತೆ. ಈ ಗೀತೆ ಸಾನ್ವಿ ನಿಮಗಾಗಿ. ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ರಥ ಈ ಗೀತೆಯನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ

ಧ್ರುವ ತಾರೆ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಸಂದೇಶ ನಮಗೆ, ಸಂಗೀತ ನಿಮಗೆ, ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶ ಕಳುಹಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ. ಬೇಟೆಗಾರರೆನ್ನಲಾದ ಮೂವರ ಸಾವು. ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ಇಂದು ಬೆಳಗ್ಗೆ ಪ್ರಭಾತ್ ಪೇರಿ ನಡೆಸಲಾಯಿತು. ದೇಶಭಕ್ತಿ ಗೀತಗಾಯನ ಹಾಗೂ ವಾದ್ಯವೃಂದ ಆಯೋಜಿಸಲಾಗಿತ್ತು. ರಾಷ್ಟದ ಸ್ವಾತಂತ್ರ್ಯಕ್ಕಾಗಿ ತನು ಮನ ಧನ ಅರ್ಪಿಸಿದವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ದೇಶಪ್ರೇಮವನ್ನು ಸಾರುವ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆದಿವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಕರ್ನಾಟಕವು ತನ್ನ ಶ್ರೀಮಂತ ಸಂಸ್ಕೃತಿ, ಜ್ಞಾನ, ಪರಂಪರೆ, ನಾವೀನ್ಯತೆ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯ ಭಾವನೆಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವೀರತೆ ಮತ್ತು ರಾಷ್ಟಭಕ್ತಿಯ ಮಹಾನ್ ಪರಂಪರೆಗೆ ಕರ್ನಾಟಕದ ನೆಲ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕರ್ನಾಟಕದ ವೀರಭೂಮಿ ಅಪ್ರತಿಮ ಕೊಡುಗೆ ನೀಡಿದೆ ಎಂದು ಹೇಳಿದರು. ಭಾರತ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಶಕ್ತಿಯಾಗಿ ಮುನ್ನಡೆಯುತ್ತಿದೆ. ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಇಂಡಿಯಾ,

0: ಸ್ಟಾರ್ಟ್ಅಪ್ಗಳು ಹಾಗೂ ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ದೇಶವು ಹೊಸ ಎತ್ತರಗಳನ್ನು ಸಾಧಿಸಿದೆ. ಈ ಪರಿವರ್ತನಾತ್ಮಕ ಪಯಣದಲ್ಲಿ ಕರ್ನಾಟಕವು ಮುಂಚೂಣಿ ಪಾತ್ರ ವಹಿಸುತ್ತಿದೆ. ಬೆಂಗಳೂರು ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದೆ. ಕರ್ನಾಟಕದ ಯುವ ಪ್ರತಿಭೆಗಳು, ವಿಜ್ಞಾನಿಗಳು, ಉದ್ಯಮಿಗಳು, ರೈತರು, ಕಾರ್ಮಿಕರು, ಶಿಕ್ಷಕರು ಮತ್ತು ಮಹಿಳೆಯರು ರಾಜ್ಯದ ಅಭಿವೃದ್ಧಿಯ ಜೊತೆಗೆ ರಾಷ್ಟ ನಿರ್ಮಾಣದಲ್ಲಿಯೂ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ರಾಜ್ಯದ ಅಭಿವೃದ್ಧಿಯೇ ರಾಷ್ಟದ ಅಭಿವೃದ್ಧಿಗೆ ಬಲ ನೀಡುತ್ತದೆ ಎಂದು ಹೇಳಿದರು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಸಿತ ಕರ್ನಾಟಕದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಏಕ ಭಾರತ ಶ್ರೇಷ್ಠ ಭಾರತ, ವಿಕಸಿತ ಭಾರತ ಮತ್ತು ವಿಕಸಿತ ಕರ್ನಾಟಕದ ನಿರ್ಮಾಣಕ್ಕೆ ಎಲ್ಲರೂ ಕೊಡುಗೆ ನೀಡಬೇಕೆಂದು ರಾಜ್ಯಪಾಲರು ಕರೆ ನೀಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವ ಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇ.7.5% ಒಳ ಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
1: ಇಡೀ ನಮ್ಮ ಭಾರತ ಯುವಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ, ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ.
0: ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿಗಳು ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ, ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ಸಂಗ್ರಾಮದ ವೈಭವ ಪ್ರದರ್ಶನ, ಅಕ್ಕಪಡೆಯಿಂದ ಆತ್ಮರಕ್ಷಣೆ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಭಾರತ್ ಜೋಡೋ ಯುವ ಸಂಘ ಯೋಜನೆ ಕುರಿತ ಕಾರ್ಯಕ್ರಮ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳು ವೇಗ ಪಡೆದುಕೊಂಡಿದ್ದು 2027 ಡಿಸೆಂಬರ್ ಅಂತ್ಯದೊಳಗೆ ತುಮಕೂರು ರಾಯದುರ್ಗ ರೈಲ್ವೆ ಕಾರ್ಯಾಚರಣೆ ನಡೆಸಲಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4,731 ಎಕರೆ ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದರು. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ 75,480 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ 7 ಬೃಹತ್ ಮತ್ತು ಭಾರೀ ಕೈಗಾರಿಕೆಗಳು ಮುಂದೆ ಬಂದಿದ್ದು ಇದರಿಂದ 29,200 ನೇರ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಹಾಗೂ ಆದರ್ಶಗಳನ್ನು ಸ್ಮರಿಸಿಕೊಂಡು ಸೌಹಾರ್ದತೆ, ಸಹೋದರತ್ವ, ಸಮಾನತೆ ಮತ್ತು ಸಾಮಾನ್ಯ

0: ಸಾಮಾಜಿಕ ನ್ಯಾಯದ ತತ್ವಗಳೊಂದಿಗೆ ದೇಶದ ಅಭಿವೃದ್ದಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸಾವಿರಾರು ದೇಶಪ್ರೇಮಿಗಳ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ದೊರೆತಿದೆ. ಅಂತಹ ಮಹನೀಯರನ್ನು ಸದಾ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ ಧ್ವಜಾರೋಹಣವನ್ನು ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ವಂದನೆ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಭಾರತದ ಏಕತೆಗಾಗಿ ಎಲ್ಲರೂ ಬದ್ದರಾಗಿ ಅಭಿವೃದ್ದಿಗೆ ಪೂರಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮ್ ಸಿಂಗ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಿಎಸ್ ಸುರೇಶ್ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣೆ ನೆರವೇರಿಸಿದರು. ಕರ್ನಾಟಕ ಜಲಿಯನ್ ವಾಲಾಬಾಗ್ ಖ್ಯಾತಿಯ ಇತಿಹಾಸ ಪ್ರಸಿದ್ದ ವಿದುರಾಶ್ವತ್ಥ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ದಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ರಾಷ್ಟಭಕ್ತಿ, ರಾಷ್ಟಪ್ರೇಮ ಬಿಂಬಿಸುವ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಇಂದು ನಡೆದ ಗುಂಡಿನ ಚಕಮಕಿಯಲ್ಲಿ ಬೇಟೆಗಾರರೆನ್ನಲಾದ ಮೂವರು ಮೃತಪಟ್ಟ ಘಟನೆ ವರದಿಯಾಗಿದೆ. ಘಟನೆ ಬಗ್ಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಕಾವೇರಿ ವನ್ಯಜೀವಿಧಾಮದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾತನಾಡಲಾಗಿದೆ. ಕಳ್ಳಬೇಟೆಗೆ ತೆರಳಿದ್ದವರು ಸಿಬ್ಬಂದಿ ಮೇಲೆ ನಾಡಬಂದುಕುಗಳಿಂದ ದಾಳಿ ಮಾಡಿದ್ದು ಪ್ರತಿದಾಳಿ ನಡೆಸಿದಾಗ ಮೂವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮೃತಪಟ್ಟವರು ಅಮಾಯಕರಾಗಿದ್ದು ಬೇಟೆಗೆ ಹೋಗಿರಲಿಲ್ಲ ಎನ್ನುತ್ತಿದ್ದಾರೆ. ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ, ಬೇಟೆಗಾರರೆನ್ನಲಾದ ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 2:41.

ಚಿತ್ರತಾನ. ಈ ದಿನದ ಚಿತ್ರತಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸುರೇಶ್ ಹೆಬ್ಳಿಕರ್ ಅವರ ನಿರ್ದೇಶನದ ಎರಡು ಚಿತ್ರದ ಗೀತೆಗಳು ಪ್ರಸಾರವಾಗಲಿವೆ. ಮೊದಲನೆಯದು ಆಗಂತುಕ ಚಿತ್ರದ ಗೀತೆಗಳು, ಅದಾದ ನಂತರ ಕಾಡಿನ ಬೆಂಕಿ ಈ ಚಿತ್ರದ ಗೀತೆಗಳು ಪ್ರಸಾರವಾಗಲಿವೆ.

ನನ್ನ ಎದೆಯಲ್ಲಿ ಖುಷಿಯರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ.

ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ

1987ರಲ್ಲಿ ಬಿಡುಗಡೆಯಾದ ಆಗಂತುಕ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿತ್ರದ ಗೀತೆಗಳನ್ನು ಬರೆದವರು ಎಂ.ಎನ್. ವ್ಯಾಸರಾವ್, ಸಂಗೀತ ನಿರ್ದೇಶನ ರಾಜೀವ್ ತಾರಾನಾಥ್. ಇನ್ನು ಇದೇ ಚಿತ್ರದ ಇನ್ನೊಂದು ಗೀತೆಯನ್ನು ಹಾಡಿರುವವರು

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಆಗಂತುಕ ಈ ಚಿತ್ರದ ಗೀತೆಗಳನ್ನು ಕೇಳಿದ್ರಲ್ಲ, ಈಗ ಸುರೇಶ್ ಹೆಬ್ಳೀಕರ್ ನಿರ್ದೇಶನದ ಮತ್ತೊಂದು ಚಿತ್ರದ ಗೀತೆಗಳು. ಚಿತ್ರ ಕಾಡಿನ ಬೆಂಕಿ. ಇದು 1988 ಬಿಡುಗಡೆಯಾದ ಗೀತೆಗಳು. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಗೀತೆಗಳನ್ನು ಬರೆದಿರುವವರು MN ವ್ಯಾಸರಾವ್.

ಕಾಡಿನ ಬೆಂಕಿ ಈ ಚಿತ್ರದ ಗೀತೆಗಳೊಂದಿಗೆ ಇಂದಿನ ಚಿತ್ರತಾಣ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಸಂಜೆ 4 ಗಂಟೆಗೆ ವಿಶೇಷ ಪರಿಮಳ ಕಾರ್ಯಕ್ರಮದಲ್ಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 3:00.

0: ಈಗ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
1: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಒಂದೇ ಮಾನವ ಜನ್ಮ ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
2: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 4:03.

ಇಂದು ಆಗಸ್ಟ್ 15, 2026. ದೇಶ ಸ್ವಾತಂತ್ರ್ಯಗೊಂಡು 79 ವರ್ಷಗಳು ಕಳೆದಿವೆ. ಇದೇ ದಿನ ಆಗಸ್ಟ್ 15 1947 ಭಾರತ ದೇಶ ಬ್ರಿಟಿಷ್ ಆಳ್ವಿಕೆಯಿಂದ ಬಿಡುಗಡೆಗೊಂಡಿತು. ದೇಶ ಸ್ವಾತಂತ್ರ್ಯ ಪಡೆಯುವಲ್ಲಿ ಅನೇಕ ಮಹನೀಯರ ಪಾತ್ರವಿದೆ. ಮಹಾತ್ಮ ಗಾಂಧೀಜಿ, ವಿನಾಯಕ್ ದಾಮೋದರ್ ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಹೀಗೆ ಅನೇಕ ಮಹನೀಯರ ಪಾತ್ರವಿದೆ. ಇವರ ತ್ಯಾಗಕ್ಕೆ ನಾವು ಎಂದೆಂದಿಗೂ ಕೃತಜ್ಞರಾಗಿರಬೇಕು. ಈ ಮಹನೀಯರನ್ನು ಬಿಂಬಿಸುವ, ಅವರ ತ್ಯಾಗದ ಬಗ್ಗೆ ತಿಳಿಸುವ ಅನೇಕ ಚಿತ್ರಗಳು, ಚಿತ್ರದಲ್ಲಿನ ಸನ್ನಿವೇಶಗಳು, ಚಿತ್ರಗೀತೆಗಳು ನಮ್ಮಲ್ಲಿವೆ. ಇವುಗಳಲ್ಲಿ ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಯಾವುದು? ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಅಥವಾ ಕನ್ನಡದ ಚಿತ್ರಗೀತೆ ಯಾವುದು? ಇದರ ಕುರಿತು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಸಂವಾದ. ನಮ್ಮ ದೂರವಾಣಿ ಸಂಖ್ಯೆ 0802237799. ಮತ್ತೊಂದು ಸಂಖ್ಯೆ 0802226392.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಹಂಪಸ್ತಾಗಳಿಂದ ಸೋಮಶೇಖರ್ ತಟ್ಟಿ ಸರ್ ಮಾತಾಡೋದು.
0: ಸೋಮಶೇಖರ್ ಅವರು ಹೇಗಿದ್ದೀರಾ?
1: ಆರಾಮಿದ್ದೀರಾ?
0: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಸರ್, ಪರಿಮಳ ಕಾರ್ಯಕ್ರಮ ಇದು.
0: ಹೌದು, ನಮ್ಮ ಕೇಳುಗರಿಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಸನ್ನಿವೇಶ ಅಥವಾ ಚಿತ್ರಗೀತೆ ಯಾವುದು?
1: ನಾನು ವೀರಪ್ಪ ನಾಯಕ ಸಿನಿಮಾ ಬಗ್ಗೆ ಒಂದು ಇದು
0: ಹೇಳ್ತೀನಿ.
1: ಅದರಲ್ಲಿ ವಿಷ್ಣುವರ್ಧನ್ ಅವರು ಒಂದು ಮಾತು ಹೇಳಿದ್ರು ಸರ್, ದುಡಿದು ತಿನ್ನುವವನು ಯಾವತ್ತೂ ಇದ್ರೂ ದೊರೆ,
0: ಹೌದು,
1: ದುಡಿಯದೇ ತಿನ್ನುವವನು ದೇಶಕ್ಕೆ ಹೊರೆ ಎಂಬ ಮಾತನ್ನ ಅದರಲ್ಲಿ ವಿಷ್ಣುವರ್ಧನ್ ಅವರು ಹೇಳಿದರು ಸರ್. ಬಹಳ ಒಂದು ದೇಶಾಭಿಮಾನದ ಒಂದು ಮಾತು ಸರ್ ಇದು.
0: ಹೌದು ಹೌದು.
1: ಈ ಚಿತ್ರ ಬಿಡುಗಡೆ ಆಗಿದ್ದು 1999 ಸರ್.
0: ಹೌದು,
1: ಎಸ್ ನಾರಾಯಣ ಅವರು ಇದನ್ನ ಬರೆದಿದ್ದಾರೆ.
0: ನಿಜ ನಿಜ. ಈ ಸಿನಿಮಾದಲ್ಲಿ ನೀವು ಹೇಳದಂತ ಮಾತು, ಆಲಸ್ಯ ಇರುವವರಿಗೆ ಒಂದು ಮಾರ್ಗದರ್ಶನ ಕೊಡುತ್ತೆ ಅಂತ ಹೇಳ್ಬೋದಾ?
1: ಹೌದೌದು ಸರ್, ಯಾಕೆಂತ ಅಂದ್ರೆ ಇದು ಒಂದು ಮೀನ್ಫುಲ್ ಮಾತು ಇರ್ತದೆ. ಯಾಕಂದ್ರೆ ಇವತ್ತು ಮನುಷ್ಯ ಯಾವತ್ತು ದುಡಿದು ತಿನ್ನಪ್ಪ ಅಂತಂದ್ರೆ ಇದೇ ಇರುತ್ತೆ ಸರ್. ಆಲಸ್ಯ ಆದ್ರೆ ದುಡಿದು ತಿಂದ್ರೆ ದೇಶಕ್ಕೆ ಒಂದು ಹೊರೆ
0: ತಂದ್ರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ನಿಮ್ಗೆ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳ್ತೀರಾ? ನೋಡಿ, ದೇಶದ ಒಟ್ಟಾರೆ ಜನಸಂಖ್ಯೆ 150 ಕೋಟಿ ಇದೆ ಅಲ್ವೇ? ನಾವು ಇಷ್ಟೊಂದು ವರ್ಕ್ ಫೋರ್ಸ್ ಇದ್ದಾಗ ನಾವೆಲ್ಲರೂ ದುಡಿದ್ರೆ ಖಂಡಿತ ನಾವು ಸಾಧನೆ ಮಾಡ್ಬೋದಲ್ವಾ?
1: ಸಿನಿಮಾ ಬಂದ್ಬಿಟ್ಟು ದೇಶಾಭಿಮಾನದ ಒಂದು ಸಂಕೇತ ಸರ್ ಇದು. ಪೂರ ಭಾರತ ದೇಶದ ಒಂದು ಇದನ್ನೇ ಇದೆ ಸರ್.
0: ಈ ಸಿನಿಮಾನ ಎಲ್ಲಿ ನೋಡಿದಿರಾ, ನೆನಪಿದ್ಯಾ?
1: ಬಹಳ ವರ್ಷ ಆಗ್ತಾರೆ ನೋಡಿ.
0: ಬೇರೆ ಸನ್ನಿವೇಶಗಳೇನಾದ್ರೂ ನೆನಪಾಗ್ತಾ ಇದೆಯಾ?
1: ಇಲ್ಲ ಸರ್, ಇದು ಒಂದು ಸ್ವಲ್ಪ ಡ್ಯಾನ್ಸ್ ಇರ್ತಿರೋದು.
0: ತೊಂದರೆ ಇಲ್ಲ, ತೊಂದರೆ ಇಲ್ಲ. ಸೋಮಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನನ್ನ ಡಾಕ್ಟರ್ ಜಿ ಗೋಪಾಲ್ ರೆಡ್ಡಿ ಸರ್, ನಾನು ಪಶುವೈದ್ಯ ಸರ್, ವೆಟರ್ನರಿ ಡಾಕ್ಟರ್ ಸರ್ ನಾನು.
0: ಗೋಪಾಲ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ಎಲ್ಲರಿಗೂ 80th ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸರ್.
0: ತಮಗೂ ಸಹ 80th ಸ್ವಾತಂತ್ರ್ಯ ದಿನದ ಶುಭಾಶಯಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.
0: ಗೋಪಾಲ್ ಅವರೇ, ನಮ್ಮ ಕಾರ್ಯಕ್ರಮದ ವಿಷಯ ತಿಳಿತು ಅಂತ ಭಾವಿಸ್ತೇನೆ.
1: ಹೌದು ಸರ್,
0: ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಸನ್ನಿವೇಶ ಚಿತ್ರಗೀತೆ ಯಾವುದು?
1: ಹೌದು ಸರ್, ಹೌದು ಸರ್. ಸರ್, ನನಗೆ ಸರ್ ಮೇರ್ ಮುತ್ತಣ್ಣದಲ್ಲಿ ಒಂದು ಹಾಡಿದೆ ಸರ್, ಒಂದೇ ನಾಡು ಒಂದೇ ಕುಲವು ಅಂತ ಅಣ್ಣವ್ರದು.
0: ಹೌದು,
1: ಅದು ತುಂಬಾ ಚೆನ್ನಾಗಿದೆ ಸರ್. ನಾನು ಇವತ್ತಿನ ಸ್ವಾತಂತ್ರ್ಯದ ದಿವಸದ ಅದು ಆ ಹಾಡು ನೆನಪಾಗ್ತಾ ಇದೆ ಸರ್ ನನ್ಗೆ. ಯಾಕಂತಂದ್ರೆ ಈಗ ನಾವು ಎಲ್ಲಾ ಭಾರತೀಯರು ಒಂದಾಗ್ಬಿಟ್ಟು ವಿಕ್ಸಿತ್ ಭಾರತ 2047 ಅಂತ ನಾವ್ ಏನ್ ಅನ್ಕೊಂಡಿದೀವಲ್ಲ ಸರ್, ಅದೆಲ್ಲ ಆಗೋದಕ್ಕೆ

0: ಎಲ್ಲಾ ಭಾರತೀಯರು ಕೈಗೂಡಿಸಿ ನಮ್ಮ ಭಾರತನ ಡೆವಲಪ್ಡ್ ಕಂಟ್ರಿ ಆಗಿ 2047 ಮಾಡಬೇಕು, ಎಲ್ಲರೂ ಒಂದಾಗಬೇಕು ಅನ್ನೋದೊಂದು ನನ್ನ ಆಸೆ ಇದೆ ಸರ್.
1: 2047 ಕೇವಲ ಇನ್ನ ಎಷ್ಟು ವರ್ಷ ಬಾಕಿ ಇದೆ, ನಾವು ಆ ನಿಟ್ಟಿನಲ್ಲಿ ಇದೀವಿ ಅನ್ಸುತ್ತೆ ತಮ್ಗೆ?
0: ಹೌದು ಸರ್, ಹೌದು ಸರ್, ಇದೀವಿ ಸರ್. ಇನ್ನೊಂದೇನು ಅಂದ್ರೆ ಎಲ್ಲರೂ ಒಂದಾಗ್ಬೇಕು ಸರ್. ನಾವು ಎಲ್ಲಾ ಭೇದ ಭಾವಗಳನ್ನ ಬದಿಗಿಟ್ಟು ನಮ್ಮ ಭಾರತ, ನಮ್ಮ ದೇಶ ದೊಡ್ಡದಾಗಿ ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಸರ್. ಎಲ್ಲಾ ರಾಷ್ಟ್ರಗಳಿಗಿಂತ ಮೇಲೆ ನಾವು ಇರಬೇಕು. ನಾವು ಒಂದು ಕಾಲದಲ್ಲಿ ಇದ್ವಿ ಅಂತಾನು ಹೇಳ್ತಾ ಇದ್ರು ನಮ್ ತಂದೆ ನಮ್ ತಾತ ಎಲ್ಲ.
1: ಹೌದು,
0: ಆ ಕಾಲ ಮತ್ತೆ ಬರಬೇಕು ಸರ್. ನಾವೆಲ್ಲರೂ ಎಲ್ಲಾ ಭೇದಗಳನ್ನು ಬದಿಗಿಟ್ಟು, ಜಾತಿ ಭೇದ ಊರು ರಾಜ್ಯ ಎಲ್ಲದನ್ನ ಬದಿಗಿಟ್ಟು ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ನಾವು ಈ ವಿಕಸಿತ ಭಾರತ 2047 ಕೈಗೂಡಿಸ್ಬೇಕು ಅಂತ ನನ್ನ ಆಸೆ. ಒಂದು ಎಲ್ರಿಗೂ ಒಂದು ಕೇಳ್ಕೊಳ್ಳುವಂತ ಒಂದು ಆಸೆ ಸರ್ ನನಗೆ. ಅದು
1: 2047 ವಿಕಸಿತ ಭಾರತ ನಮ್ಮ ಗುರಿ ಆಗ್ಬೇಕು ಅಂತ ಹೇಳ್ತೀರಾ?
0: ಹೌದು ಸರ್, ಹೌದು ಸರ್.
1: ಅದಕ್ಕೆ ಈ ಒಂದು ಗೀತೆ ಸೂಕ್ತ ಅಂತೀರಾ ನಮ್ಮ ಕೇಳುಗರಿಗೆ ಸಂದೇಶ ತಲುಪಿಸೋದಕ್ಕೆ?
0: ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಸರ್. ವೈ ಸೇ ದಟ್ ಸರ್, ಭಾರತೀಯರು ಎಲ್ಲರೂ ಒಂದಾದಾಗ, 140 crore ಜನರು ಎಲ್ಲರೂ ಒಂದಾದಾಗ ಪ್ರಗತಿ ಆದಷ್ಟು ಕದೇ ಆಗ್ಬಿಡುತ್ತೆ ಸರ್.
1: ಹೌದು, ಹೌದು, ಹೌದು.
0: ಬಹಳ ಸತಿ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಎಷ್ಟೊಂದು ಒಳ್ಳೆ ಕೆಲಸಗಳು ನಡೀತಾ ಇಲ್ಲ ಸರ್. ನಾವು ಅದನ್ನ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತಾರೆ ಸರ್. ವಿ ಶುಡ್ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಸರ್. ವಿಕ್ಸಿತ್ ಭಾರತ್ 2047 ನಾವು ಇನ್ನೆಲ್ಲಾನು ಬದಿಗಿಟ್ಟು ಅದನ್ನೇ ವಿಷನ್ ಆಗಿ ತಗೊಂಡು, ಮಿಷನ್ ಆಗಿ ತಗೊಂಡು ನಮ್ಮ ಭಾರತೀಯರೆಲ್ಲರೂ ಕೆಲಸ ಮಾಡಬೇಕು ಸರ್.
1: ಹೌದು, ಹೌದು, ಹೌದು. ಗೋಪಾಲ್ ಅವರೇ,
0: ಹೌದು ಸರ್, ತುಂಬಾ
1: ಸೊಗಸಾಗಿ ಹೇಳಿದ್ರಿ. ನಮ್ಮ ಕೇಳುಗರಿಗೂ ಎಲ್ಲರಿಗೂ ವಿಷಯ ಮುಟ್ಟಿತು ಅಂತ ಭಾವಿಸ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ ಗೋಪಾಲ್ ಅವರೇ.
0: ಥ್ಯಾಂಕ್ ಯು ಸರ್. ನಮ್ಮ ಅಣ್ಣವ್ರದ್ದು ಈ ಹಾಡ್ ಹಾಕಿ ಸರ್ ದಯವಿಟ್ಟು.
1: ಖಂಡಿತ, ಖಂಡಿತ ಪ್ರಸಾರ ಮಾಡೋಣ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್,
1: ಥ್ಯಾಂಕ್ ಯು.
0: ನಮಸ್ಕಾರ ಸರ್.
1: ನಮಸ್ಕಾರ.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ? ನಮಸ್ತೆ.
1: ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಿಂದ ಕೆಂಪಣ್ಣ ವಡಪ್ಗಳು ಮಾತಾಡೋದು ಸರ್.
0: ಕೆಂಪಣ್ಣ ಅವರು ಹೇಗಿದ್ದೀರಾ?
1: ಆರಾಮಾಗಿದ್ದೇವೆ ಸರ್. ತಾವು ಸರ್?
0: ನಾನು ಸಹ. ಏನ್ ಮಾಡ್ಕೊಂಡಿದ್ದಾರೆ ಕೆಂಪಣ್ಣ ಅವರು?
1: ನಾವು ಅರಣ್ಯ ಇಲಾಖೆಯಲ್ಲಿ ಎಫ್ಡಿ ಅಂತ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದೇವೆ ಸರ್.
0: ಹೌದ್ರಾ?
1: ಹೌದು ಸರ್.
0: ನಿಮ್ಮ ಧ್ವನಿ ಕೇಳಿದ್ರೆ ಆತರ ಅನ್ಸೋದಿಲ್ಲ, ರಿಟೈರ್ಡ್ ಆಗಿರೋರು ಅಂತ.
1: 63 ಇಯರ್ಸ್ ಸರ್.
0: ಹೌದ್ರಾ?
1: ಹೌದು ಸರ್.
0: ಹಿರಿಯ ನಾಗರಿಕರು?
1: ಹಾ, ಹಿರಿಯ ನಾಗರಿಕರು ಸರ್.
0: ಕೆಂಪಣ್ಣವರೇ,
1: ಹೇಳಿ ಸರ್.
0: ಕಾರ್ಯಕ್ರಮದ ವಿಷಯ ತಿಳಿತು ಅಂತ ಭಾವಿಸ್ತೇನೆ.
1: ಹಾನ್ ಸರ್.
0: ತಮಗೆ ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ ಸನ್ನಿವೇಶ ಚಿತ್ರಗೀತೆ ಯಾವುದು?
1: ನಮ್ದ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಇಷ್ಟ ಆಯ್ತು ಸರ್. ಅದರಲ್ಲಿ ದರ್ಶನ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಸರ್. ಮತ್ತೆ ಅದರಲ್ಲಿ ಚಿನ್ನದಂತ ಅರಮನೆ, ಜ್ಯೋತಿ ಕಣ್ಣ ಕೊರೆವ ಮನಸ ಮನೆಯಾಗೈತಿ ಹಾಡ ಇದಾರಲ್ಲ ಸರ್, ಅದು ತುಂಬಾ ಇಷ್ಟ ಆಯ್ತು ಸರ್.
0: ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಚರಿತ್ರೆ ನೋಡಿದಾಗ ನಿಮ್ಗೆ ಹೇಗ್ ಅನ್ಸುತ್ತೆ, ಏನ್ ಅನ್ಸುತ್ತೆ? ಮಕ್ಕಳಿಗೆ ಆ ಗುಣಗಳು ಅಳವಡಿಸ್ಕೊಬೇಕು ಅನ್ಸುತ್ತ?
1: ಹೌದ, ಅಳವಡಿಸ್ಕೊಳ್ಬೇಕು ಅನ್ಸುತ್ತೆ ಸರ್. ಅವರ ರಾಷ್ಟ್ರ ಪ್ರೇಮಿ, ಅವರು ಹೋರಾಡಿದ ದಿನಗಳು ಎಲ್ಲ ಇದಾವ್ರಲ್ಲ ಸರ್, ಅವು ಎಲ್ಲ ಚೆನ್ನಾಗಿದಾವ ಸರ್. ಅವನು ನಮ್ಮ ಮಕ್ಕಳಲ್ಲಿ ಅಳವಡಿಸ್ಕೋಬೇಕಂತ ಆಸೆ ಸರ್.
0: ಕೆಂಪಣ್ಣವರ, ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟುಹಬ್ಬ ಸಹ
1: ಸರ್. ಅವರು ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ 15ರಂದು ಜನಿಸಿದ್ದಾರೆ ಸರ್.
0: ಹೌದು.
1: ಅಂದೇ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸರ್.
0: ಹೌದು.
1: ಮತ್ತ ಅವ್ರ ಗಲ್ಲಿಗೇರಿಸಿದ ದಿನ ಆಯ್ತಿರಲ್ಲ ಸರ್, ಜನವರಿ 26.
0: ಹೌದು ಹೌದು.
1: ಅವರು ಭಾರತ ಗಣರಾಜ್ಯವಾಯ್ತು ಸರ್ ಅಂದು.
0: ಹೌದು ಹೌದು.
1: ಅವರ ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನ ಪ್ರತೀಕ ಸಂಗೊಳ್ಳಿ ರಾಯಣ್ಣ ಸರ್.
0: ಹೌದು ಹೌದು
1: ಹೌದು ಸರ್.
0: ಕೆಂಪಣ್ಣವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ಓಕೆ.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಮೋನಿಕಾ, ಹಾಸನದಿಂದ.
0: ಮೋನಿಕಾ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ ಸರ್?
0: ನಾನು ಸಹ. ತಮಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಥ್ಯಾಂಕ್ ಯು ಸರ್. 80th ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಿಮಗೆ ಮತ್ತೆ ನಮ್ಮ ಕೇಳುಗ ಮಿತ್ರರಿಗೆಲ್ಲರಿಗೂ ಸಹ.
0: ಧನ್ಯವಾದಗಳು ಮೋನಿಕಾ ಅವರೇ.
1: ಹ್ಮ್ ಸರ್,
0: ನನ್ನ ವಿಷಯ ಅರ್ಥ ಆಯ್ತು ಅಂತ ಭಾವಿಸ್ತೇನೆ.
1: ಪ್ರೋಗ್ರಾಮ್ ಕೇಳಿಸ್ಕೊಂತ ಇದ್ದೆ. ನನ್ಗೆ ಬಹಳ ಚಿಕ್ಕ ವಯಸ್ಸಲ್ಲಿ ನೋಡಿ ಸಿನಿಮಾ ಮಣ್ಣಿನ ಮಗ, ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾರ್ ಅವ್ರದ್ದು. ಆಗ್ಲೇ ನನ್ಗೆ ಬಹಳ ಇಂಪ್ರೆಸ್ ಮಾಡಿದ್ದು. ನನ್ಗೆ ಅದ್ರಲ್ಲೊಂದು ಸಾಂಗ್, ಬರೆಯದ ಕೈಗಳು ಬರೆಯುತ್ತಿವೆ ಭಾರತ ದೇಶದ ಭಾಗ್ಯವನೇ. ಆ ಸಾಂಗ್ ಎಷ್ಟಾನಕ್ಕೆ ಅವ್ರು ಎಷ್ಟು ಚಂದ ಹಾಡಿದ್ದಾರೆ ಅಂದ್ರೆ, ಅವತ್ ಕಿಡಿದು ನಂಗೆ ಇವತ್ತಿಗೂ ಆ ಸಾಂಗ್ ಕೇಳಿದಾಗ ಅಷ್ಟೇ ರೋಮಾಂಚನ ಅನ್ಸುತ್ತೆ. ಏನೋ ದೇಶ ಭಕ್ತಿ ನಮ್ಗೆ ಅಷ್ಟು ಉಕ್ಕಿ ಬರುತ್ತೆ. ಅದು ಅಷ್ಟು ಚಂದ ಬರ್ದಿದ್ದಾರೆ, ಆ ಸಾಲುಗಳು ಅಷ್ಟು ಚಂದ ಇದೆ. ಅಷ್ಟೇ ಒಂದು ಅರ್ಥಗರ್ಭಿತವಾಗಿ ಒಂದ್ ಮೋಟಿವೇಶನ್ ಸಾಂಗ್ ಅಂತಾನೆ ಹೇಳ್ಬೋದು ಅದನ್ನ. ಬಹಳ ಸೊಗಸಾಗಿದೆ ನನ್ಗೆ ಆ ಸಿನಿಮಾ. ಬಹಳ ನನ್ಗೆ ಇಂಪ್ರೆಸ್ ಮಾಡಿತ್ತು ದೇಶಭಕ್ತಿ ನಮ್ಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ. ನಮ್ಗೆ ಅದಕ್ಕೆಲ್ಲ ನಮ್ಮ ಅಂದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಕಾಣ್ರು ನಮ್ಗೆ ಆ ರೀತಿ. ಇವತ್ತು ನಮ್ಗೆ ಗಾಂಧಿ ಅವ್ರ ನವೀನ್ ನೆಹರು ಅವರಾಗ್ಲಿ, ಇವತ್ತು ನಮ್ಮ ಮನಸ್ಸಲ್ಲಿ ಒಂದು ಗೌರವ ಸ್ಥಾನ ಅದಕ್ಕೆಲ್ಲ ತುಂಬಾ ಇದೆ ಅಂತ ಅನ್ನೋದಾದ್ರೆ, ಆ ನಮ್ಮ ಆ ಶಾಲಾ ದಿನಗಳಲ್ಲಿ ಈ ತರ ಕಾರ್ಯಕ್ರಮಗಳಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಾ ಇದ್ವಿ, ಭಾಗವಹಿಸ್ತಾ ಇದ್ವಿ, ಸಂಭ್ರಮ ಪಡ್ತಾ ಇದ್ವಿ. ಹಾಗಾಗಿ ಅಂತ ಸಿನಿಮಾಗಳಾಗ ಬರ್ತಾ ಇತ್ತು. ಅದು ಬ್ಲಾಕ್ ಅಂಡ್ ವೈಟ್ ಮೂವಿ, ಟಿವಿ ನೋಡಿದ್ದು ಆ ಸಿನಿಮಾ. ನಾನು ಬಹಳ ಇಷ್ಟ ಗೀತೆ ನನ್ಗೆ, ಈಗ್ಲೂ ಸದಾ ನಾನು ಕೇಳಕ್ ಇಷ್ಟಪಡ್ತೀನಿ. ಅದ್ರಲ್ಲಿ ಇನ್ನೊಂದು ಸಾಂಗ್ ಇದೆ, ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ ಅನ್ನೋದು, ಪಿ ಸುಶೀಲ್ ಅವ್ರು ಹಾಡಿರೋದು. ಅದು ಕೂಡ ಬಹಳ ಅದ್ಭುತವಾಗಿದೆ. ನಾನು ಹಾಡು ಆ ಹಾಡನ್ನ ನಾನು ಹಾಡ್ತಾ ಇದ್ದೆ ಶಾಲಾ ದಿನಗಳಲ್ಲಿ. ಅದನ್ನ ಕಾಂಪಿಟೇಷನ್ ಎಲ್ಲ ಹಾಡ್ದ ನಾನು ಹಾಡ್ತಾ ಇದ್ದೆ. ದೇಶಭಕ್ತಿ ಗೀತೆ ಅಂತ ಏನಾದ್ರು ಹಾಡೋ ಅಂತ ಸಂದರ್ಭ ಬಂದಾಗ ಈ ತರಗಳನ್ನ ನಾನು ಹಾಡ್ಗಳನ್ನೆಲ್ಲ ಹಾಡ್ತಾ ಇದ್ದೆ.
0: ಒಟ್ಟಿನಲ್ಲಿ ಕರ್ತವ್ಯಗಳನ್ನ ನೆನಪು ಮಾಡುವಂತ ಸಿನಿಮಾ, ಮತ್ತೆ ನಾವು ಹೇಗಿರ್ಬೇಕು ಅನ್ನೋದು ಹೇಳ್ಕೊಡುತ್ತೆ.
1: ಖಂಡಿತ ಸರ್, ನಾವು ಭಾರತೀಯರು ಅನ್ನೋದಕ್ಕೆ ಒಂದು ಹೆಮ್ಮೆ, ಜೊತೆಗೆ ದೇಶಕ್ಕಾಗಿ ನಾವು ಏನಾದ್ರೂ ನಮ್ಮ ಕೈಲಾದೊಂದು ಮಾಡ್ಬೇಕು ಅನ್ನೋದಕ್ಕೆ ಆ ಗೀತೆ ಒಂದು ಬಹಳ ಚೆನ್ನಾಗಿದೆ. ಅದರಲ್ಲಿ ಬಹಳ ಅರ್ಥಪೂರ್ಣವಾದ ಗೀತೆ. ಜೊತೆಗೆ ನೀವು ಮೊದಲೇ ಒಂದು ಪ್ರಸಾರ ಮಾಡಿದ್ರಿ ಕಲ್ಪವೃಕ್ಷ ಸಿನಿಮಾ ಹಾಡು, ಅದು ಕೂಡ ನನ್ಗೆ ಅಚ್ಚುಮೆಚ್ಚಿನ ಗೀತೆ. ಅದನ್ನ ನಾನು ಅದೆಷ್ಟು ಸಾವಿರ ಕೇಳಿದೀನಿ, ಎಷ್ಟು ಸಾವಿರ ಸಲ ಕೇಳಿದೀನಿ ನನ್ಗೆ ಗೊತ್ತಿಲ್ಲ. ನನ್ಗೆ ಮನಸ್ಸಿಗೆ

0: ನನಗೆ ಏನಾದ್ರು ಒಂದು ಬೇಸರ ಅನಿಸಿದಾಗ ಅಥವಾ ಏನೋ ನನ್ಗೆ ಏನಾದ್ರೂ ಒಂದು ಧೈರ್ಯ ಬೇಕು, ಮನಸ್ಥೈರ್ಯ ಬೇಕು ಅಂದಾಗೆಲ್ಲ ನನ್ಗೆ ಆ ಸಾಂಗ್ ಒಂದ್ ರೀತಿ ನನ್ಗೆ ಆತ್ಮಸ್ಥೈರ್ಯ ಕೊಡುತ್ತೆ. ನಾನು ಆ ಸಾಂಗ್ ತುಂಬಾ ಸಲ ಕೇಳಿದೀನಿ, ಜಯತ್ರಿ ಜಯತ್ರಿ ಸಾಂಗ್ ಅಷ್ಟು ಮನೋಜ್ಞವಾಗಿ ಹಾಡಿದ್ದಾರೆ. ಆ ಲೈನ್ಸ್ ಅಂತೂ ಕುರಾ ಸೀತಾರಾಮ್ ಅವ್ರದ್ದು ಲೈನ್ಸ್, ಅದು ಅಮೃತವಾದ ಸಾಲುಗಳು ಅಂತಾನೆ ಹೇಳ್ಬಹುದು. ಅದು ನಂಗೆ ಬಹಳ ಇಷ್ಟವಾಗಿದೆ. ಅದು ಕೂಡ
1: ಈ ಗೀತೆ ಹಾಡಬಹುದಾ ಮೋನಿಕಾ ಅವರ?
0: ಯಾವ್ದು ಸರ್?
1: ಬರಿಯದ ಕೈಗಳು
0: ಅಷ್ಟೊಂದು ಬರಲ್ಲ, ಸ್ವಲ್ಪ ಬರುತ್ತೆ ಅಷ್ಟೇ.
1: ಪ್ರಯತ್ನ ಪಡಿ.
0: ಬರೆಯದ ಕೈಗಳು ಬರೆಯುತ್ತಿವೆ ಭಾರತ ದೇಶದ ಭಾಗ್ಯವನೇ, ಸ್ವಾರ್ಥವ ತೊರೆದು ದುಡಿಯೋಣ, ಮಣ್ಣಿನ ಮಾನ ಕಾಯೋಣ, ಇಳಿಸುವ ಭೂಮಿಗೆ ಸ್ವರ್ಗವನೇ.
1: ಧನ್ಯವಾದಗಳು ಮೋನಿಕಾ ಅವರೇ.
0: ಥ್ಯಾಂಕ್ ಯು ಸರ್. ನಮಸ್ತೆ.
1: ನಮಸ್ತೆ. ನಮಸ್ತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರೆತ.
6: ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ. ಆಕಾಶವಾಣಿ, ಆಕಾಶವಾಣಿ.
7: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ತೆ ಸರ್, ಚಿತ್ರಲಿಂಗಪ್ಪ ಸರ್ ಮಾತಾಡ್ತಿರೋದು. ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ ಗ್ರಾಮದಿಂದ ಸರ್ ಮಾತಾಡ್ತಿರೋದು ನಾನು.
7: ಚಿತ್ರಲಿಂಗಪ್ಪ ಅವರು ಹೇಗಿದ್ದೀರಾ?
8: ಚೆನ್ನಾಗಿದೆ ಸರ್, ಈಗ ಮಳೆ ಬರ್ತಿದೆ, ಹೊಲದಲ್ಲಿದ್ದೀವಿ ಸರ್.
7: ಹೌದ್ರ?
8: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್.
7: ಖುಷಿಯ ವಿಚಾರ, ಮಳೆ ಬರ್ತಾ ಇರೋದು.
8: ಹಾಂ ಸರ್, ಮಳೆ ಬರ್ತಿದೆ, ಆಗ್ತಿದೆ ಸರ್, ಪರವಾಗಿಲ್ಲ. ಕೆಲವು ಕಡೆ ಮಳೆ ಇಲ್ಲ, ನಮ್ಗೆ ಅದೃಷ್ಟ ಅಂತಕೋಬೇಕು. ಸುಮಾರು ಬರ್ತಿದೆ, ಫಸಲು ಚೆನ್ನಾಗಿದೆ ನಮ್ ಕಡೆ ಎಲ್ಲ.
7: ಹೌದ್ರ?
8: ವಿಜ್ಞಾನಿಗಳು ಹೇಳಿದ್ರಲ್ಲ, ಎದುರುಬಿಟ್ಟಿದ್ವಿ ರೈತರಲ್ಲ. ಸರ್ ಪರವಾಗಿಲ್ಲ ಸರ್, ಇದ್ರಮಷ್ಟೇ, ಬೇರೆ ಕಡೆ ಎಲ್ಲ ಮಳೆ ಬಂದಿಲ್ಲಂತೆ. ನಾವ್ ಅದೃಷ್ಟವಂತರ ಅಂತಕೋಬೇಕು ಸರ್ ನಾವು.
7: ಚಿತ್ರಲಿಂಗಪ್ಪ ಅವರೇ, ಸ್ವಾತಂತ್ರ್ಯ ದಿನದ ಶುಭಾಶಯಗಳು ತಮಗೆ.
8: ಹ್ಞೂ ಸರ್, ನಿಮಗೆ ಶುಭಾಶಯಗಳು ಸರ್. ಇವತ್ತು ಹಗಲಲ್ಲ ನಾವು ಸ್ಕೂಲ್ ತಕ ಹೋಗಿ ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ಬಿಟ್ಟು ಸರ್ ಇವತ್ತು.
7: ಹೌದ್ರ?
8: ಹುಡುಗರು ತಕ ಹೋಗಿ ಸರ್.
7: ಕಾರ್ಯಕ್ರಮದ ವಿಷಯ ತಿಳಿತಾ?
8: ಹ್ಞೂ ಸರ್, ಪರಿಮಳ ಒಂದೇ ಗೀತೆಯಲ್ಲಿ ನಾಡಿನ ಬಗ್ಗೆ ಮಾತಾಡೋದು.
7: ದೇಶಾಭಿಮಾನ, ನಾಡಿನ ಅಭಿಮಾನ,
8: ನಾಡಿನ ಅಭಿಮಾನ. ಸಿನಿಮಾ ನೋಡಿದಷ್ಟು ಚೆನ್ನಾಗಿದೆ ಸರ್, ಅವನ್ನೆಲ್ಲ ತಿಳ್ಕೊಳಕ್ಕೆ.
7: ಹೌದು,
8: ಒಳ್ಳೆ.
7: ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀರಾ? ಯಾವ ಸಿನಿಮಾ, ಯಾವ ಗೀತೆ?
8: ಆಕಸ್ಮಿಕ ಸರ್, ಅಣ್ಣವರು ಆಡಿದಾರ ಸರ್. ಹಂಸಲಿಕ್ಸ್ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು.
7: ಹೌದು ಹೌದು,
8: ಅರ್ಥ ಗರ್ಭಿತ ಸರ್ ಹಾಡು ಕೇಳಿದ್ರೆ, ಏನೋ ಒಂದು ಲೋಕಕ್ಕೆ ಹೋದಂಗ ಹಾಕಿ ನಾವು.
7: ಹೌದು ಹೌದು,
8: ನಾವು ಜೀವನದಲ್ಲಿ ಹಾಡುಗಳು ಅರ್ಥ ಮಾಡ್ಕೊಂಡ್ರೆ ಒಂದು ಜೀವನ, ಒಂದು ಒಳ್ಳೆ ವೃತ್ತಿ ಜೀವನದಲ್ಲಿ ನಡೆಸೋ ಶಕ್ತಿ ಬರುತ್ತೆ ಹಾಡಿನಿಂದ.
7: ಸ್ಫೂರ್ತಿ ಕೊಡುವ ಗೀತೆ ಅಂತ ಹೇಳ್ತೀರಾ?
8: ಹ್ಮ್, ಸಂಗೀತದಿಂದ, ಹಾಡಿನಿಂದ, ಸಾಹಿತ್ಯದಿಂದ. ಎಷ್ಟೇ ದುಃಖ ಆದ್ರೂ ಒಂಥರ ಸಮಾಧಾನ ಆಗುತ್ತೆ ಹಾಡುಗಳ ಮುಖಾಂತರ. ನಮ್ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಮಾಹಿತಿ ಎಷ್ಟು ಮೈ ಜೊಲ್ಲನಿಸ್ತಾವ. ಕೆಲವು ಹಾಡುಗಳೆಲ್ಲ ಕೇಳ್ತಿತ್ತೀವ ಅಂದ್ರೆ ಮೈಯೆಲ್ಲ ಜನ್ನ ಅಂತ ಹಾಡುಗಳು. ನಮ್ಗೆ ಪುಣ್ಯವ, ನಾವು ಇಲ್ಲಿ ಭೂಮಿ ಮೇಲೆ ನಾವು ನಮ್ ಕರ್ನಾಟಕದಲ್ಲಿ ಹುಟ್ಟಿದ್ರೆ ನಾವು ಪುಣ್ಯವನ್ನು ತಿಳ್ಕೊಬೇಕು. ಆ ಗೀತೆ ಕೇಳ್ಬೇಕಂದ್ರೆ ಆ ಗೀತೆ ನಮ್ಗೆ ಪುಣ್ಯವ, ಆ ಗೀತೆ ಕೇಳ್ತಾರ ಅಂತ ಗೀತೆ ಸಾಹಿತ್ಯಗಾರ ಬರ್ದಾರೆ. ಅದು ನಾವು ರೇಡಿಯೋದಲ್ಲಿ ಕೇಳ್ಕೊಂಡ್, ತುಂಬಾ ರೇಡಿಯೋದಾಗ ನಾವು ಕೇಳ್ಕೊಂಡಿರೋದು. ನಾವು ಕೆಲವು ಗೀತೆ ಎಲ್ಲ ನೀಡೋದು, ಹುಟ್ಟಿದ್ರೆ ಕನ್ನಡ ಅಲ್ಲಿ ಅಣ್ಣವ್ರದ್ದು ಭಾರಿ.
7: ಅಣ್ಣವರು ಈ ಗೀತೆ ಕೇಳಿದಾಗ ನಾಡಿನ ಅಭಿಮಾನ ಹೆಚ್ಚಾಗುತ್ತೆ ಅಂತ ಹೇಳ್ತೀರಾ?
8: ಹೆಚ್ಚಾಗುತ್ತೆ ನಾಡಿನ ಅಭಿಮಾನ. ಅವರು ಯಾವ್ದೇ ಪಾತ್ರ ಮಾಡ್ಲಿ ನಮ್ಮ ನಾಡಿನ ಬಗ್ಗೆ, ಹಿಂದಿನ ಬೊಬ್ರವಾನ ನಾವು ನೋಡಿಲ್ಲ, ಆದ್ರೂ ಅಣ್ಣವ್ರ ಮುಖದಲ್ಲಿ ನೋಡ್ತಾ ಇದೀವಿ. ಇಮ್ಮಡಿ ಪುಲಕೇಶಿ ನಾವು ನೋಡ್ಲಿಲ್ಲ, ಆದ್ರೆ ಇಮ್ಮಡಿ ಪುಲಕೇಶಿ ಅವ್ರ ಅಣ್ಣವ್ರೇನ ಅಂತ ತಿಳ್ಕೊಂತೀವಿ. ಕೆಲವು ಪೌರಾಣಿಕ ಸಿನಿಮಾ ಎಲ್ಲ ಅವರೇ ಅಣ್ಣವ್ರ ಬಂದ್ಬಿಟ್ರೆ ಕಣ್ಮುಂದೆ ಅನ್ನಿಸ್ತತೆ ಆ ಕತೆ ಕೇಳಿ ಈ ಸಿನಿಮಾ ನೋಡಿದಾಗ. ಕಲಾವಿದರು, ಒಳ್ಳೊಳ್ಳೆ ಕಲಾವಿದರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದಾರೆ. ಒಳ್ಳೆ ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿದೆ ಸರ್, ಕೇಳಕ್ ಒಂದು ಚಂದ ಇರುತ್ತೆ.
7: ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ, ಈ ಗೀತೆ ಕೇಳೋಣವೇ?
8: ಓಕೆ ಸರ್, ಥ್ಯಾಂಕ್ ಯು ಸರ್.
7: ಧನ್ಯವಾದಗಳು.
8: ಥ್ಯಾಂಕ್ ಯು ಸರ್.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ಸುರೇಶ್ ಬಸವಣ್ಣ ಅವರು ಕಲಬುರಗಿಯಿಂದ ಸರ್.
0: ಹೇಗಿದ್ದೀರಾ ಸುರೇಶ್ ಅವರೇ?
1: ಸರ್, ಆರಾಮಿದ್ದೀನಿ ಸರ್. ನಿಮ್ಮ ಸ್ವಾತಂತ್ರ್ಯ ದಿನ ಶುಭಾಶಯ.

0: ಸರ್.
1: ತಮಗೂ ಸಹ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ಥ್ಯಾಂಕ್ ಯು ಸರ್.
1: ಕಾರ್ಯಕ್ರಮದ ವಿಷಯ ತಿಳಿತಾ ಸುರೇಶ್ ಅವರೇ?
0: ಚಲನಚಿತ್ರ ದೇಶಾಭಿಮಾನ ಸರ್.
1: ದೇಶಾಭಿಮಾನ ಮೂಡಿಸಿದ ಕನ್ನಡದ ಸಿನಿಮಾ
0: ಚಲನಚಿತ್ರ
1: ಗೀತೆ ಯಾವುದು
0: ಸರ್? ವೀರ ಸಿಂಧೂರ ಲಕ್ಷ್ಮಣ. ನನಗೆ ಬಹಳ ಇಷ್ಟ ಸರ್ ಅದು. ಬಹಳ ದಿನ ಆಯ್ತು ನೋಡಿ ಸರ್ ಅದು. ಅಂದ್ರೆ ಸಿಂಧೂರ ಲಕ್ಷ್ಮಣ, ಲಕ್ಷ್ಮಣ ಅಂತ ಒಬ್ಬ ದೇಶ ಅಭಿಮಾನಿ ಸರ್ ಅವರು. ಬ್ರಿಟಿಷರ ಸರಿ ಹೋರಾಡಿದಂತ ವೀರ ಸೂರ ಧೈರ್ಯವಂತ ಸರ್ ಅವರು.
1: ಹೌದು, ನೋಡಿದಾಗ ಅವ್ರ ಬಗ್ಗೆ ತಿಳಿಯುತ್ತೆ ಅಲ್ವಾ?
0: ಹಾ ಸರ್, ಅವರಂತೆ ಮುಂದಿನ ಜನಾಂಗ ಆಗ್ಬೇಕಲ್ಲ ಅಂತ ಅದು ಹಂಗ ಅನಿಸ್ತ ಸರ್. ಆ ಸಿನಿಮಾ ನೋಡಿದ್ರೆ,
1: ಆ ಸಿನಿಮಾ ನೋಡಿದ್ರೆ ಆತರ ಭಾವನೆ ಬರುತ್ತೆ.
0: ಆ ಭಾವನೆ ಅಷ್ಟು ಮುಜುಗುರ ಆಗ್ತದೆ ಸರ್, ಅಷ್ಟು ಇದು ಆಗ್ತದ ಮೈ ಜುಮ್ ಅಂತ ಸರ್. ಆ ಸಿನಿಮಾ
1: ಸಿನಿಮಾ ನೋಡಿದಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ.
0: ರೋಮಾಂಚನ ಸರ್.
1: ಅಷ್ಟೇ ಅಲ್ಲ ಸುರೇಶ್ವರೇ, ಆ ಗೀತೆ ಕೇಳಿದಾಗೆ ಹಾಗನ್ಸುತ್ತೆ ಅಲ್ವೇ?
0: ಹೌದ್ ಸರ್, ಹೌದ್
1: ಸರ್. ಸಿನಿಮಾ ನೋಡಿಸಿದೀರಾ?
0: ಏನ್ ಸರ್,
1: ಮಕ್ಕಳಿಗೆಲ್ಲ ಸಿನಿಮಾ ನೋಡಿಸಿದೀರಾ ಇದನ್ನ?
0: ಅಂದ್ರೆ ಅದು ಫಿಲಿಮ್ ಟಿವಿದಾಗ ಬರ್ತಾ ಇಲ್ಲ ಸರ್, ಅದು ಫಿಲಿಮ್ ಜಾಸ್ತಿ ಬರ್ತಾ ಇಲ್ಲ. ಅವಾಗ ನಾ ನೋಡಿನ್ ಸರ್, ಸುಮಾರು 1973-74 ನೋಡಿನ್ ಸರ್.
1: ಆದ್ರೂ ಈ ಸಿನಿಮಾ ನೆನಪಿದೆ ತಮ್ಗೆ?
0: ನೆನಪದ ಸರ್, ಈಗೆಲ್ಲ ಮೊಬೈಲ್ ಅದ್ರಾಗೆಲ್ಲ ಬರ್ತದ ಸರ್.
1: ಹೌದು ಹೌದು ನೋಡಿ
0: ಸರ್.
1: ಕರಾರು ಒಕ್ಕಾಗಿ ಹೇಳಿದ್ರಿ, 1977 ಬಿಡುಗಡೆ ಆದ ಸಿನಿಮಾ. ದೇಶಾಭಿಮಾನ ಅಂದ ತಕ್ಷಣ ಈ ಸಿನಿಮಾ ನೆನಪಾಗುತ್ತೆ ತಮಗೆ.
0: ಹೌದು ಸರ್, ಹೌದು ಸರ್. ಇನ್ನು ಮುಂದಿನ ಜನ್ಮ ಒಂದಿತ್ತಂದ್ರೆ ನಾನು ಹಂಗೆ ಆತಿ ನಮ್ಮದು ಇದು.
1: ಹೌದಾ? ಖುಷಿ ಆಯ್ತು, ಖುಷಿ ಆಯ್ತು ಕೇಳಿ
0: ಸರ್. ಅಂದ್ರೆ ದೇಶಕ್ಕಾಗಿ ನಾ ಇದು ಮಾಡ್ತೀನಂತ ಒಂದ್ ಅಭಿಮಾನ ಸರ್.
1: ಹೌದು ಹೌದು ಹೌದು, ನಮ್ಮೆಲ್ಲರಲ್ಲೂ ಆ ಭಾವನೆ ಬರಬೇಕು.
0: ಸರ್ ಈಗರೆ ಆಗಲ್ಲ ಸರ್, ಮುಂದಿನ ಜನ್ಮ ಒಂದಿತ್ತಂದ್ರೆ ಸಿಂಧೂರ ಲಕ್ಷ್ಮಣನಂಗ ಆಗ್ಬೇಕಂತ ಸರ್.
1: ಹೌದಾ? ಖಂಡಿತ ಆಗುತ್ತೆ, ನಮ್ಮಲ್ಲೊಂದು ನಂಬಿಕೆ ಇದೆಯಲ್ಲ, ನಮಗೆ 7 ಜನ್ಮಗಳಿದೆ ಅಂತ.
0: ಹೌದೌದು ಸರ್.
1: ಸುರೇಶ್ವರ, ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿದ್ದು. ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.

ವೀರ ಸಿಂಧೂರ ಲಕ್ಷ್ಮಣ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿ ಕೆಂಪುಕೋಟೆ ಬತ್ತೇರಿಯಿಂದ ದೇಶವನ್ನುದ್ದೇಶಿಸಿ ಮಾತನಾಡಿದ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಇಂದು ಆಗ್ರಹಿಸಿದ್ದಾರೆ. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದಲ್ಲಿ ತಿಳಿಸಿದ್ದಾರೆ. ದೂರಸಂಪರ್ಕ ಇಲಾಖೆ ಪುಣೆಯಲ್ಲಿ ನಾಡಿದ್ದಿನಿಂದ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಗಡಿ ಗ್ರಾಮಗಳ ಅಭಿವೃದ್ದಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಮೂಲಸೌಲಭ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ವಿಜಯಪುರ ಜಿಲ್ಲೆಯ ಯತ್ನಾಳ್ ಗ್ರಾಮದಲ್ಲಿ ತಿಳಿಸಿದ್ದಾರೆ. ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಸಣ್ಣ ತೆರಿಗೆದಾರರ ವಿದೇಶಿ ಸ್ವತ್ತು ಬಹಿರಂಗ ಯೋಜನೆ ನಿಯಮಾವಳಿ ಅಧಿಸೂಚಿಸಿದೆ. ಸಾರಿಗೆ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗೆ ಸಂಪರ್ಕ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರಿ ಸ್ವಾಮ್ಯದ 4 ನಿಗಮಗಳ ಮೂಲಕ 15,000 ಹೊಸ ಬಸ್ಗಳ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಸುರೇಶ್ ಚಿಕ್ಕಬಳ್ಳಾಪುರದಲ್ಲಿಂದು ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮುಂದಿನ ತಿಂಗಳ 5ರಿಂದ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜಿಸಲಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಕ್ರಿಕೆಟ್ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿಂದು ಭಾರತ ಶ್ರೀಲಂಕಾ ವಿರುದ್ದ ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ ನಷ್ಟಕ್ಕೆ 239 ರನ್ ಮಾಡಿ ಆಡುತ್ತಿದೆ. ದೇವದತ್ ಪಡಿಕ್ಕಲ್ 107 ರನ್ ಗಳಿಸಿ ಆಟವಾಡುತ್ತಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? ಆಗಸ್ಟ್ 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ

0: ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:12 ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಸಂಜೆ 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಕಾಮನಬಿಲ್ಲು. 9:15 ಹಿಂದಿ ಮೆಲೋಡೀಸ್. 9:30 ಮಾನ್ಯ ಪ್ರಧಾನ ಮಂತ್ರಿಗಳ ಭಾಷಣದ ಕನ್ನಡ ಅವತರಣಿಕೆ. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಭಾನುವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ. ಗಂಟೆ 2:00 ಓಲ್ಡ್ ಇಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ನಾಳೆ ಭಾನುವಾರ ಆದ್ದರಿಂದ ಮಕ್ಕಳಿಗಾಗಿ ವಿಶೇಷ ಕರೆಗೊಂದು ಹಾಡು. 1:30 ಕನ್ನಡ ಚಿತ್ರಗೀತೆಗಳು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸ್ಆ್ಯಪ್ ಸಂದೇಶಾಧಾರಿತ ಕಾರ್ಯಕ್ರಮ. 2:15 ವೀಕೆಂಡ್ ಸ್ಪೆಷಲ್ ಚಿತ್ರಗೀತೆಗಳು. 2:45 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ. 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಕಾರ್ಯಕ್ರಮ ಬೆಳ್ಳಿ ಬದುಕು. ನಾಳಿನ ಬೆಳ್ಳಿ ಬದುಕು ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ದೀಪಿಕಾ ಕಾಮಯ್ಯ. ಸಂದರ್ಶನದ ಪ್ರಸ್ತುತಿ ಲಲಿತಾ ಸತ್ಯಮೂರ್ತಿ. 9:15 ಗ್ರಾಹಕೀಕೃತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯಾಯ ಇಲಾಖೆ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ನಾಳೆ ರಾತ್ರಿ 9:30 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ನಿಗದಿತ ಸಮಯದಲ್ಲಿ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ಕೇಳ್ತೀರಾ ಸ್ನೇಹಿತರೆ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಶನಿವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಕುಸುಮ. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ನ ಆರಂಭ ಮಾಡುವಂತಹ ಹೊತ್ತಾಗಿದೆ. ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಅದಕ್ಕೂ ಮುನ್ನ ಇವತ್ತು 15 August ಸ್ವಾತಂತ್ರ್ಯ ದಿನಾಚರಣೆ, ಹಾಗಾಗಿ ನಿಮ್ಮೆಲ್ಲರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ಈಗ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮುತ್ತಿನಹಾರ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ರವರದ್ದು.

90.9 ಎಫ್ಎಂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳೋದನ್ನ ಮುಂದುವರಿಸೋಣ. ಈಗ ಮೂಡಿ ಬರ್ತಾ ಇದೆ ಯಾವ ಚಿತ್ರದ ಗೀತೆ ಇದು ಅಂದ್ರೆ ಎಸ್ ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಕೆಜೆ ಜೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್ ರವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳು.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ನೀವು ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಮಧುರವಾದ ಚಿತ್ರಗೀತೆಗಳ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಜೀವನ ಚೈತ್ರ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

ಬೆಳ್ಳಿ ಮೋಡಗಳು ಚಿತ್ರದ ಗೀತೆ ಇದು. ಎಸ್ ಜಾನಕಿ ಹಾಗೂ ಮನ್ನೂರವರ ಗಾಯನ, ಕೆ ವಿ ರಾಜುರವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 5:40. ಈಗ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈ ಕೆಲವು ಸಲ ಮನೆ ಅಂದರೆ ಅಕ್ಕಪಕ್ಕಗಳು ಬೇರೆ ಬೇರೆ ಸೈಟ್ಸ್ ಇರ್ತವೆ, ಬೇರೆಯವ್ರ ಮನೆ ಇರ್ತದೆ, ಜಾಗ ಇರುತ್ತೆ, ಅಲ್ಲಿ ಏನೋ ಒಂದು ಬಾರ್ಡರ್ ಇರ್ತದೆ, ಆ ಬಾರ್ಡರ್ ಆಚೆ ಈಚೆ ಸರಿಬೇಕು, ಅನೇಕ ತಕರಾರುಗಳು ನಡೀತಿರ್ತವೆ, ಇದು ಯಾಕೆ ನಮ್ದು ಈ ಕಡೆ ಬಂತು ನಿಮ್ದು ಈ ಕಡೆ ಹೋಯ್ತು ಅಂತೇಳಿ ತುಂಬಾ ಅದ್ರ ಬಗ್ಗೆ ಕಟ್ಲೆಗಳು ಇರ್ತವೆ. ಈ ಕಾನೂನು ಪ್ರಕಾರ ಏನು ಹೇಳುತ್ತೆ ಸರ್ ಇದೆಲ್ಲ?
3: ನೋಡಿ, ಪ್ರತಿ ಭೂಮಿಗೂ ಒಂದು ಗಡಿ ಗುರುತು ಅನ್ನುವಂಥದ್ದು ಇರುತ್ತದೆ. ಈಗ ನಾವು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಣ್ಣ ಸಣ್ಣ ಸೈಟುಗಳಲ್ಲಿ ನಾವು ಮನೆಯನ್ನು ಕಟ್ಟುವಾಗ ಗಡಿಯ ಗೋಡೆ ಅಂತ ಹೇಳಿ ಕಂಪೌಂಡ್ ವಾಲ್ ಅಂತ ಹೇಳ್ತೇವೆ, ಅದನ್ನು ಕಟ್ಕೊಳ್ತೇವೆ. ಈ ಎರಡು ಆಸ್ತಿಗಳ ನಡುವೆ ಈ ಗೋಡೆ ಇದ್ರೆ ಇದನ್ನು ಪಾರ್ಟಿ ವಾಲ್ ಅಥವಾ ಗಡಿ ಗೋಡೆ ಎನ್ನುವಂಥದ್ದು. ಅದು ಸಂಪೂರ್ಣ ನಿಮ್ಮದೇ ಒಬ್ಬರದ್ದೇ ಜಾಗದಲ್ಲಿ ಇರಬಹುದು, ಅಥವಾ ಎರಡೂ ಕಡೆಯವರಿಗೆ ಸೇರಿದ್ದಾಗಿರಬಹುದು, ಅಥವಾ ನಿಮ್ಮ ಇನ್ನೊಬ್ಬರ ಜಾಗದಲ್ಲಿ ಸಂಪೂರ್ಣವಾಗಿ ಇರಬಹುದು. ಈ ಮೂರು ಅವಕಾಶಗಳಿರ್ತವೆ. ಯಾರ ಜಮೀನಿನಲ್ಲಿ ಗೋಡೆ ಇದೆ ಅನ್ನೋದು ಮುಖ್ಯ, ಆ ಗೋಡೆಯ ಮಾಲೀಕತ್ವವನ್ನು ನಿರ್ಧರಿಸುತ್ತದೆ.
2: ಈಗ ನಮ್ದೇ ಆದಂತದ್ದು ಒಂದು ಜಾಗ ಇದೆ, ಅದ್ರ ಒಳಗಡೆ ಅಂತೂ ಗೋಡೆ ನಮ್ಮ ಪಡಿ ನಾವು ಕಟ್ಕೋಬಹುದಾ?
3: ಕಟ್ಕೊಳ್ಬಹುದು. ನಿಮ್ಮ ಜಮೀನಿನ ಒಳಗಡೆ ನೀವು ಗಡಿ,
2: ಅದು ಗೋಡೆ ಕಟ್ಟಿದ್ರೆ ನಮಗೆ ನೆರಳಾಗತ್ತೆ, ನಮ್ಗೆ ತೊಂದರೆ ಆಗತ್ತೆ ಅಂತೇಳಿ ಅವ್ರು ತಗ್ರ ತೆಗಿತಾರೆ ನಮ್ಮ ಜಾಗದಲ್ಲಿ ಕಟ್ಟಿದ್ರು.
3: ಹೌದು, ಅಲ್ಲೊಂದು BBMP ನಿಯಮ ಪ್ರಕಾರ ಸಾಮಾನ್ಯವಾಗಿ ಗಡಿಗೋಡೆ 1.5 meter ಮೀರದೆ ಇಲ್ಲಿ ಎತ್ತರ ಇರ್ಕೂಡುದು. ಸ್ಥಳೀಯ ಪ್ರಾಧಿಕಾರಗಳು ಅದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರಗಳು ಅದಕ್ಕೆ ಒಂದು ನಿಯಮಗಳನ್ನು ಮಾಡಿರ್ತಾರೆ. ಆದ್ರೆ ನಿಮ್ಮದೇ ಜಮೀನಿನ ಒಳಗಡೆ ನಿಮ್ಮ ಗಡಿ ದಾಟದಂತೆ ಗೋಡೆ ಕಟ್ಟಲು ನೆರೆ ಮನೆಯವರ ಅನುಮತಿ ಅಗತ್ಯ ಇಲ್ಲ. ಅದರ ಎತ್ತರ, ವಿನ್ಯಾಸ, ವಸ್ತುಗಳ ಬಗ್ಗೆ ಸ್ಥಳೀಯ ಪಾಲಿಕೆ ನಿಯಮಗಳನ್ನು ಪಾಲಿಸಿದ್ರೆ ಆಯ್ತು. ಎರಡೂ ಜನ ಸೇರಿ ಕಟ್ಟುವುದಾದ್ರೆ ಆಗ ಇಬ್ಬರು ಒಂದು ಮ್ಯೂಚುವಲ್ ಆಗಿ ಅದನ್ನ ಮಾತುಕತೆಯಲ್ಲಿ ಸ್ಥಳೀಯವಾಗಿ ಅದನ್ನ ಮುಗಿಸಿಕೊಳ್ಳಬಹುದು ಅಥವಾ ಅದನ್ನ ಗೋಡೆಯನ್ನು ಕಟ್ಟಿಕೊಳ್ಳಬಹುದು.
2: ಈ ಗಡಿ ಕಟ್ಟೋ ವಿಷಯದಲ್ಲಿ ಏನೋ ಸ್ವಲ್ಪ ಕೆಲವು ಸಲ ಗೊಂದಲ ಇದೆ, ಒಂದು ಸ್ಪಷ್ಟತೆ ಇಲ್ಲ ಅಂತ, ಅಥವಾ ಗಡಿ ಇಲ್ಲೇ ಬರುತ್ತೆ ಅಂತಂತೇಳಿ ಕೆಲವು ಸಲ ಗೊತ್ತಾಗಲ್ಲ, ಆವಾಗ ಏನ್ ಮಾಡಬೇಕು?
3: ಆಗ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು, ನೋಂದಣಿ ಪತ್ರಗಳು ಇರಬಹುದು, ಅಥವಾ ಸರ್ವೆ ಮ್ಯಾಪ್, ಮೋಜಣಿ ಮ್ಯಾಪ್ ಏನಿದೆ ಅದರದ್ದು, ಮತ್ತೆ ಮ್ಯೂಟೇಷನ್ ರೆಕಾರ್ಡ್ಗಳು, ಒಡೆತನದ ಬದಲಾವಣೆ ಆಗಿರುವಂತಹ ರೆಕಾರ್ಡ್ಗಳನ್ನು ನೋಡಿಕೊಂಡು ಗಡಿ ಬಗ್ಗೆ ಸಂಶಯ ಇದ್ರೆ ಸ್ಥಳೀಯ ಕಂದಾಯ ಇಲಾಖೆಯ ಅಥವಾ ಮೋಜಣಿ ಇಲಾಖೆಯ ಮೂಲಕ ಅಧಿಕೃತ ಅಳತೆಯನ್ನು ಮಾಡಿಸಿಕೊಂಡು ಗೋಡೆಯನ್ನು ಆ ನಂತರದಲ್ಲಿ ಕಟ್ಟಬಹುದು. ಮೊದಲೇ ಕಟ್ಟಿದ್ರೆ ತೊಂದರೆ ಆಗುವಂತಹ ಸಾಧ್ಯತೆಗಳಿವೆ.
2: ನೆರೆ ಮನೆಯವರ ಜಮೀನಿಗೆ ತಾಗಿ ನಾವೇನಾದರೂ ಗೋಡೆ ಕಟ್ಟಬಹುದಾ? ಈಗ ಕರೆಕ್ಟ್ ಆಗಿ ಅಲ್ಲಿಗೆ ಬರುವಂಗೆ
3: ನೆರೆಮನೆಯವರ ಅನುಮತಿ ಇಲ್ಲದೆ ಅವರ ಗಡಿ ದಾಟಿದರೆ ಅದು ಅತಿಕ್ರಮಣ ಅಂತ ಅನ್ಕೊಳ್ಳುತ್ತದೆ. ಇದು ನಾಗರಿಕ ಮತ್ತು ಕ್ರಿಮಿನಲ್ ಎರಡೂ ರೀತಿಯಲ್ಲಿ ಅಪರಾಧಗಳಾಗ್ತವೆ. ಈ ಅತಿಕ್ರಮಣ ಅನ್ನೋದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 329 ಅಡಿಯಲ್ಲಿ ಕ್ರಿಮಿನಲ್ ಅತಿಕ್ರಮಣ ಅಥವಾ ಕ್ರಿಮಿನಲ್ ಟ್ರೆಸ್ ಪಾಸ್ ಅಂತ ಹೇಳಿ ಅದರ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಬಹುದು. ನ್ಯಾಯಾಲಯದಲ್ಲಿ ಆ ಗೋಡೆಯನ್ನು ಕೆಡವಿಸಿ ಅಥವಾ ಪರಿಹಾರ ಕಟ್ಟಿಸುವಂತ ಕಾರ್ಯಗಳು ಕೂಡ ಆಗಬಹುದು. ಹಾಗಾಗಿ ನೆರೆಮನೆಯವರು ಗೋಡೆ ಕಟ್ಟುವಾಗ ಇದೇ ರೀತಿ ನೆರೆಮನೆಯವರು ನಿಮ್ಮ ಗಡಿಯನ್ನು ದಾಟಿ ನಿಮ್ಮ ಜಮೀನಿನಲ್ಲಿ ಗೋಡೆ ಕಟ್ಟಿದ್ರೆ ಅವರಿಗೆ ಮೊದಲು ಲಿಖಿತ ನೋಟಿಸ್ ಅನ್ನು ಕಳುಹಿಸುವಂತದ್ದು, ಅದಾದ ನಂತರ ಅವರು ಅದನ್ನು ಗಮನಿಸದೇ ಇದ್ರೆ ಸ್ಥಳೀಯ ಪಾಲಿಕೆ ಅಥವಾ ಕಂದಾಯ ಇಲಾಖೆಗೆ ದೂರನ್ನು ನೀಡಬಹುದು. ತಕ್ಷಣ ತೆಗೆಯಿಸಬೇಕಾದ್ರೆ ಸಿವಿಲ್ ನ್ಯಾಯಾಲಯದಲ್ಲಿ ಅದಕ್ಕೆ ಬೇಕಾಗುವಂತ ಇಂಜಂಕ್ಷನ್ ಕೂಡ ಕೇಳಬಹುದು. ಈ ಇದಕ್ಕೆ ನಿರ್ಮಾಣ ನಿಲ್ಲಿಸಲಿಕ್ಕೆ ನ್ಯಾಯಾಲಯ ಆದೇಶ ನೀಡುವಂತ ಅವಕಾಶಗಳಿವೆ.
2: ಕಟ್ಟುಬಿಟ್ಟಿದ್ರೆ ಕೆಡಬೇಕಾಗತ್ತೆ,
3: ಕಟ್ಟಿದ್ರೆ ಕೆಡಬೇಕಾಗ್ತದೆ.
2: ನೆರೆ ಮನೆಯವರ ಗೋಡೆ ಅದು ಒಂದು ಆ ಮನೆಗೆ ಏನೋ ತೊಂದರೆ ಕೊಡ್ತಾ ಇದ್ರೆ ಅವಾಗ ಏನು?
3: ಗೋಡೆಯಿಂದ ನಿಮ್ಮ ಮನೆಗೆ ಬೆಳಕು ಅಥವಾ ಗಾಳಿ ಬರುವಂತದ್ದಕ್ಕೆ ತಡೆ ಆದ್ರೆ ಈಸ್ಮೆಂಟ್ ಆಕ್ಟ್ 1882 ಅಡಿಯಲ್ಲಿ ನಿಮಗೆ ಹಕ್ಕು ಇದೆ. ಆ ದೀರ್ಘಕಾಲದಿಂದ ಬಳಸ್ತಾ ಇರುವಂತಹ ದಾರಿ ಅಥವಾ ಬೆಳಕು ಅಥವಾ ಗಾಳಿಗೆ ತಡೆ ಆದ್ರೆ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಬಹುದು.
2: ಒಟ್ಟಾರೆ ಗೋಡೆಯನ್ನ ಕಟ್ಟಬೇಕಾದ್ರೆ ಒಂದಿಷ್ಟು ಮಾತುಕತೆ ಮಾಡಿಕೊಂಡು ಮಾಡಬೇಕಲ್ವಾ?
3: ಅದನ್ನು ನೆರೆಯವರ ಜೊತೆ ಮಾತನಾಡಿ ಕಾನೂನಿಗಿಂತಲೂ ಅದರ ಮುಂದಿನ ತೊಂದರೆಯನ್ನು ತಪ್ಪಿಸಿಕೊಂಡು ಸರಿಯಾದ ದಾಖಲೆಯನ್ನು ಇಟ್ಟುಕೊಳ್ಳುವಂಥದ್ದು, ನಿರ್ಮಾಣದ ಮುಂದಾಲೋಚನೆಯಲ್ಲಿ ಪಾಲಿಕೆಯ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು, ಇವೆಲ್ಲ ಮಾಡಿಕೊಂಡ್ರೆ ಅತ್ಯುತ್ತಮ.
2: ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ನೀಡಿದ್ದಕ್ಕೆ ನಿಮಗೆ

0: ಧನ್ಯವಾದ, ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಕೇಳಿದ್ರಿ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓಲ್ಡ್ ಈಸ್ ಗೋಲ್ಡ್ಗೆ ಪ್ರೀತಿಯ ಸ್ವಾಗತ. ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಯಾವ ಚಿತ್ರದ್ದು ಅಂದರೆ ಒಂದಾಗೋಣ ಬಾ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾರವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಗೀತೆಗಳನ್ನು ಮೆಚ್ಚಿ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಸೇಫ್ ಡ್ರೈವ್ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಅನುರಾಗದ ಅಲೆಗಳು ಚಿತ್ರದ ಗೀತೆ ಇದು. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂಥ ಎಲ್ಲ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ಸಪ್ತಧಾರ ಎಂಬ ಏಳು ಶಕ್ತಿಯ ಧಾರೆಗಳ ಅನುಷ್ಠಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿ ಕೆಂಪುಕೋಟೆಯಿಂದ ಕರೆ ನೀಡಿದ್ದಾರೆ. ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ಸಾಗರ ಆರ್ಥಿಕತೆ ಮತ್ತು ಮೃದು ಶಕ್ತಿಯ ಏಳು ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಸಿಗರೇಟ್ ಲಾಬಿಗೆ ಸರ್ಕಾರ ಮಣಿದಿದೆ ಎಂಬ ಆರೋಪದಲ್ಲಿ ಹುರುಳಿಲ್ಲ. ಜನರಿಗೆ ಉತ್ತಮ ಆರೋಗ್ಯ ದೊರಕಿಸಿಕೊಡಬೇಕೆಂಬ ಉದ್ದೇಶದ ಸರ್ಕಾರದ ನಿರ್ಧಾರಗಳ ಮೇಲೆ ಇಂತಹ ಆರೋಪ ಸರಿಯಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ನವೀಕೃತ ತರಾಸು ರಂಗಮಂದಿರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಭವನಗಳ ಜವಾಬ್ದಾರಿಯನ್ನು ಸ್ಥಳೀಯ ಸಮುದಾಯಗಳಿಗೆ ವಹಿಸಬಹುದು ಎಂದರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಇಂದು ದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುತ್ತಿದೆ. ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಎಲ್ಲರ ತ್ಯಾಗ ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಹೇಳಿದ್ದಾರೆ. ಕೊಡಗಿನ ಜಮ್ಮಡ ಪ್ರೀತ್ ಅಪ್ಪಯ್ಯ ಅವರು ಆಸ್ಟ್ರೇಲಿಯಾದ ಹೆಸರಾಂತ ಮೌಂಟ್ ಕೊಸಿಯಸ್ಕೋ ಶಿಖರಾರೋಹಣ ಕೈಗೊಂಡಿದ್ದು ಇಂದು ಈ ಶಿಖರದ ತುತ್ತ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಬಾರಿ ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ಮುಂದುವರೆಸಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿಂದು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ನಷ್ಟಕ್ಕೆ 288 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿದ್ದೀರಾ 102.9 ಎಫ್ಎಂನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:04:46. ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಸೇಫ್ ಟ್ರೈನಲ್ಲಿ ಗಾನ ಬಜಾನಾ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಬಜಾನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ, ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಒಂದು ವಿಶೇಷವಾದ ವಿಷಯ ಇದೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು August 15 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೀವಿ. ನಿಮ್ಮೆಲ್ರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು ಸ್ನೇಹಿತರೆ. ಹ್ಯಾಪಿ 80th ಇಂಡಿಪೆಂಡೆನ್ಸ್ ಡೇ. ನಮಗೆ ಸ್ವಾತಂತ್ರ್ಯ ದಿನದ ಸಂಭ್ರಮ ಪರಿಚಯ ಆಗಿದ್ದು ಅಂದರೆ ಅದು ನಮ್ಮ ಬಾಲ್ಯದಲ್ಲಿ. ಸ್ಕೂಲ್ನಲ್ಲಿದ್ದಾಗ August 15 ಬಂತು ಅಂದರೆ ಸಂಭ್ರಮ ಸಂತೋಷ ನಮ್ಮೆಲ್ಲರ ಮನಸ್ಸಲ್ಲೂ ಮನೆ ಮಾಡಿರ್ತಿತ್ತು. ಆ ದಿನ ನಮ್ಮೆಲ್ಲರ ಶಾಲೆಗಳಲ್ಲೂ ವಿಶೇಷ ಕಾರ್ಯಕ್ರಮಗಳು ಇರ್ತಾ ಇತ್ತು. ಹಾಗಾಗಿ ಕಾರ್ಯಕ್ರಮಕ್ಕೆ ಮುಂಚೆ ಅಂದರೆ August 15 ಮುಂಚೆ ಒಂದು 15-20 ದಿನಗಳ ಮುಂಚೆನೇ ನಾವು ಕಾರ್ಯಕ್ರಮಗಳಿಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ವಿ. ದೇಶಭಕ್ತಿ ಗೀತೆಗಳನ್ನ ಹಾಡೋದಾಗಿರ್ಬಹುದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಹಾಗೆ ಫ್ಯಾನ್ಸಿ ಡ್ರೆಸ್ ಕೂಡ ವಿಶೇಷ ಕಾರ್ಯಕ್ರಮಗಳ ಹೈಲೈಟ್ ಅಂತ ಹೇಳ್ಬೋದು. ಸ್ಕಿಟ್ ಇರ್ತಿತ್ತು, ಎಲ್ಲದರಲ್ಲೂ ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಂಥ ಸಮಯ ಅದು. August 15 ಮತ್ತೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇದನ್ನ ಸ್ಕೂಲ್ ಡೇಸ್ನಲ್ಲಿ ನೀವೆಲ್ಲರೂ ಗಮನಿಸಿರ್ತೀರ ಆ್ಯಂಡ್ ಈಗ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಏನು ಹೇಳಿ, ನಾವು ಎಲ್ಲ ಹಬ್ಬಗಳನ್ನ ಮನೆಯಲ್ಲಿ ನಮ್ಮ ಕುಟುಂಬದವರ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ಸ್ನೇಹಿತರ ಜೊತೆಗೆ ಶಾಲೆಯಲ್ಲಿ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಂಥ ಏಕೈಕ ಹಬ್ಬ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ. ಈಗಾಗಲೇ ನಿಮಗೆ ಗಾನ ಭಜನದ ವಿಷಯ ಏನು ಅಂತ ಗೊತ್ತಾಗಿರಬಹುದು. ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳು, ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಕೂಡ ನಿಮ್ಮ ಸ್ಕೂಲ್ ಡೇಸ್ನ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೇಗಿರ್ತಾ ಇತ್ತು ಅಂತ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483019 1028309109. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಗಾನ ಬಜಾನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹಾಗೆ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದ್ರೆ ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳು. ಈಗ ಇವತ್ತಿನ ಗಾನ ಬಜಾನಾ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಶಾಂತಿ ಕ್ರಾಂತಿ ಚಿತ್ರದಿಂದ.

ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳು. ಈಗಾಗಲೇ ನಮ್ಮ ಸ್ನೇಹಿತರು ಸವಿ ನೆನಪುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಸಂದೇಶಗಳನ್ನ ಕಳಿಸೋ ಮೂಲಕ ನೀವು ಕೂಡ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ 15th ಬರುತ್ತೆ ಅಂತ ಒಂದು ತಿಂಗಳಿದೆ ಅನ್ನೋವಾಗಲೇ ಸ್ಕೂಲ್ನ ವಾತಾವರಣನೇ ಬದಲಾಗ್ತಾ ಇತ್ತು. ದೇಶಭಕ್ತಿ ಗೀತೆಗಳನ್ನ ಹಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಹಾಗೆ ಸ್ಪೀಚ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ವಿ, ಹಾಗೆ ಒಂದೊಳ್ಳೆ ಪೇಟ್ರಿಯೋಟಿಕ್ ಸಾಂಗ್ಗೆ ಡಾನ್ಸ್ ಮಾಡೋದಕ್ಕೆ ಅಂತ ರಿಹರ್ಸಲ್ ಕೂಡ ಶುರು ಮಾಡ್ತಾ ಇದ್ವಿ. ಅದರಲ್ಲೂ ಮೇಡ್ ಇನ್ ಇಂಡಿಯಾ ಹಾಡಿಗೆ ಹಾಗೆಲ್ಲ ಪ್ರತಿ ವರ್ಷ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಜಾಸ್ತಿ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ನ ಬರೀ ನಾವೊಬ್ರು ಮಾತ್ರ ಮಾಡ್ಕೊಳ್ತಿದ್ವಾ? ಇಲ್ಲ, ನಮ್ಮ ಸ್ಕೂಲ್ನ ಟೀಚರ್ಸ್, ಸ್ಟಾಫ್ ಎಲ್ಲರೂ ಸೇರಿ ಮಾಡ್ತಿದ್ವಿ. ಬೆಳಿಗ್ಗೆಯಿಂದ ಕ್ಲಾಸ್ ಅಟೆಂಡ್ ಮಾಡಿ ಲಾಸ್ಟ್ ಪಿರಿಯಡ್ನಲ್ಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೊರಡ್ತಾ ಇದ್ವಿ. ಇಂಡಿಪೆಂಡೆನ್ಸ್ ಡೇಗೆ ಯಾರ್ಯಾರು ಇನ್ನೆಲ್ಲ ಪ್ರೋಗ್ರಾಮ್ಸ್ನ ಕೊಡ್ತಾ ಇದ್ದೀವಿ ಅಂತ ಮನೆಯಲ್ಲೂ ಸಹ ಮಾತಾಡಿ ಖುಷಿ ಪಡ್ತಾ ಇದ್ವಿ. ಹಾಗೆಯೇ ಒಂದಷ್ಟು ದಿನಗಳ ಹಿಂದೆಯೇ ಎಲ್ಲ ತಯಾರಿ ಮಾಡಿಕೊಂಡು ನಾವು ಕಾಯ್ತಾ ಇರ್ತಿದ್ವಿ. ಆವತ್ತು ಬಂದರೆ, ಅಂದರೆ ಆಗಸ್ಟ್ 15th ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಬೆಳಿಗ್ಗೆ ಎದ್ದು, ಬೆಳಿಗ್ಗೆ ಬೇಗ ಎದ್ದು ಯೂನಿಫಾರ್ಮ್ನ ಹಾಕ್ಕೊಂಡು ಶೂ ಪಾಲಿಷ್ ಮಾಡಿಕೊಂಡು, ಹಾಗೆ ಆಗಸ್ಟ್ 15th ಸ್ಪೆಷಲ್ ಏನು ಹೇಳಿ, ಟ್ರೈಕಲರ್ ಬ್ಯಾಡ್ಜ್ನ ಮರೀದೇನೆ ಹಾಕ್ಕೊಳ್ತಿದ್ವಿ. ಹಾಗೆ ಟ್ರೈಕಲರ್ ರಿಸ್ಟ್ ಬ್ಯಾಂಡ್ ಸಹ ಆಗ ಟ್ರೆಂಡಿಂಗ್ನಲ್ಲಿತ್ತು. ಈಗಲೂ ಸಹ ಮಕ್ಕಳು ಯೂಸ್ ಮಾಡ್ತಾರೆ, ಬಟ್ ಆಗ ಅದು ಆಗಷ್ಟೇ ಹೊಸದಾಗಿ ಬಂದಿದ್ದರಿಂದ ಟ್ರೈಕಲರ್ ರಿಸ್ಟ್ ಬ್ಯಾಂಡು ಎಲ್ಲರೂ ಸಹ ಮನೇಲಿ ಕೇಳಿ ಬೇಕೇ ಬೇಕು ಅಂತ ಕೇಳಿ ತೆಗೆಸ್ಕೊಳ್ತಾ ಇದ್ವಿ. ಹಾಗೆ ಈಗಲೂ ಸಹ ಮನೇಲಿ ಏನಾದರೂ ವಸ್ತುಗಳನ್ನ ಕ್ಲೀನ್ ಮಾಡಬೇಕಾದ್ರೆ ಈ ಟ್ರೈಕಲರ್ ಬ್ಯಾಡ್ಜ್ ಆಗ್ಬೋದು, ಹಾಗೆ ಬ್ಯಾಂಡ್ ಆಗ್ಬೋದು, ಇದು ನಮಗೆ ಸಿಗುತ್ತೆ. ಆಗ ನಮಗನ್ಸುತ್ತೆ ಆಗಿನ ವಸ್ತುಗಳಲ್ಲಿ ಈ ಎರಡು ವಸ್ತುಗಳು ನಮ್ಮಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ನೋಡಿದ್ಯಾ ನಾವು ನೋಡೇ ಇಲ್ವಲ್ಲ ಅಂತ ಎಷ್ಟೋ ಸಲ ಅಂದ್ಕೊಳ್ತೀವಿ. ಈಗಲೂ ಸಹ ಎಲ್ಲರೂ ಮನೆಯಲ್ಲೂ, ಅಂದರೆ ಬಹುತೇಕ ಎಲ್ಲರೂ ಮನೆಯಲ್ಲೂ ಈಗಲೂ ಬ್ಯಾಡ್ಜ್, ಹಾಗೆ ನಾವು ಯೂಸ್ ಮಾಡ್ತಾ ಇದ್ದಂಥ ಬ್ಯಾಡ್ಜ್ ಹಾಗೆ ಬ್ಯಾಂಡ್ ಇದೆರಡೂ ಇರುತ್ತೆ. ಏನಾದರೂ ಅಂತಹ ತ್ರಿವರ್ಣವನ್ನು ನಾವು ನೋಡಿದಾಗ, ಯಾವುದೇ ಒಂದು ವಸ್ತುವಿನಲ್ಲಿ ತ್ರಿವರ್ಣ ನೋಡ್ತಿದ್ದ ಹಾಗೆ ನಮ್ಮ ಮನಸ್ಸು ಸ್ಕೂಲ್ ಡೇಸ್ನ ಇಂಡಿಪೆಂಡೆನ್ಸ್ ಡೇಗೆ ಜಾರೋಗ್ಬಿಡುತ್ತೆ. ಆವತ್ತಿನ ದಿನ ನೀಟಾಗಿ ರೆಡಿಯಾಗಿ ಫ್ಲ್ಯಾಗ್ ಹಾಯಿಸ್ಟ್ ಮಾಡೋದಕ್ಕೆ ಖುಷಿಯಾಗಿ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಎಲ್ಲ ಬಂದಿರ್ತಿದ್ರು, ಫ್ಲ್ಯಾಗ್ ಹಾಯಿಸ್ಟ್ಗೆ ಎಲ್ಲ ಪ್ರಿಪ್ರೇಷನ್ ಆಗಿರ್ತಾ ಇತ್ತು. ಪ್ರಿನ್ಸಿಪಾಲ್ ಆಗ್ಬೋದು, ಹೆಡ್ ಮೇಡಮ್, ಸ್ಕೂಲ್ನ ಸ್ಟಾಫ್ ಎಲ್ಲರೂ ಸೇರಿರ್ತಾ ಇದ್ರು, ಹಾಗೆ ಗೆಸ್ಟ್ ಕೂಡ ಬಂದಿರ್ತಾ ಇದ್ರು. ಮೊದಲು ಎಲ್ಲರೂ ಸೇರಿ ಭಾರತ್ ಮಾತೆ ಫೋಟೋಗೆ ನಮಸ್ಕಾರ ಮಾಡಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಒಂದು ಗೌರವಪೂರ್ವಕ ನಮನವನ್ನು ಸಲ್ಲಿಸಿ ಫ್ಲ್ಯಾಗ್ ಹಾಯಿಸ್ಟ್ಗೆ ಹೊರಡ್ತಾ ಇದ್ವಿ, ಗ್ರೌಂಡ್ಗೆ. ಫ್ಲ್ಯಾಗ್ ಹಾಯಿಸ್ಟ್ ಮಾಡೋದನ್ನೇ ನೋಡ್ತಾ ಇರ್ತಿದ್ವಿ. ಫ್ಲ್ಯಾಗ್ ಹಾಗೇ ಮೇಲಕ್ಕೆ ಹೋಗ್ತಿದ್ದಾಗೆ ಹೂಗಳು ಸುರಿತಾ ಇದ್ರೆ ನಮ್ಮೆಲ್ಲರ ಕಣ್ಗಳಲ್ಲಿ ಏನೋ ಒಂಥರ ಸಂತೋಷ ಸಡ್ಗರ ಇರ್ತಿತ್ತು. ರಾಷ್ಟ್ರಗೀತೆಯನ್ನು ಹಾಡ್ತಿದ್ವಿ, ನ್ಯಾಷನಲ್ ಆಂಥಮ್ ಜನಗಣಮನ ಅಂತ ಹಾಡ್ತಿದ್ವಿ, ಗಂಭೀರವಾಗಿ ಎಲ್ಲರೂ ಸೇರಿ ಹಾಡ್ತಾ ಇದ್ವಿ. ಎಲ್ಲನೂ ಈಗಲೂ ಸಹ ಕಣ್ಣಿಗೆ ಕಟ್ಟಿದಾಗೆ ಇದೆ. ನಿಮಗೂ ಸಹ ಹಾಗೆ ನೆನಪಿರ್ಬೋದಲ್ವಾ? ಸ್ಕೂಲ್ನ ಇಂಡಿಪೆಂಡೆನ್ಸ್ ಡೇ ಅಂತಿದ್ರೆ ಆ ದಿನ ಏನೆಲ್ಲ ನಡೀತಾ ಇತ್ತು ಅಂತ ಹಾಗೇ ಕಣ್ಮುಂದೆ ಬರ್ತಾ ಹೋಗುತ್ತೆ. ನಿಮಗೂ ನೆನಪಿದ್ರೆ ನಿಮ್ಮ ಸ್ಕೂಲ್ ಡೇಸ್ನ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೇಗೆ ಇರ್ತಾ ಇತ್ತು ಅಂತ ನಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489091029483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ವೀರಪ್ಪ ನಾಯಕ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇಶಭಕ್ತಿ ಗೀತೆಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾವು ಆಗ ಕಲ್ತಿದ್ರು ಈಗಲೂ ಸಹ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಬಂದಾಗ ಮಕ್ಕಳು ಹಾಡ್ತಾ ಇರೋದನ್ನು ಕೇಳಿದಾಗ ನಾವು ಸಹ ಅವ್ರ ಜೊತೆ ಹಾಡ್ತೀವಿ. ಅಂದರೆ ಎಷ್ಟೇ ವರ್ಷಗಳಾದರೂ ಆ ಗೀತೆಗಳು ನಮಗೆ ಹಾಗೆ ಕಂಠಪಾಠ ಆಗೋಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಗೀತೆಗಳನ್ನ ಕೇಳ್ತಿದ್ದ ಹಾಗೆ ಮನಸ್ಸಲ್ಲಿ ಹಾಡೋದಕ್ಕೆ ನಾವು ಕೂಡ ಶುರು ಮಾಡ್ತೀವಿ. ಆಗ ಒಂದೇ ಮಾತರಂ ಆಗಿರ್ಬೋದು, ಸಾರೆ ಜಹಾಂ ಸೇ ಅಚ್ಚಾ ಆಗಿರ್ಬೋದು, ಈ ಎಲ್ಲ ಗೀತೆಗಳು ಲೌಡ್ ಸ್ಪೀಕರ್ನಲ್ಲಿ ಬರ್ತಿದ್ದ ಹಾಗೆ ನಾವೆಲ್ಲರೂ ಹಾಡ್ತಾ ಇದ್ವಿ. ಹಾಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಜೊತೆಗೆ ಈ ಪೇಟ್ರಿಯಾಟಿಸಮ್ ಫೀಲ್ ಅನ್ನೋದು ನಮ್ಮೊಳಗೆ ಆರಂಭ ಆಗಿದ್ದು ಎಲ್ರಿಗೂ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಎಲ್ರಿಗೂ ಅವರ ಬಾಲ್ಯದ ದಿನಗಳಲ್ಲೇ ಆಗಿರುತ್ತೆ. ಅದು ಸಹ ಇಂಡಿಪೆಂಡೆನ್ಸ್ ಡೇ ಬಂದಾಗಲೇ ಈ ರೀತಿಯ ಗೀತೆಗಳನ್ನ ಕೇಳಿ, ಅಂದರೆ ಒಂದು ತಿಂಗಳು ಮುಂಚೆನೆ ತಯಾರಿ ಶುರು ಆಗ್ತಿತ್ತಲ್ಲ, ಆಗಿಂದ ಕೇಳ್ತಾ ಕೇಳ್ತಾ ಒಂದು ರೀತಿ ಪೇಟ್ರಿಯಾಟಿಸಮ್ ಅಂದರೆ ಏನು, ಆ ಒಂದು ಫೀಲ್ ಹೇಗಿರುತ್ತೆ ಅನ್ನೋದು ನಮಗೆ ಪರಿಚಯ ಆಗಿದ್ದೇ ನಮ್ಮ ಬಾಲ್ಯದಲ್ಲಿ. ದೇಶಭಕ್ತಿ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡಿ ಹಾಡೋದಕ್ಕೆ ರೆಡಿಯಾಗೇನೋ ಇರ್ತಿದ್ವಿ. ಹಾಗೆ ಸ್ಕೂಲ್ನಲ್ಲಿ ಫ್ಲ್ಯಾಗ್ ಹಾಯಿಸ್ಟ್ ಆಗ್ತಿತ್ತು. ಫ್ಲ್ಯಾಗ್ ಹಾಯಿಸ್ಟ್ ಆಗ್ತಾ ಇದ್ದ ಹಾಗೆ ವಿಶೇಷ ಕಾರ್ಯಕ್ರಮಗಳು ಶುರುವಾಗ್ತಾ ಇತ್ತು. ಫಸ್ಟ್ ಸ್ಟೇಜ್ ಮೇಲೆ ಅವತ್ತು ಬಂದಿರುವಂತಹ ಅತಿಥಿ

0: ಅತಿಥಿಗಳು ಯಾರಿರ್ತಾರೆ ಸ್ಪೆಷಲ್ ಗೆಸ್ಟ್, ಅವರು ಸ್ಪೀಚ್ ಮಾಡ್ತಿದ್ರು. ಅವರ ನಂತರ ಪ್ರಿನ್ಸಿಪಾಲ್ ಹಾಗೆ ಹೆಡ್ ಮೇಡಮ್ ಟೀಚರ್ಸ್ ಎಲ್ಲರೂ ಸಹ ಸ್ವಾತಂತ್ರ್ಯದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಭಾಷಣವನ್ನು ಮಾಡ್ತಾ ಇದ್ರು. ಅದಾದ್ಮೇಲೆ ವಿಶೇಷ ಕಾರ್ಯಕ್ರಮಗಳು ಶುರುವಾಗ್ತಿತ್ತು ನಮ್ಮೆಲ್ಲರದ್ದು. ಅದರಲ್ಲೂ ಮೊದಲನೇ ಹೈಲೈಟ್ ಅಂದರೆ ಅದು ಫ್ಯಾನ್ಸಿ ಡ್ರೆಸ್. ಇಂಡಿಪೆಂಡೆನ್ಸ್ ಡೇಗೆ ಇದೆಲ್ವ ಫಸ್ಟ್ ಹೈಲೈಟ್, ಯಾಕಂದರೆ ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ವೇಷವನ್ನು ತಮ್ಮ ಮಕ್ಕಳಿಗೆ ತೊಡಿಸ್ಬೇಕು ಅನ್ನೋ ಆಸೆ ಪೋಷಕರಿಗೂ ಇರ್ತಿತ್ತು, ಹಾಗೆ ಮಕ್ಕಳಿಗೂ ಸಹ ಇರ್ತಿತ್ತು. ನಾನು ಅವ್ರ ಥರ ಡ್ರೆಸ್ ಮಾಡ್ಕೊಳ್ತೀನಿ, ಇವ್ರ ಥರ ಡ್ರೆಸ್ ಮಾಡ್ಕೊಳ್ತೀನಿ ಅಂತ ಮುಂಚೆನೇ ಹೇಳಿರ್ತಿದ್ವಿ ನಾವು ಮನೆಯಲ್ಲಿ ಪೇರೆಂಟ್ಸ್ಗೆ. ಆಯಿತು ಅಂತ ಅವರು ಸಹ ಅದಕ್ಕೆ ಬೇಕಾದಂಥ ತಯಾರಿನ ಮಾಡ್ಕೊಂಡಿರ್ತಿದ್ರು. ಹಾಗೆ ಬರೀ ವೇಷ ಹಾಕಿದ್ರೆ ಸಾಕ, ಮಾತು ಬೇಕಲ್ವಾ, ಅವರ ಡೈಲಾಗ್ಸ್ ಕೂಡ ಬೇಕಾಗಿತ್ತು. ಹಾಗೆ ಅವ್ರು ಹೇಗೆ ಕಾಣ್ತಿದ್ರು ಅದೆಲ್ಲವನ್ನು, ಅವರ ಆಕ್ಸೆಸರೀಸ್ ಏನಿರ್ತಿತ್ತು ಅದೆಲ್ಲವನ್ನು ತೊಟ್ಟು ನಾವು ಅವತ್ತು ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲ್ಗೆ ಹೋಗಿರ್ತಿದ್ವಿ. ಗಾಂಧೀಜಿ ಪಾತ್ರಧಾರಿ ಆದರೆ ಕನ್ನಡಕ ಮಿಸ್ ಮಾಡೋ ಹಾಗೆ ಇಲ್ಲ, ಭಗತ್ ಸಿಂಗ್ ಆದರೆ ಟೋಪಿ ಮರೆಯೋ ಹಾಗಿಲ್ಲ, ನೇತಾಜಿ ಅಂದರೆ ಯೂನಿಫಾರ್ಮ್ಲೇ ಇರಲೇಬೇಕು. ಹಾಗೆ ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರನ್ನೂ ನೋಡ್ಬೋದಾಗಿತ್ತು. ಹಾಗೆ ಭಾರತ ಮಾತೆ ವೇಷವನ್ನು ಸಹ ಒಂದಷ್ಟು ಮಕ್ಕಳು ಹಾಕ್ಕೊಂಡು ಬರ್ತಿದ್ರು. ಸೊ ಪುಟ್ಟ ಪುಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಎಲ್ಲರೂ ಸಹ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೆ ಮುದ್ದಾಗಿ ಸ್ಟೇಜ್ ಮೇಲೆ ಡೈಲಾಗ್ಸ್ನ ಹೇಳಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಚಪ್ಪಾಳೆ ಸಹ ನಾವು ಕೇಳಿಸ್ಕೊಂಡು ಖುಷಿ ಪಡ್ತಿದ್ವಿ. ಎಲ್ಲರೂ ನಮ್ಮ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಪಟ್ಟಾಗ, ಚಪ್ಪಾಳೆ ಹೊಡೆದಾಗ ನಮಗಂತೂ ಒಂಥರ ಡಬಲ್ ಟ್ರಿಪಲ್ ಖುಷಿ ಆಗ್ತಿತ್ತು. ಹಾಗೆ ಸ್ಕೂಲ್ನ ಸ್ಟಾಫ್ಗೆ ಏನನ್ನಿಸ್ತಿತ್ತು ಅಂದರೆ, ಹಿಸ್ಟ್ರಿ ಬುಕ್ಕಲ್ಲಿರುವಂತಹ ಫ್ರೀಡಮ್ ಫೈಟರ್ಸ್ ಎಲ್ಲರೂ ಜೀವಂತವಾಗಿ ಪುಟ್ಟ ಮಕ್ಕಳ ರೂಪದಲ್ಲಿ ಬಂದಿದ್ದಾರೇನೋ ಅಂತ ಒಂದು ಫೀಲ್ ಬರ್ತಾ ಇತ್ತೇನೋ. ಹಾಗೆ ಫ್ಯಾನ್ಸಿ ಡ್ರೆಸ್ ಹಾಕ್ತಿದ್ದ ಹಾಗೆ ಕ್ಲಾಸಿಕಲ್ ಸೋಲೋ ಡ್ಯಾನ್ಸ್ ಇರ್ತಿತ್ತು, ಅಥವಾ ಪೇಟ್ರಿಯೋಟಿಕ್ ಸಾಂಗ್ಸ್ಗೆ ಗ್ರೂಪ್ ಡ್ಯಾನ್ಸ್ ಇರ್ತಿತ್ತು, ಎಲ್ಲನೂ ಇರ್ತಾ ಇತ್ತು. ಹಾಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದ್ರೇ ಮಕ್ಕಳಿಗೆ ಖುಷಿನೋ ಖುಷಿ. ಅದರಲ್ಲೂ ಸ್ಕೂಲ್ ಶುರುವಾಗಿ ಒಂದೆರಡು ತಿಂಗಳಿಗೆ ಇಂಡಿಪೆಂಡೆನ್ಸ್ ಡೇ ಬರೋದಲ್ವಾ, ಸೊ ಇದು ಮೊದಲನೇ ಫಂಕ್ಷನ್ ಅಂತ ಹೇಳ್ಬೋದು, ಮೊದಲನೇ ಕಲ್ಚರಲ್ ಇವೆಂಟ್ ಸ್ಕೂಲ್ನಲ್ಲಿ ನಡೆಯುವಂಥದ್ದು ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಖುಷಿಯಿಂದನೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಎಲ್ಲ ಪ್ರೋಗ್ರಾಮ್ಸ್ ಮುಗಿದ ಮೇಲೆ ಎಲ್ಲರೂ ಸೇರಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ತಿದ್ವಿ. ಅದು ಕ್ಲಾಸ್ಮೇಟ್ಗಳ ಜೊತೆ ಆಗಿರ್ಬೋದು, ಹಾಗೆ ನಮ್ಮ ಡ್ಯಾನ್ಸ್ ಗ್ರೂಪ್ನ ಜೊತೆ ಆಗಿರ್ಬೋದು, ನಮ್ಮ ಸಿಂಗಿಂಗ್ ಗ್ರೂಪ್ನ ಜೊತೆ ಆಗಿರ್ಬೋದು, ಎಲ್ಲರ ಜೊತೆಗೂ ಒಂದೊಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ತಿದ್ವಿ. ಹಾಗೆ ಈಗಿನ ಥರ ಆಗ ಕ್ಯಾಮ್ರಾ ಅಂದರೆ ಮೊಬೈಲ್ ಇರಲಿಲ್ವಲ್ಲ, ಸೊ ಕ್ಯಾಮ್ರಾ ಇರ್ತಿತ್ತು. ಸೊ ಕ್ಯಾಮ್ರಾದಲ್ಲಿ ಫೋಟೋಗ್ರಾಫರ್ಸ್ ಹತ್ರ ಫೋಟೋ ತೆಗೆಸ್ಕೊಳ್ತಿದ್ವಿ. ಹಾಗೆ ನಮ್ಮ ಟೀಚರ್ಗಳು ಸಹ ಅವರ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿರ್ತಿದ್ರು. ಆ ಫೋಟೋಗಳನ್ನ ಪ್ರಿಂಟ್ ಹಾಕಿ ಎಲ್ರಿಗೂ ಒಂದೊಂದು ಕಾಪಿನ ತಗೊಳ್ತಿದ್ವಿ, ಆ್ಯಂಡ್ ಆ ಫೋಟೋಗಳನ್ನ ಮನೇಲಿರುವಂಥ ಆಲ್ಬಮ್ಗೆ ಹಾಕಿ ಜೋಪಾನವಾಗಿ ಎತ್ತಿಡ್ತಿದ್ವಿ. ಈಗ ಆ ಫೋಟೋ ನೋಡ್ತಾ ಇದ್ರೆ ಇಂಡಿಪೆಂಡೆನ್ಸ್ ಡೇ ಸಂಭ್ರಮಾಚರಣೆ, ಆಗಿನ ಇಂಡಿಪೆಂಡೆನ್ಸ್ ಡೇ ಸಂಭ್ರಮಾಚರಣೆ ನಮ್ಮ ಕಣ್ಮುಂದೆ ಹಾಗೇ ಬರುತ್ತೆ. ಆ ಸವಿಯಾದ ಕ್ಷಣಗಳು ಮನಸ್ಸಿಗೆ ಒಂಥರ ಸಂತೋಷನ ಕೊಡುತ್ತೆ. ನಾವು ಏನಾದರೂ ವಸ್ತುವನ್ನು ಹುಡುಕ್ತಾ ಇದ್ದಾಗ ಅಥವಾ ಮನೆ ಕ್ಲೀನ್ ಮಾಡ್ತಾ ಇದ್ದಾಗ ಆ ಫೋಟೋಗಳು ಸಿಕ್ಬಿಟ್ರೆ ನಾವು ಎಲ್ಲಿಟ್ಟಿದ್ದೀವಿ ಅಂತ ಮರ್ತು ಹೋಗಿರ್ತೀವಿ. ಸೊ ಹಾಗಾಗಿ ಸಿಕ್ಕಿದಾಗ ತುಂಬಾ ಖುಷಿಯಾಗುತ್ತೆ, ಓ ಇಲ್ಲಿತ್ತ, ಇದು ಹುಷಾರಾಗಿ ಎತ್ತಿಟ್ಕೋಬೇಕು ಅಂತ ಅಂದ್ಕೊಂಡು ನಾವು ಮತ್ತೆ ಅದನ್ನು ಜೋಪಾನವಾಗಿ ಎತ್ತಿಡ್ತೀವಿ. ಸೊ ಹೀಗೆ ಆಗ್ತಾ ಇರುತ್ತೆ ಬಾಲ್ಯದ ನೆನಪುಗಳೇ ಹಾಗೆ. ಅದರಲ್ಲೂ ಇಂಡಿಪೆಂಡೆನ್ಸ್ ಡೇ ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆಗೆ, ನಮ್ಮ ಸ್ಕೂಲ್ನ ಸ್ಟಾಫ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಂಥ ಇವೆಂಟ್ ಅದು. ಅದು ವರ್ಷದ ಮೊದಲ ಇವೆಂಟ್ ಅಂತ ಹೇಳ್ಬೋದು, ಕಲ್ಚರಲ್ ಇವೆಂಟ್. ಸ್ಕೂಲ್ ಶುರುವಾಗಿ ಎರಡೇ ತಿಂಗಳಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಹಾಗಾಗಿ ವಿಶೇಷವಾಗಿ ಇರ್ತಿತ್ತು. ಮತ್ತಷ್ಟು ಮಾತಾಡೋಣ ಆ ದಿನಗಳ ಸವಿ ನೆನಪುಗಳ ಬಗ್ಗೆ. ನೀವು ಸಹ ನಿಮ್ಮ ಸ್ಕೂಲ್ ಡೇಸ್ನ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೇಗಿರ್ತಾ ಇತ್ತು ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗಾಗಲೇ ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಅವರ ಇಂಡಿಪೆಂಡೆನ್ಸ್ ಡೇ ಹೇಗೆ ಇರ್ತಾ ಇತ್ತು, ಬಾಲ್ಯದ ದಿನಗಳಲ್ಲಿ ಎಷ್ಟು ಸಂಭ್ರಮಿಸ್ತಿದ್ರು ಅಂತ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ. ನೀವು ಸಹ ಮೆಸೇಜ್ ಮಾಡಿ, ನಿಮ್ಮ ಇಂಡಿಪೆಂಡೆನ್ಸ್ ಡೇ ಆಚರಣೆ ವಿಶೇಷವಾಗಿ ಇರ್ತಾ ಇತ್ತಲ್ವಾ, ಹೇಗೆ ವಿಶೇಷವಾಗಿತ್ತು, ಯಾವಾಗಲಾದರೂ ಕೂತಾಗ ನೆನಪು ಮಾಡ್ಕೊಳ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ. ಇವತ್ತು ಅಂತ ಒಂದು ಅವಕಾಶ ನಿಮಗೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ. ಬರೀ ಬಾಲ್ಯದ ದಿನಗಳನ್ನ ನೆನೆಸ್ಕೊಳ್ತಾ ಇಲ್ಲ, ಇವತ್ತು ನಾವು ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೇಗೆ ಇರ್ತಾ ಇತ್ತು ನಮ್ಮ ಶಾಲಾ ದಿನಗಳಲ್ಲಿ ಅಂತ ನೆನೆಸ್ಕೊಳ್ತಾ ಇದ್ದೀವಿ. ನೀವು ನೆನೆಸ್ಕೊಳ್ಳಿ, ನಿಮ್ಮ ಮಧುರವಾದ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 6:30.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಗಾನ ಬಜಾನ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಯೋಧ ಚಿತ್ರದ ಈ ಗೀತೆ.

ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿವತ್ತು ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮಗಳೆಲ್ಲ ಸ್ಕೂಲ್ನಲ್ಲಿ ಮುಗಿದ ಮೇಲೆ ಎಲ್ರಿಗೂ ಚಾಕ್ಲೇಟ್ಸ್ ಅಥವಾ ಸ್ವೀಟ್ಸ್ ಹಂಚ್ತಾ ಇದ್ರು. ಅದನ್ನು ನಾವು ಸಾಲಾಗಿ ಮುಂದೆ ಹೋಗಿ ತಗೊಳ್ತಾ ಇದ್ವಿ, ಲೈನಲ್ಲಿ ಇರ್ತಿದ್ವಿ, ಹಾಗೆ ಮುಂದೆ ಸಾಗಿ ಹೋಗಿ ತಗೊಳ್ತಾ ಇದ್ವಿ. ಸ್ವೀಟ್ಸ್ ಅಂದರೆ ಯಾವುದಾದ್ರೂ ಆಗಿರ್ಬೋದು, ಲಡ್ಡು ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಹಾಗೆ ಚಾಕ್ಲೇಟ್ ಕೂಡ ಕೊಡ್ತಾ ಇದ್ರು. ಏನೇ ಆಗಿದ್ರು ನಮ್ಮ ಸ್ನೇಹಿತರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಖುಷಿಯಿಂದ ನಾವು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದ ನಂತರ ಕೊನೆಗೆ ಸ್ವೀಟ್ ಕೊಡ್ತಿದ್ರು, ಅದು ಚಾಕ್ಲೇಟ್ ಆಗಿರಲಿ, ಸ್ವೀಟ್ ಆಗಿರಲಿ, ಏನೇ ಆಗಿದ್ರು ಬಹಳ ಖುಷಿಯಿಂದ ಫ್ರೆಂಡ್ಸ್ ಜೊತೆಗೆ ನಾವು ಶೇರ್ ಮಾಡ್ತಾ ಹಾಗೆ ತಿಂತಾ ಇದ್ದಂಥ ಕ್ಷಣಗಳು ಆಹಾ ಎಷ್ಟು ಚೆನ್ನಾಗಿತ್ತಲ್ವ. ಅದು ಬರೀ ಸಿಹಿ ತಿಂಡಿ ಆಗಿರಲಿಲ್ಲ, ನಮ್ಮ ಬಾಲ್ಯದ ಸಂತೋಷದ ರುಚಿಯಾಗಿತ್ತು. ದೇಶಪ್ರೇಮ ಎಲ್ರಿಗೂ ಶುರುವಾಗೋದು ಅವರ ಬಾಲ್ಯದಲ್ಲೇ. ಅದರಲ್ಲೂ ಸೋಷಿಯಲ್ ಸೈನ್ಸ್ ಟೀಚರ್ ಹೇಳ್ತಾ ಇದ್ದಂಥ ಕತೆಗಳು ಅಂದರೆ ಆಗ ನಡೆದಂಥ ಘಟನೆಗಳನ್ನ ಅವ್ರು ಹೇಳೋವಾಗ ಅದು ಎಷ್ಟು ಎಫೆಕ್ಟಿವ್ ಆಗಿರ್ತಾ ಇತ್ತು ಅಂದರೆ ನಾವು ಯಾವುದೇ ಕಥೆಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇಕಾಗಿರಲಿಲ್ಲ, ಅದಾಗದೇ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಆ ರೀತಿ ಇತಿಹಾಸವನ್ನು ಅವರು ನಮಗೆ ತಿಳಿಸಿ ಹೇಳ್ತಾ ಇದ್ರು. ಹೋರಾಟದ ಕಥೆಗಳನ್ನ ಕೇಳಿದಾಗ ನಮಗೂ ಆಗ ಅನ್ನಿಸ್ತಿತ್ತು ದೇಶಕ್ಕೆ ಏನಾದರೂ ಮಾಡಬೇಕು ಅಂತ. ಆ ಕಥೆಗಳನ್ನ ಬರೀ ಅಕಾಡೆಮಿಕ್ಸ್ನ ಪಾರ್ಟಾಗಿ ಅವರು ಹೇಳ್ತಾ ಇರಲಿಲ್ಲ, ಪಾಠದಲ್ಲಿ ಬರುತ್ತೆ ಹಾಗಾಗಿ ಪಾಠದಲ್ಲಿ ಏನಿದೆಯೋ ಅದನ್ನು ಹೇಳಬೇಕು ಅಂತ ಹೇಳ್ತಿರ್ಲಿಲ್ಲ. ಇಂಡಿಪೆಂಡೆನ್ಸ್ ಡೇ ಅಂದರೆ ಏನು, ಆ ಒಂದು ಪೇಟ್ರಿಯೋಟಿಸಮ್ ಫೀಲ್ ಹೇಗಿರುತ್ತೆ, ಆ ದೇಶಭಕ್ತಿ ನಮಗೆ ಯಾಕೆ ಇರಬೇಕು, ಹಾಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಏನೆಲ್ಲ ಹೋರಾಟವನ್ನು ಹೋರಾಟಗಾರರು ಮಾಡಿದ್ದಾರೆ ಅಂತೆಲ್ಲವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ರು. ಸೊ ಬಾಲ್ಯದಲ್ಲಿ ಆ ಪಾಠಗಳನ್ನೆಲ್ಲ ಕೇಳ್ತಾ ನಾವು ಬಂದಾಗ ನಮಗೇನಿಸ್ತಿತ್ತು ಅಂದರೆ ಈಗಿನ ಥರ ಆಗ ಇಂಟರ್ನೆಟ್ ಇರಲಿಲ್ಲ, ಹಾಗಾಗಿ ನಮಗೆ ಬೇಕಾದಂಥ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ ಪುಸ್ತಕಗಳಿಂದ, ಅದು ನಮ್ಮ ಟೀಚರ್ಗಳಿಂದ. ಈಗ ಅಂದರೆ ಇನ್ಫಾರ್ಮೇಷನ್ನ ಆ್ಯಕ್ಸೆಸ್ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿವೆ, ಆದರೆ ಆಗ ಟೀಚರ್ಸ್ ನಮ್ಮ ದೇಶಪ್ರೇಮದ ತಮ್ಮ ದೇಶಪ್ರೇಮದ ಒಂದು ಭಾವನೆ ಏನಿದೆ ಅವರ ಮನಸ್ಸಲ್ಲಿ ಏನಿರ್ತಿತ್ತು ಅದನ್ನು ದೇಶಪ್ರೇಮದ ಕಥೆಗಳನ್ನ ಹೇಳೋ ಮೂಲಕ ನಮ್ಮಲ್ಲೂ ಕೂಡ ಆ ಒಂದು ದೇಶಪ್ರೇಮದ ಭಾವನೆ ಉಕ್ಕಿ ಹರಿಯೋ ಹಾಗೆ ಮಾಡ್ತಿದ್ರು. ಸೊ ಆ ರೀತಿ ಆ ದೇಶಪ್ರೇಮದ ಕಥೆಗಳನ್ನ ಅವ್ರು ಹೇಳ್ತಾ ಇದ್ದಿದ್ದು ಯಾಕೆ ಅಂದರೆ ಅದು ಇತಿಹಾಸದ ಪುಟಗಳಲ್ಲಿ ಇರಬಹುದು, ಪಾಠದಲ್ಲಿ ಇದ್ದರೂ ಸಹ ಅವ್ರು ಯಾಕೆ ಹೇಳ್ತಾ ಇದ್ರು ಅಂದರೆ ಇಂಡಿಪೆಂಡೆನ್ಸ್ ಡೇ ಬಂದಾಗ ಹೆಚ್ಚಾಗಿ ನಮಗೆ ಹಿಸ್ಟ್ರಿಯಲ್ಲಿ ಈ ರೀತಿಯ ಪಾಠಗಳನ್ನ ಹೇಳ್ತಾ ಇದ್ರು. ಯಾಕಂದರೆ ಪ್ರಬಂಧ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಈ ಎಲ್ಲ ಕಾಂಪಿಟೇಷನ್ಗಳು ಸಹ ಇಂಡಿಪೆಂಡೆನ್ಸ್ ಡೇ ದಿನ ಇರ್ತಾ ಇತ್ತು. ಹಾಗಾಗಿ ಆ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೆ ಇನ್ಫಾರ್ಮೇಷನ್ ಬೇಕು, ಮಾಹಿತಿ ಬೇಕು. ಹಾಗಾಗಿ ನಮ್ಮ ಟೀಚರ್ಗಳು ನಮ್ಮನ್ನು ಎಸ್ಸೆ ಬರೆಯೋದಕ್ಕೆ ಪ್ರಿಪೇರ್ ಮಾಡೋದಕ್ಕೆ, ಹಾಗೆ ಕ್ವಿಜ್ನಲ್ಲಿ ರಸಪ್ರಶ್ನೆಗಳಿಗೆ ನಾವು ಪ್ರಿಪೇರ್ ಆಗೋದಕ್ಕೆ ಅಂತ ನಮಗೆ ದೇಶಭಕ್ತಿ ಪಾಠಗಳನ್ನ ತಿಳಿಸಿ ಹೇಳಿ ಕೊಡ್ತಾ ಇದ್ರು. ಆಗಿನ ದಿನಗಳು ಬಹಳಾ ಖುಷಿಯಾಗಿರ್ತಿತ್ತು ಅಲ್ವಾ ಸ್ನೇಹಿತರೆ. ಇಷ್ಟೆಲ್ಲ ವಿಷಯಗಳನ್ನ ನಾವು ಆಗ ತಿಳ್ಕೊಳ್ತಿದ್ವಿ, ಈಗಲೂ ಸಹ ತಿಳ್ಕೊಬೋದು, ಆದರೆ ಆಗ ತಿಳ್ಕೊಂಡಿದ್ದ ವಿಷಯಗಳು ಈಗಲೂ ನಮಗೆ ನೆನಪಿದೆ, ಆದರೆ ಈಗ ನಾವು ತಿಳ್ಕೊಳ್ಳೋಂಥ ಕಲ್ತ್ಕೊಳ್ಳೋಂಥ ವಿಷಯಗಳು ಬೇಗ ಮರ್ತು ಹೋಗ್ಬಿಡುತ್ತೆ. ಆದರೆ ಬಾಲ್ಯದಲ್ಲಿ ನಾವು ಕಲ್ತಿರುವಂಥದ್ದು ನಮಗೆ ಇಷ್ಟೇ ನಾವು ವಯಸ್ಸಾದರೂ ಸಹ ಎಷ್ಟೇ ದೊಡ್ಡವರಾದರೂ ನಮಗೆ ಅದು ನೆನಪಲ್ಲಿ ಉಳಿಯುತ್ತೆ. ಮತ್ತಷ್ಟು ಮಾತಿದೆ, ಮಾತಾಡೋಣ, ಆದರೆ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ 6:40 ಆಗ್ತಾ ಇದೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ ಸ್ನೇಹಿತರೆ. ಅದಾದ ನಂತರ ನಮ್ಮ ಮಾತು ಗೀತೆಗಳು ಎಲ್ಲ ಮುಂದುವರಿಯುತ್ತೆ.

ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ, ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5ರಿಂದ 8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ.

ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬೆಳಿಗ್ಗೆ ಪ್ರಭಾತ್ ಪೇರಿ ಹಾಗೂ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಲಾಗಿದೆ. ಸರ್ಕಾರಿ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದವು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಇಂದು ಬೆಳಿಗ್ಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. 80ನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ತ್ರಿವರ್ಣ ಧ್ವಜ ಹಾರಿಸಿ ಗೌರವ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರವೂ ವಿಶೇಷವಾದದ್ದು. ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಗೆ ದುಸ್ವಪ್ನವಾಗಿ ಕಾಡಿದರು ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶಿಕ್ಷಣ, ಕ್ರೀಡೆ, ಸಮಾಜ ಸೇವೆ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಕೌಟ್ಸ್ ಗೈಡ್ಸ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಹಾವೇರಿಯ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣವನ್ನು ಸಚಿವ ರುದ್ರಪ್ಪ ಲಮಾಣಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ 2 ಶತಮಾನಗಳ ಕಾಲ ಅಸಂಖ್ಯಾತ ಭಾರತೀಯರು ನಡೆಸಿದ ನಿರಂತರ ಹೋರಾಟ, ಹೋರಾಟಗಾರರ ತ್ಯಾಗ, ಧೈರ್ಯ ಮತ್ತು ಅಚಲ ಸಂಕಲ್ಪದ ಫಲವಾಗಿದೆ ಎಂದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮುಖ್ಯ ಸಮಾರಂಭದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸರ್ವಶ್ರೇಷ್ಠ ಸಂವಿಧಾನ ಹಾಗೂ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ಹಲವು ಮಹನೀಯರ ದೂರದೃಷ್ಟಿಯ ಆಡಳಿತದಿಂದ ಭಾರತ ಇಂದು ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟವಾಗಿ ಹೊರಹೊಮ್ಮಿದೆ. ಮೈಸೂರು ಸಂಸ್ಥಾನದ ಅಭಿವೃದ್ದಿಗೆ ಕೊಡುಗೆ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನರು ಹಾಗೂ ರಾಜಮಾತೆಯರ ಕೊಡುಗೆ ಸ್ಮರಣೀಯ ಎಂದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ನೀಡಿದ ದಕ್ಷ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಯಿತು. ಗದಗನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರುಗಳನ್ನು ಸ್ಮರಿಸುವುದು ಜನರೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗವು ರೈಲ್ವೆ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮದಲ್ಲಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಗಿದೆ.

0: ಆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ 15,000 ಹೊಸ ಬಸ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಸ್ವಾಮ್ಯದ 4 ಸಾರಿಗೆ ನಿಗಮಗಳ ಮೂಲಕ 15,000 ಹೊಸ ಬಸ್ಗಳ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಪಾನ್ ಮಸಾಲದಲ್ಲಿ ನಿಕೋಟಿನ್, ತಂಬಾಕು ಹಾಗೂ ಗುಟ್ಕಾ ಮಿಶ್ರಣ ಮಾಡಿ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಆದರೆ ಶುದ್ಧ ಪಾನ್ ಮಸಾಲ ಪ್ರತ್ಯೇಕವಾಗಿ ಬಂದರೆ ಯಾವುದೇ ತೊಂದರೆ ಇಲ್ಲ. ಈ ಕ್ರಮದಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2014ರಲ್ಲಿ ಗುಟ್ಕಾ ನಿಷೇಧಿಸಿದಾಗಲೂ ಅಡಿಕೆ ಬೆಲೆ ಇಳಿಕೆಯಾಗಲಿದೆ ಎಂದು ಅಪಪ್ರಚಾರ ಮಾಡಲಾಗಿತ್ತು. ಆದರೆ ಆ ಬಳಿಕ ಅಡಿಕೆ ಧಾರಣೆ ಜಾಸ್ತಿಯಾಯಿತೇ ಹೊರತು ಕಡಿಮೆಯಾಗಲಿಲ್ಲ. ಈಗಲೂ ಅಡಿಕೆ ಬೆಳೆಗಾರರಿಗೆ ಅಥವಾ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಜಾಸೇವಾ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನೂತನವಾಗಿ ಆರಂಭಿಸಲಾಗಿರುವ ಪ್ರಜಾಸೇವಾ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮದ ವರದಿಯನ್ನು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಇಂದು ರಾತ್ರಿ ಪ್ರಸ್ತುತಪಡಿಸಲಿದೆ. ಸಮಯ 8:00 ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಹಿರಿಯ ಶಿಲ್ಪ ಹಾಗೂ ಕಾಷ್ಠ ಕಲಾವಿದ ಚಂದ್ರಶೇಖರ್ ವೈ ಶಿಲ್ಪಿ ಕಲಬುರಗಿಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಸುರಪುರ ಶೈಲಿಯ ಸೂಕ್ಷ್ಮ ಕಲಾ ಕೆತ್ತನೆಯಲ್ಲಿ ಹೆಸರು ಮಾಡಿದ್ದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ಜವಳಿ ಸಚಿವಾಲಯ ನೀಡುವ ರಾಷ್ಟೀಯ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಕಳೆದ ಡಿಸೆಂಬರ್ನಲ್ಲಿ ಪ್ರದಾನ ಮಾಡಿದ್ದರು. ಅವರು ಶಿಲ್ಪ ಅಕಾಡೆಮಿಯ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು. ಮುಂದಿನ ತಿಂಗಳ 5-8 ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ನಡೆಯಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಈ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ 6 ವರ್ಷಕ್ಕೊಮ್ಮೆ ಕರ್ನಾಟಕಕ್ಕೆ ಒಲಿಯುವ ದಕ್ಷಿಣ ಭಾರತ ಮಟ್ಟದ ಈ ಬೃಹತ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗ್ರಾಮೀಣ ಭಾಗ ಹಾಗೂ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಕ್ರೀಡಾಕೂಟದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಆತಿಥೇಯ ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಿಂದ ಸುಮಾರು 250-300 ಪ್ರಮುಖ ಕ್ರೀಡಾಪಟುಗಳು ಸೇರಿದಂತೆ ತರಬೇತುದಾರರು ಮತ್ತು ತಾಂತ್ರಿಕ ತಂಡದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕುಮಾರ್ ಬಂಗಾರಪ್ಪ ಮಾಹಿತಿ ನೀಡಿದರು. ಈ ವೇಳೆ ಟೂರ್ನಿಯ ಅಧಿಕೃತ ಲೋಗೋವನ್ನು ಬಿಡುಗಡೆ ಮಾಡಿದರು. ಕೋಲಾರ ಜಿಲ್ಲೆಯ ಉದಯೋನ್ಮುಖ ಗಾಲ್ಫ್ ಪ್ರತಿಭೆ ಅದ್ವೈತ್ ಇಂಗ್ಲೆಂಡ್ನ ದಿ ಬೆಲ್ಟ್ರಿನಲ್ಲಿ ನಡೆಯಲಿರುವ ಫಾಲ್ಡೊ ಫ್ಯೂಚರ್ಸ್ ಫೈನಲ್ 2026 ಅಂತಾರಾಷ್ಟೀಯ ಗಾಲ್ಫ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ, ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5-8 ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

102.9 FM ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:50 ಸೆಕೆಂಡ್ಗಳಾಗಿದೆ. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳನ್ನ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಹಾಗೆ ನೀವು ಸಹ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಚೌಕ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದೂ ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು, ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ. ಈ ಮಾತುಗಳನ್ನು ಅವರು 37ನೇ ಸ್ವಾತಂತ್ರ್ಯ ದಿನಕ್ಕೆ ಹೇಳಿದ್ದು.
2: ಹಲವು ಶತಮಾನಗಳ ಹಿಂದೆ ಭರತಖಂಡದ ನಮ್ಮ ಪೂರ್ವಿಕರು ರಾಷ್ಟ್ರದ ಹಿತವನ್ನು ಮರೆತು ಮಿತಿಮೀರಿದ ಅಧಿಕಾರ ಲಾಲಸೆಯಿಂದಲೂ, ಜಾತಿಮತಗಳ ದ್ವೇಷದಿಂದಲೂ ಪರಸ್ಪರ ಕಚ್ಚಾಡಿ ವಿದೇಶಿಯರ ಆಕ್ರಮಣಕ್ಕೆ ಆಮಂತ್ರಣ ನೀಡಿದರು. ಒಗ್ಗಟ್ಟು ತಪ್ಪಿದ ಈ ದೇಶವನ್ನು ಒಬ್ಬರಾದ ಮೇಲೆ ಇನ್ನೊಬ್ಬರಂತೆ ವಿವಿಧ ವಿದೇಶಿಯರು 1000 ವರ್ಷಗಳಿಗಿಂತ ಮೇಲ್ಪಟ್ಟು ಆಳಿದರು. ಜಗತ್ತಿನ ಇನ್ಯಾವ ದೇಶವೂ ಕೂಡ ಇಷ್ಟೊಂದು ದೀರ್ಘಕಾಲ ಪರಕೀಯರ ಆಳ್ವಿಕೆಯನ್ನು ಸಹಿಸಿಕೊಂಡು ತೆಪ್ಪಗಿರಲಿಲ್ಲವೆಂದು ಹೇಳಿದರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಈ ಒಂದು ಐತಿಹಾಸಿಕ ಕಟ್ಟುಸತ್ಯ ಭಾರತ ಉಪಖಂಡದ ಜನರ ಕೆಲವು ಕನಿಷ್ಠ ಗುಣಗಳನ್ನು, ದೌರ್ಬಲ್ಯಗಳನ್ನು ಸೂಚಿಸುತ್ತದೆ. ಪರಕೀಯರು ದಂಡೆತ್ತಿ ಬಂದಾಗಲೆಲ್ಲ ದೇಶದ್ರೋಹಿಗಳಾದ ನಮ್ಮವರೇ ಸ್ವಾರ್ಥ ಸಾಧನೆಗಾಗಿ ಪರಕೀಯರೊಡನೆ ಸಾಮೀಲಾಗಿದ್ದ ಪ್ರಸಂಗಗಳು ಈ ದೇಶದ ಇತಿಹಾಸದಲ್ಲಿ ಯಥೇಚ್ಛವಾಗಿವೆ. ಈಗಲೂ ಈ ದೇಶದಲ್ಲಿ ಅಲ್ಲಲ್ಲಿ ರಾಷ್ಟ್ರದ್ರೋಹಿಗಳು ತಮ್ಮ ಕೈವಾಡವನ್ನು ನಡೆಸುತ್ತಾ ಇದ್ದಾರೆ. ಬ್ರಿಟಿಷರ ಆಳ್ವಿಕೆ ಈ ದೇಶದಲ್ಲಿ ನೆಲೆಗೊಂಡ ನಂತರ ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳು ನಮ್ಮ ರಾಷ್ಟ್ರದ ವಿದ್ಯಾವಂತ ಜನರ ಮೇಲೆ ಪರಿಣಾಮವನ್ನು ಉಂಟು ಮಾಡಿದ್ದವು. ಪ್ರಜ್ಞಾವಂತರಾದ ಭಾರತೀಯರು ರಾಷ್ಟ್ರದ ದುಸ್ಥಿತಿಯನ್ನು ಕಂಡು ಮನಮರಿಗೆ ರಾಷ್ಟ್ರದ ಆಗುಹೋಗುಗಳ ವಿಚಾರದಲ್ಲಿ ಚಿಂತಿಸತೊಡಗಿದರು. ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು ಎಚ್ಚೆತ್ತು ಜಾಗೃತರಾದರು. ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗೆ ರಾಷ್ಟ್ರಭಕ್ತಿ ಉಕ್ಕಿ ಹರಿಯುವಂತಾಯಿತು. ತಾವೆಲ್ಲರೂ ಒಂದೇ ರಾಷ್ಟ್ರದ ಪ್ರಜೆಗಳೆಂಬ ಭಾವನೆ ರಾಷ್ಟ್ರದ ಜನರಲ್ಲಿ ಮೂಡಿಬಂತು. ಜಗತ್ತಿನ ಇತಿಹಾಸದಲ್ಲಿ ಯಾರೂ ಕೇಳದ, ಎಂದೂ ನಡೆಯದ ಒಂದು ಅಹಿಂಸಾತ್ಮಕ ಆಂದೋಲನ ಗಾಂಧೀಜಿಯವರ ನಾಯಕತ್ವದಲ್ಲಿ ಆರಂಭವಾಯಿತು. ಸತ್ಯ ಅಹಿಂಸೆಗಳು ಆ ಆಂದೋಲನದ ಅಸ್ತ್ರಗಳಾಗಿದ್ದವು. ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯನ್ನು ಸೇರಿದರು. ಲಕ್ಷಾಂತರ ಜನರ ಶ್ರಮ, ತ್ಯಾಗ, ಬಲಿದಾನಗಳಿಂದ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಅದುವರೆಗೆ ಒಂದಾಗಿದ್ದ ದೇಶ ಇಬ್ಭಾಗ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಹೆಸರಿನಲ್ಲಿ 2 ರಾಷ್ಟ್ರಗಳು ಹುಟ್ಟಿದವು. ನಾನು 1932ರಲ್ಲಿ ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡಿದ್ದರೂ ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು, ಘನತೆ, ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರಿಗೆ ಶಾಸಕರಾಗಬೇಕೆಂಬ ಆಸೆ ಇರಲಿಲ್ಲ, ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆ ಇರಲಿಲ್ಲ, ರಾಜಕಾರಣದಿಂದ ಹಣ ಗಳಿಸಬೇಕೆಂಬ ದುರಾಸೆ ಇರಲಿಲ್ಲ. ಅವರು ಮಾತೃಭೂಮಿಯ ಬಿಡುಗಡೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯ ಲಭಿಸಿದ ಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಆರ್ಥಿಕ ಪ್ರಗತಿಯೇನೂ ಜರುಗಿದೆ. ಆದರೆ ರಾಷ್ಟ್ರದ ಬಡತನ ನಿವಾರಣೆ ಆಗುವುದು ಬಹುದೂರದ ಕನಸೆಂದು ಕಾಣುತ್ತದೆ. ದೇಶದಲ್ಲಿ 50% ಜನರು ಇನ್ನೂ ಕಡುಬಡವರಾಗಿಯೇ ಉಳಿದಿದ್ದಾರೆ. ರಾಷ್ಟ್ರವು ಹಲವು ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ದಿನೇ ದಿನೇ ಹೆಚ್ಚುತ್ತಿರುವ ಸಮಸ್ಯೆಗಳಿಗೆ ಕಾರಣವೇನೆಂಬುದನ್ನು ಅರಿತುಕೊಳ್ಳಲು ಜನರು, ಜನನಾಯಕರು ಆತ್ಮಶೋಧನೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ, ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು, ಅವರ ಜೀವನದಲ್ಲಿ ಒಂದು ಆದರ್ಶವಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ರಾಷ್ಟ್ರಭಕ್ತಿ ಇವುಗಳು ಮಾಯವಾಗುತ್ತಾ ಇವೆ. ಸತ್ಯವನ್ನು ನಿರ್ಭಯವಾಗಿ ನುಡಿಯುವ ಧೈರ್ಯವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ರಾಷ್ಟ್ರದಲ್ಲಿ ಉದ್ಭವಿಸಿರುವ ಹಲವು ಸಮಸ್ಯೆಗಳನ್ನು ದಿಟ್ಟತನದಿಂದ ಬಗೆಹರಿಸಲು ನಮಗೂ ನಮ್ಮ ರಾಷ್ಟ್ರದ ಮುಂದಾಳುಗಳಿಗೂ ಸಹ ಭಗವಂತನು ಸದ್ಬುದ್ಧಿ, ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಹಾರೈಸುತ್ತೇನೆ.
0: 37ನೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪ ಅವರು ಹೇಳಿದ್ದ ಮಾತುಗಳನ್ನು ನಾವು

0: ಇಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರೀಡಂ ಹಬ್ಬದ ಅಂಗವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಬೆಂಗಳೂರಿನ ಜಿಪಿಒ ವೃತ್ತದಿಂದ ಗೋಪಾಲ್ಗೌಡ ವೃತ್ತದವರೆಗೆ ಹಮ್ಮಿಕೊಂಡಿದ್ದ ಇಂಡಿಯಾ ಪರೇಡ್ ಜಾಥಾದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡ ಜನರಲ್ಲಿ ಮಂದಹಾಸ ಮೂಡಿಸಿದೆ. ಡಿಜಿಟಲ್ ಕೃಷಿ ತಂತ್ರಜ್ಞಾನ, ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ಮೊದಲಾದ ಉಪಕ್ರಮಗಳು ರೈತರಿಗೆ ಪೂರಕವಾಗಿವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಗಡಿ ಭಾಗದ ಜಮೀನುಗಳಿಗೆ ಸಮರ್ಪಕ ನೀರು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯತ್ನಾಳ ಗ್ರಾಮ ಗಡಿಯ ಕೊನೆ ಭಾಗವಾಗಿದ್ದು ಮೇಲ್ಭಾಗ ಮತ್ತು ಕೆಳಭಾಗದ ರೈತರು ಪರಸ್ಪರ ಸಹಕಾರದಿಂದ ನೀರನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದ್ದಾರೆ. ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡರ ಜನ್ಮದಿನಾಚರಣೆಯ ಅಂಗವಾಗಿ ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ಇದೇ 20ರವರೆಗೆ ನಡೆಯಲಿರುವ ಸಸ್ಯಸಂತೆ ಮತ್ತು ತೋಟಗಾರಿಕೆ ಅಭಿಯಾನ 2026ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಚಾಲನೆ ನೀಡಿದ್ದಾರೆ. ರಾಯಚೂರಿನಲ್ಲಿ ಡೆಂಗಿ ಮಲೇರಿಯಾ ಜೊತೆಗೆ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದ್ದು ಅದನ್ನು ಮುಂದುವರಿಸುವುದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ನಂದಿತಾ ಎಂಎನ್ ತಿಳಿಸಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ ನಷ್ಟಕ್ಕೆ 288 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55ಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ವಿವಿಧ ಭಾರತಿ 102.9 ಎಫ್ಎಂ.
2: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 7:04. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳು. ಈ ವಿಷಯದ ಬಗ್ಗೆ ಮಾತಾಡ್ತಾ ಹಾಗೆ ನನ್ನ ನೆನಪುಗಳನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದರೆ ನೀವು ಸಹ ನಿಮ್ಮ ನೆನಪುಗಳನ್ನ ನಿಮ್ಮ ಸಂದೇಶಗಳ ಮೂಲಕ ಹಂಚಿಕೊಳ್ತಾ ಸಾಕ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ಸೇಫ್ ಡ್ರೈವ್ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಇನ್ನು ಇಂಡಿಪೆಂಡೆನ್ಸ್ ಡೇ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ಯಾನ್ಸ್ ಆಗ್ಬೋದು, ದೇಶಭಕ್ತಿ ಗೀತೆಗಳನ್ನ ಹಾಡೋದಾಗ್ಬೋದು, ಸ್ಕಿಟ್ ಡ್ರಾಮಾ ಇದೆಲ್ಲ ಇರ್ತಿತ್ತು. ಅದರ ಜೊತೆಗೆ ಎಸ್ಸೆ ಹಾಗೆ ರಸಪ್ರಶ್ನೆ ಕಾರ್ಯಕ್ರಮಗಳು ಇರ್ತಿತ್ತು. ಹಾಗೇ ಡ್ರಾಯಿಂಗ್, ಪೇಂಟಿಂಗ್ ಕೂಡ ಇರ್ತಿತ್ತು. ಸ್ವಾತಂತ್ರ್ಯ ಹೋರಾಟದ ಸಮಯವನ್ನು ಚಿತ್ರಿಸಬಹುದಾಗಿತ್ತು, ಹೋರಾಟಗಾರರ ಚಿತ್ರವನ್ನು ಬರೀಬಹುದಾಗಿತ್ತು. ಸೊ ಡ್ರಾಯಿಂಗ್, ಪೇಂಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋರು ಸಹ ಆ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಆಗ ಮಾಡ್ತಾಯಿದ್ರು. ಇನ್ನು ಕಾಂಪಿಟೇಷನ್ಗಳು ಇದ್ದ ಮೇಲೆ ಏನು ಪ್ರೈಸ್ ಇರಲೇಬೇಕಲ್ವಾ? ಕಾಂಪಿಟೇಷನ್ಗಳೆಲ್ಲ ಮುಗಿದ ಮೇಲೆ ಪ್ರೈಸ್ನ

ಮಾಡ್ತಿದ್ರು, ಯಾರು ವಿನ್ನರ್ಸ್ ಅಂತ ಅನೌನ್ಸ್ ಮಾಡ್ತಿದ್ರು, ಪ್ರೈಸ್ ಅಥವಾ ಒಂದು ಸರ್ಟಿಫಿಕೇಟ್ನ ಕೊಡ್ತಾ ಇದ್ರು. ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಾಗ, ಅದು ಡ್ಯಾನ್ಸ್ ಆಗಿರ್ಬೋದು ಅಥವಾ ಹಾಡೋದಾಗಿರ್ಬೋದು, ನಮ್ಮ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ ನಮಗೆ ಎಷ್ಟು ಖುಷಿ ಆಗ್ತಿತ್ತೋ ಅಷ್ಟೇ ಖುಷಿ ಪ್ರೈಸ್ನ ತೊಗೊಳೋಕ್ಕೆ ಹೋದಾಗಲೂ ಕೂಡ ಆಗ್ತಾ ಇತ್ತು. ಯಾಕಂದರೆ ಪ್ರೈಸ್ ತೊಗೋಬೇಕಾದ್ರೆ ಎಲ್ಲರೂ ಸಹ ಚಪ್ಪಾಳೆ ತಟ್ತಾ ಇರ್ತಾರೆ. ಒಂದ್ಸಲ ನಾವು ನಮ್ಮ ಸ್ಟೇಜ್ಗೆ ಬಂದು ಡ್ಯಾನ್ಸ್ ಮಾಡಿಬಿಟ್ಟು ಹೋಗಿದ್ವಿ, ಈಗ ಇನ್ನೊಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಪ್ರೈಸ್ ತೊಗೊಳ್ಳೋದಕ್ಕೆ ಅಂತ ಸ್ಟೇಜ್ ಮೇಲೆ ಬಂದಿದ್ದೀವಿ, ಹಾಗಾಗಿ ಎಲ್ಲರೂ ನಮ್ಮನ್ನು ನೋಡ್ತಾ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ಒಂಥರ ಖುಷಿ ಇರ್ತಿತ್ತು. ಹಾಗೆ ಪ್ರೈಸ್ ಅಥವಾ ಸರ್ಟಿಫಿಕೇಟ್ನ ತೊಗೊಂಡು ಬರ್ತಿದ್ವಿ. ಕೆಲವ್ರಿಗೆ ಅಂದರೆ ಪ್ರೈಸ್ ಬರಲಿಲ್ಲ ಅಂದರೂ ಸಹ ಆಗ ಅಷ್ಟೇನು ಬೇಸರ ಆಗ್ತಿರಲಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳಲ್ವಾ, ಬೇಸರ ಆಗ್ತಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಏನೋ ಸಿಗಲಿಲ್ವಾ ಅಂತ ಅಂದ್ಕೊಳ್ತಿದ್ರು ಕೂಡ ಮತ್ತೆ ಅದನ್ನು ಮರೆತು ಹಾಗೆ ಖುಷಿಯಾಗಿ ಫ್ರೆಂಡ್ಸ್ ಜೊತೆಗೆ ಇರ್ತಾ ಇದ್ರು. ಹಾಗೇ ಮುಂದಿನ ವರ್ಷ ಕೂಡ ನಾವು ಈ ಕಾಂಪಿಟೇಷನ್ಗಳು ಬರುತ್ತಲ್ವಾ, ಸೊ ಆಗ ಚೆನ್ನಾಗಿ ಮಾಡೋಣ ಅಂತ ಕೂಡ ಅಂದ್ಕೊಳ್ತಾ ಇದ್ವಿ. ಅಂತಹ ಉತ್ಸಾಹ, ಆ ಉತ್ಸಾಹವನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ ನಾವು ಮುಂದಿನ ವರ್ಷಕ್ಕೂ. ಸೊ ಸ್ವಾತಂತ್ರ್ಯೋತ್ಸವ ನಮಗೆ ದೇಶಭಕ್ತಿಯ ಜೊತೆಗೆ ಮಕ್ಕಳಲ್ಲಿ ಆಗ ಇರಲೇಬೇಕಾದಂಥ ಅಥವಾ ಕಲ್ತ್ಕೊಳ್ಳೇಬೇಕಾಗಿರುವಂಥ ಒಂದಷ್ಟು ಸ್ಕಿಲ್ಸ್ನ ಕೂಡ ಕಲಿಸ್ತಿತ್ತು. ಹಾಗೆ ಬದುಕಿಗೆ ಬೇಕಾಗಿರುವಂಥ ಆತ್ಮವಿಶ್ವಾಸ, ಹಾಗೆ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಮನೋಭಾವ ಆಗಿರ್ಬೋದು, ಸ್ಪೋರ್ಟಿವ್ ಆ್ಯಟಿಟ್ಯೂಡ್, ಸೋಲು ಗೆಲ್ವನ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂಥ ಒಂದು ಮನೋಭಾವ ಆಗಿರ್ಬೋದು, ಹಾಗೆ ಒಂದು ಆರೋಗ್ಯಕರ ಸ್ಪರ್ಧೆ, ಹೆಲ್ತಿ ಕಾಂಪಿಟೇಷನ್ ಇರಬೇಕು ಜೀವನದಲ್ಲಿ ಅನ್ನೋದನ್ನು ನಾವು ಆಗ್ಲಿಂದನೇ ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ವಿ. ಹಾಗೆ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ಕೂಲ್ನ ನಾವು ಡೆಕೋರೇಟ್ ಮಾಡ್ತಾ ಇದ್ವಿ. ಆ ಡೆಕೋರೇಷನ್ ಕೆಲಸಗಳನ್ನ ಸಹ ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ವಿ. ಪ್ರೈಮರಿಯಲ್ಲಿ ಇದ್ದಾಗ ಯಾವುದೇ ರೀತಿ ಕೆಲಸಗಳು ಇಲ್ಲದೆ ಹೋದರೂ ಒಂದು 5th, 6th, 7thಗೆಲ್ಲ ಬಂದಾಗ ನಾವು ಸಹ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೊರಡ್ತಿದ್ವಿ. ನಮ್ಮ ಸೀನಿಯರ್ಗಳ ಜೊತೆ ಸೇರಿಕೊಳ್ತಾ ಇದ್ವಿ. ಅದೊಂಥರ ಸಂಭ್ರಮ. ನಾಳೆ ಇಂಡಿಪೆಂಡೆನ್ಸ್ ಡೇ ಅಂತ ಅಂದರೆ ಹಿಂದಿನ ದಿನ ಕಲರ್ ಕಲರ್ ಪೇಪರ್ಗಳಲ್ಲಿ ಕಟ್ ಮಾಡಿ, ಫ್ಲವರ್ಸ್ನ ಕಟ್ ಮಾಡಿ ಅದನ್ನು ಒಂದು ಮಾಲೆ ರೀತಿ ಮಾಡಿ ನಮ್ಮ ಕ್ಲಾಸ್ ರೂಮ್ ಡೋರ್ಗೆ ಹಾಕೋದಾಗಿರ್ಬೋದು ಅಥವಾ ಗೇಟ್ಗೆ ಹಾಕೋದಾಗಿರ್ಬೋದು, ಕಲರ್ ತೋರಣಗಳನ್ನ ಕಟ್ಟೋದಾಗಿರ್ಬೋದು, ಟ್ರೈ ಕಲರಲ್ಲಿ ಇರಬೇಕು ಅಂತ ಫ್ಲವರ್ಸ್ ಡೆಕೋರೇಷನ್ ಮಾಡೋದಾಗಿರ್ಬಹುದು, ಹಾಗೆ ಜೈ ಹಿಂದ್ ಅಂತ ಒಂದಷ್ಟು ಘೋಷವಾಕ್ಯಗಳನ್ನ, ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅಂತ ಪೋಸ್ಟರ್ಗಳನ್ನ ಬರೆಯೋದು, ಇದೆಲ್ಲವನ್ನು ಸಹ ನಾವು ತುಂಬ ಖುಷಿಯಿಂದ ಮಾಡ್ತಾ ಇದ್ವಿ. ಹಾಗೆಯೇ ಒಂದು ರೀತಿ ಕಾಂಪಿಟೇಷನ್ ಕೂಡ ಇರ್ತಿತ್ತು. ನಮ್ಮ ಮುಂದಿನ ಕ್ಲಾಸ್ಗಿಂತ ಅಥವಾ ನಮ್ಮ ಸೀನಿಯರ್ಸ್ಗಿಂತ ನಾವು ಚೆನ್ನಾಗಿ ಮಾಡಬೇಕು, ನಮ್ಮ ಸೆಕ್ಷನ್ ಅವ್ರ ಸೆಕ್ಷನ್ಗಿಂತ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು, ನಮ್ಮನ್ನು ಟೀಚರ್ಸ್ ಬೆಸ್ಟ್ ಡೆಕೋರೇಷನ್ ನಿಮ್ಮದು ಅಂತ ಹೇಳಬೇಕು ಅಂತೆಲ್ಲ ನಾವು ಕೂಡ ಯೋಚನೆ ಮಾಡಿ ಒಂದಷ್ಟು ಹೊಗಳಿಕೆನ ತೊಗೋಬೇಕು ಅಂತ ಆದಷ್ಟು ಡೆಕೋರೇಷನ್ನ ಚೆನ್ನಾಗಿ ಮಾಡ್ತಿದ್ವಿ. ಎಲ್ಲರೂ ಕೂಡ ಸೇರಿ, ಸ್ನೇಹಿತರೆಲ್ಲರೂ ಸೇರಿ ಒಂದು ಡೆಕೋರೇಷನ್ನ ಮಾಡ್ತಾ ಇದ್ವಿ. ಹಾಗೆ ನಾವು ಅಂದ್ಕೊಂಡಾಗೆ ನಾವು ಮಾಡಿರೋ ಡೆಕೋರೇಷನ್ನ ಅವರೇನಾದರೂ ಅಂದರೆ ನಮ್ಮ ಹೆಡ್ ಮೇಡಮ್ ಅಥವಾ ಪ್ರಿನ್ಸಿಪಾಲ್ ಅಥವಾ ನಮ್ಮ ಕ್ಲಾಸ್ ಟೀಚರ್ ಯಾರಾದರೂ ಹೊಗಳಿದ್ರೆ ನಮಗೆ ಖುಷಿ ಮತ್ತು ಪ್ರೌಡ್ ಫೀಲ್ ಎರಡೂ ಸಹ ಆ ಒಂದು ಸಮಯದಲ್ಲಿ ಆಗ್ತಾ ಇತ್ತು. ಸೊ ಆ ಒಂದು ಟೈಮ್ ಇನ್ನೂ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಮತ್ತಷ್ಟು ಮಾತಾಡೋಣ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಸೈನಿಕ ಚಿತ್ರದಿಂದ.

ಸ್ವಾತಂತ್ರ್ಯೋತ್ಸವದ ವಿಶೇಷ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಶಾಲಾ ದಿನಗಳ ಇಂಡಿಪೆಂಡೆನ್ಸ್ ಡೇ ಸಂಭ್ರಮದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ಇಂಡಿಪೆಂಡೆನ್ಸ್ ಡೇ ಸಂಭ್ರಮ ಬರೀ ಸ್ಕೂಲ್ನಲ್ಲೇ ಮುಗಿತಿತ್ತ? ಇಲ್ಲ, ಅದು ಮನೆಗೆ ಬಂದ ಮೇಲೂ ಸಹ ಕಂಟಿನ್ಯೂ ಆಗ್ತಾ ಇತ್ತು. ಮಧ್ಯಾಹ್ನ ಅಥವಾ ಸಂಜೆ ಮನೆಯವರೆಲ್ಲ ಟಿ ವಿ ಮುಂದೆ ಕೂತು ದೂರದರ್ಶನದಲ್ಲಿ ಡೆಲ್ಲಿ ರೆಡ್ ಫೋರ್ಟ್

ಇಂಡಿಪೆಂಡೆನ್ಸ್ ಕೂಡ ಇರ್ತಾ ಇತ್ತು. ಇನ್ನು ಇಂಡಿಪೆಂಡೆನ್ಸ್ ಡೇನಲ್ಲಿ ಮಾರ್ಚ್ ಪಾಸ್ಟ್ ಇದೇ ಇರ್ತಿತ್ತು, ಅದನ್ನು ಮರೆಯೋದಕ್ಕೆ ಸಾಧ್ಯನಾ? ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಮಾತಾಡಿದಾಗ ಮಾರ್ಚ್ ಪಾಸ್ಟ್ ಬಗ್ಗೆ ಮಾತಾಡಲೇಬೇಕು, ಮರೆಯೋ ಹಾಗೇ ಇಲ್ಲ. ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ಅಂದರೆ ಅದರಲ್ಲಿರುವಂಥ ಅತ್ಯಂತ ಆಕರ್ಷಕ ಕಾರ್ಯಕ್ರಮಗಳಲ್ಲಿ ಮಾರ್ಚ್ ಪಾಸ್ಟ್ ಸಹ ಒಂದು. ಸ್ವಾತಂತ್ರ್ಯೋತ್ಸವ ಅಂದರೆ ನಮ್ಮೆಲ್ಲರಿಗೂ ಮೊದಲು ನೆನಪಾಗೋದೆ ಪೆರೇಡ್, ಅದು ಮಾರ್ಚ್ ಪಾಸ್ಟ್. ವೈಟ್ ಯೂನಿಫಾರ್ಮ್ನ ಹಾಕ್ಕೊಂಡಿರುವಂಥ ಮಕ್ಕಳು ಕ್ಯಾನ್ವಾಸ್ ಶೂಗಳನ್ನ ಹಾಕ್ಕೊಂಡು ಸ್ಕೂಲ್ ಮಕ್ಕಳೆಲ್ಲ ಮಾರ್ಚ್ ಪಾಸ್ಟ್ನಲ್ಲಿ ನಡೆಯೋದನ್ನು ನೋಡೋದೇ ಚೆಂದ. ಮುಂದೆ ಕಮ್ಯಾಂಡರ್ ಅಥವಾ ಕ್ಯಾಪ್ಟನ್ ಫ್ಲ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಲೆಫ್ಟ್ ರೈಟ್ ಅಂತ ಅವ್ರು ಕೊಡೋ ಕಮ್ಯಾಂಡ್ನ ಇವರು ಫಾಲೋ ಮಾಡ್ತಾ ಅವ್ರ ಹಿಂದೆ ಸಾಕ್ತಾ ಇರ್ತಾರೆ. ಆ ಒಂದು ಕಮ್ಯಾಂಡ್ಗೆ ಹೇಗೆ ಎಲ್ಲರೂ ರಿದಮಿಕ್ಕಾಗಿ ಹೆಜ್ಜೆಗಳನ್ನ ಹಾಕ್ತಾ ಇರೋದನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗ್ತಿತ್ತು ನಮಗೆ. ಆಶ್ಚರ್ಯದಿಂದನೇ ನಾವು ನೋಡ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಇವರು ಹೋಗ್ತಾರಲ್ವಾ, ಇದಕ್ಕೆ ಎಷ್ಟು ಪ್ರಾಕ್ಟೀಸ್ ಬೇಕಾಗತ್ತಲ್ವಾ ಅಂತ. ಒಂದಿಡೀ ಗ್ರೂಪ್ ಹೋಗುವಂಥ ಒಂದು ಪೇಸ್ ಆಗಿರ್ಬೋದು, ಹಾಗೆ ಆ ಒಂದು ಡೈರೆಕ್ಷನ್, ಅವರ ಒಂದು ಅಲೈನ್ಮೆಂಟ್ ಆಗಿರ್ಬೋದು, ಎಲ್ಲನೂ ಕೂಡ ಸೆಟ್ ಮಾಡ್ತಾ ಇದ್ದಿದ್ದು ಕ್ಯಾಪ್ಟನ್. ಸೊ ಆ ಡ್ರಿಲ್ ಕಮ್ಯಾಂಡ್ಗಳನ್ನ ಸಾಕಷ್ಟು ಸಲ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿ ಈ ರೀತಿ ಇವರು ಇಂಡಿಪೆಂಡೆನ್ಸ್ ಡೇ ದಿನ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಅಂದರೆ ಅದನ್ನು ನಾವು ದೊಡ್ಡವರಿಂದ ಕೇಳಿ ತಿಳ್ಕೊಳ್ತಾ ಇದ್ವಿ, ಹೇಗೆ ಇಷ್ಟು ಚೆನ್ನಾಗಿ ಇವರು ಮಾಡ್ತಾರೆ ಅಂದರೆ ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು, ಅದು ಡ್ರಿಲ್ ಕಮ್ಯಾಂಡ್ಗಳನ್ನ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಹಾಗಾಗಿ ಈ ರೀತಿ ಶಿಸ್ತುಬದ್ಧವಾಗಿ ಲಯಬದ್ಧವಾಗಿ ನಡೀತಾ ಸಾಕ್ತಾ ಇದ್ದಾರೆ ಅಂತ ಅಂದಾಗ ನಮಗೆಲ್ರಿಗೂ ಒಂಥರ ಆಶ್ಚರ್ಯ ಖುಷಿಯೆಲ್ಲ ಆಗ್ತಾ ಇತ್ತು. ಹಾಗೆ ಎಲ್ಲರೂ ನೋಡಬೇಕಂದ್ರೆ ಒಂದೇ ರೀತಿ ಸಾಕ್ತಾ ಇರ್ತಾರೆ, ಒಂದು ಪ್ರಾಪರ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ರು. ಈಗಲೂ ಸಹ ಹಾಗೆ ನಡೆಯುತ್ತೆ. ಅವರೆಲ್ಲರ ಒಂದು ಸಿಂಕ್ರನೈಸೇಷನ್ ಇದೆಯಲ್ಲ, ಅದು ಎಷ್ಟು ಪರ್ಫೆಕ್ಟಾಗಿ ಇದೆಯಲ್ಲ ಅಂತ ಆಗಲೂ ಅನ್ನಿಸ್ತಿತ್ತು. ಹಾಗೆ ಈಗ ಪೆರೇಡ್ ನೋಡಿದ್ರೂ ಸಹ ಈಗಲೂ ಅದೇ ರೀತಿ ಅನಿಸುತ್ತೆ. ನಿಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯೋತ್ಸವದ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬೋದು ಸ್ನೇಹಿತರೆ. ಈಗಾಗಲೇ ನಿಮ್ಮ ಸಂದೇಶಗಳು ಬರ್ತಾ ಇವೆ, ನೀವೇನಾದರೂ ಮೆಸೇಜ್ ಮಾಡಬೇಕು ಅಂದರೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9483091029, 9484091029. ಈ ಸಂಖ್ಯೆಗೆ ನಿಮ್ಮ ಸ್ವಾತಂತ್ರ್ಯೋತ್ಸವದ ಬಾಲ್ಯದ ದಿನಗಳ ನೆನಪುಗಳನ್ನ ಸಂದೇಶಗಳ ಮೂಲಕ ಕಳಿಸಿ. ಈಗ ಒಂದೇ ಮಾತ್ರಂ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಭವ ದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿ ಗೆಲೋ ಮಂಕುತಿಮ್ಮ, ಬ್ರಹ್ಮಾನುಭವ ದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿ ಗೆಲೋ ಮಂಕುತಿಮ್ಮ.

ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಜಗತ್ತಿನ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡೇ ಪರಬ್ರಹ್ಮರಸವನ್ನು ಸವಿಯಬೇಕು. ಈ ಲೋಕದಲ್ಲಿ ಎಲ್ಲರ ಜೊತೆಗಿದ್ದುಕೊಂಡೇ ಎಲ್ಲರ ಕಷ್ಟ ಸುಖಗಳನ್ನು ನಮ್ಮ ಕಷ್ಟ ಸುಖಗಳನ್ನು ಸೇರಿಸಿಕೊಂಡೇ ಬ್ರಹ್ಮಾನುಸಂಧಾನ ಮಾಡಬೇಕು. ಪ್ರತಿ ಜೀವರೂಪದಲ್ಲೂ ಬ್ರಹ್ಮರೂಪವನ್ನು ಬ್ರಹ್ಮದರ್ಶನವನ್ನು ಪಡೆಯಬೇಕು, ಕಾಣಬೇಕು. ದೇಹ, ಮಾತು, ಮನಸ್ಸು ಎಂಬ ಈ ಇವುಗಳಿಂದಲೇ ನಮಗೆ ಬ್ರಹ್ಮಾನುಭವವಾಗಬೇಕು, ಬೇರೆ ಸಾಧನಗಳೇ ಇಲ್ಲ. ಆ ಕಾರಣ ಜಗತ್ತಿನ ಕೆಲಸಗಳನ್ನು ಶುದ್ಧವಾಗಿ ಮಾಡಬೇಕು. ಏನಾನು ಮುಮ್ಮಾಡು, ಕೈಗೆ ದೊರೆ ತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ ಅಂತಾರೆ ಕಗ್ಗದಲ್ಲಿ ಒಂದು ಕಡೆ. ಹಾಗಾಗಿ ಜಗತ್ತಿನ ಸಹಪಥಿಕರಲ್ಲಿ ಪ್ರತಿ ಜೀವಿಗಳಲ್ಲಿ ಶುದ್ಧವಾದದ್ದನ್ನೇ ಗ್ರಹಿಸಬೇಕು. 8 ಗಂಟೆ ಕೆಲಸ ಮುಗಿದೋಯ್ತು, 10 ಗಂಟೆ ಕೆಲಸ ಮುಗಿದೋಯ್ತು, ಆ ನಂತರದಲ್ಲಿ ನಾನು ಯಾಕೆ ಅಲ್ಲಿರಬೇಕು ಅನ್ನೋ ಹಾಗಿಲ್ಲ.

ಈ ಜಗತ್ತಿನ ಕೆಲಸ, ನಮ್ಮ ದೇಹದ ಅಂಗಾಂಗಗಳನ್ನು ಕರಣಗಳನ್ನು ಆ ಬ್ರಹ್ಮಾನುಭವಕ್ಕೋಸ್ಕರವಾಗಿ ಶುದ್ಧವಾಗಿರಿಸ್ಕೋಬೇಕು. ದೇಹ ಶುದ್ಧವಾಗಿರಬೇಕು, ಮಾತು ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಈ ಬುದ್ಧಿ ಅನ್ನೋದು ಕೂಡ ಶುದ್ಧವಾಗಿರಬೇಕು. ಹಾಗಾಗಿ ಇದು ಮುಕ್ತಿಯ ದಾರಿ. ಆಚಾರವಿಲ್ಲದ ನಾಲಿಗೆ, ಆಚಾರವಿಲ್ಲದ ಮನಸ್ಸು, ಆಚಾರವಿಲ್ಲದ ದೇಹದ ಕರಣಗಳು ಏನನ್ನೂ ಸಾಧಿಸೋದಿಲ್ಲ ಅಂತಾರೆ ತಿಮ್ಮಗುರು.

ಒಂದು ದಿನ ಔತಣಕ್ಕೆ ಉಪವಾಸಕ್ಕಿನ್ನೊಂದು, ಸಂದಣಿಯ ದಿನವೊಂದು ಬಿಡುವು ದಿನವೊಂದು. ಒಂದು ದಿನ ಔತಣಕ್ಕೆ ಉಪವಾಸಕ್ಕಿನ್ನೊಂದು, ಸಂದಣಿಯ ದಿನವೊಂದು ಬಿಡುವು ದಿನವೊಂದು. ಹೊಂದಿರ್ದೊಡುಭಯಮುಂ ಜೀವಕದು ಸುಖ ಚಲನ, ಒಂದು ಕಾಲ್ನಡೆ ಸುಖವೇ ಮಂಕುತಿಮ್ಮ. ಹೊಂದಿರ್ದೊಡುಭಯಮುಂ ಜೀವಕದು ಸುಖ ಚಲನ, ಒಂದು ಕಾಲ್ನಡೆ ಸುಖವೇ ಮಂಕುತಿಮ್ಮ.

0: ಕೊರತೆ ಕೂಡ ಒಂದು ನಮ್ಮ ಬದುಕಿಗೆ ಒಂದು ವರ ಅನ್ನೋದನ್ನು ಮನಗಾಣಬೇಕು ಅನ್ನತೆ ಈ ಕಗ್ಗದ ಭಾಗ. ಪ್ರತಿನಿತ್ಯವೂ ಸುಗ್ರಾಸ ಭೋಜನವಿದ್ದರೆ ಅದು ಸುಖ ಅನಿಸೋದಿಲ್ಲ. ಎಲೆ ತುಂಬ ಬರೀ ಮೈಸೂರು ಪಾಕೆ ಹಾಕಿಬಿಟ್ರೆ ಅಸಹ್ಯ ಆಗೋಗ್ಬಿಡುತ್ತೆ. ಹಾಗಾಗಿ ಎಲೆಯ ತುಂಬ ಬರೀ ಸಿಹಿಯೇ ಬಡಿಸ್ಬಿಟ್ರೆ, ಬರೀ ಸಪ್ಪೆ ಊಟವೇ ಇದ್ದುಬಿಟ್ರೆ ಅದೇನು ಖುಷಿ ಕೊಡಲ್ಲ. ಒಂದು ದಿನ ಯಾರದೋ ಮನೆ ಹಬ್ಬದ ಕಾರಣ ಔತಣ, ಹೋಗೋಣ, ಅದು ಚೆನ್ನ ಮಾಡಿ ಬಡಿಸ್ತಾರೆ. ಎಲ್ಲವೂ ಇರುತ್ತೆ, ಗೊಜ್ಜಿ ಇರುತ್ತೆ, ಚಟ್ನಿ ಇರುತ್ತೆ, ಕೂಟ ಇರುತ್ತೆ, ಪ್ರತಿಯೊಂದು ಅಚ್ಚುಕಟ್ಟಾಗಿ ಊಟ. ಇನ್ನೊಂದು ದಿನ ಇನ್ನೇನೋ ತೊಂದರೆ ಆಗುತ್ತೆ, ಪೂರ್ಣವಾದ ಉಪವಾಸ, ಊಟ ಮಾಡೋಕ್ಕಾಗೋದೇ ಇಲ್ಲ. ಏನೋ ತೊಂದರೆ, ಯಾರೋ ಬಂದರೂ ಇನ್ನೆಲ್ಲಿಗೂ ಹೋದ್ವಿ, ಇನ್ನೊಂದು ಸ್ವಲ್ಪ ಹೊತ್ತು ಊಟ ಮಾಡೋಣ, ಇನ್ನು 10 ನಿಮಿಷಕ್ಕೆ ಊಟ ಮಾಡೋಣ ಅನ್ಕೋತೀವಿ, ಊಟ ಮಾಡೋಕ್ಕೆ ಆಗೋಲ್ಲ, ಪೂರ್ಣ ಉಪವಾಸ, ಅದು ವಿಧಿ ಇಲ್ಲ, ಅದನ್ನು ಅನುಭವಿಸ್ಬೇಕು. ಇನ್ನೊಂದು ದಿನ ಅದೇ ಈಗಾಗಲೇ ಹೇಳಿದಾಗೆ ಇನ್ನೊಂದು 1/2 ಗಂಟೆ ಬಿಟ್ಕೊಂಡು ಮಾಡೋಣ, ಯಾವನೋ ಫ್ರೆಂಡ್ ಬಂದ ಅವನ ಜೊತೆ ಕೂತ್ಕೊಂಡಿರ್ತೀವಿ, ಇನ್ನೇನೋ ಸ್ವಲ್ಪ ಕೆಲಸ ಜಾಸ್ತಿ, ಬಾಸ್ ಹೇಳಿದ್ರು ಏಯ್ ಈ ಕೆಲಸ ಮಾಡಿ ಮುಗಿಸ್ಬೇಕಂದ್ರೆ ಸಮಯ ಆಗೋಗ್ಬಿಡ್ತು, ಇವತ್ತು ಹೊರಡಬೇಕಿದ್ದು 3 ಗಂಟೆ ಒಳಗಡೆ, ಓ ಅದಕ್ಕೋಸ್ಕರ ಆ ಕೆಲಸ, ಕೂತ್ವಿ ಆಯ್ತು, ಇನ್ನೇನು ಆಗೋಯ್ತು, ಇನ್ನೇನು 1/2 ಗಂಟೆ ಬಿಟ್ಕೊಂಡು ಊಟ ಮಾಡೋಣ, ಆದರೂ ಊಟ ಏನೋ ಪೂರ್ತಿ ಆಗಲಿಲ್ಲ, ಅದು ಚೆನ್ನ, ಅದು ಖುಷಿ ಕೊಡುವಂಥದ್ದೇ ಅಂಶ. ಇನ್ನೊಂದು, ಮನೆಯವ್ರಿಗೆಲ್ಲ ಭಾನುವಾರ ಹೇಳ್ತಾರೆ ಎಲ್ಲಕ್ಕೂ ರಜೆ ಇವತ್ತು, ಇದು ಸರಿ, ಊಟಕ್ಕೂ ರಜೆ, ಹೊರಗಡೆ ಹೋಗೋಣ. ಹೀಗೆ ಔತಣವೋ ಉಪವಾಸವೋ ಸಂದಣಿಯೋ ಬಿಡುವೋ ಇವೆಲ್ಲವೂ ಇದ್ರೇ ಜೀವನಕ್ಕೆ ಒಂದು ಸುಖದ ಚಲನೆ. ಒಂದೇ ಕಾಲಿನಲ್ಲಿ ನಡೆಯೋದೇನು ಸುಖವೇ? ಒಂದೇ ಕಾಲಿನಡೆ ಸುಖವೇ? ಹಾಗಾಗಿ ಏನು ಸುಖ? ಹೀಗೆ ಬದುಕು ವೈವಿಧ್ಯಮಯವಾಗಿರಬೇಕು. ಒಂದೇ ರೀತಿಯ ಬದುಕು ಬೇಸರ ತರಿಸುತ್ತೆ ಅಂತ ಒಂದು ದಿನ ಔತಣಕ್ಕೆ, ಉಪವಾಸಕ್ಕೆ ಇನ್ನೊಂದು, ಸಂದಣಿಯ ದಿನ ಒಂದು ಅಂತ ಹೇಳ್ತಾ ಒಂದೇ ಕಾಲಿನಡೆ ಸುಖವೇ ಅಂತಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ವಿವಿಧ ಭಾರತಿ 102.9 ಎಫ್ಎಂ.
2: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 7:31:31 ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ನಮ್ಮ ಭಾರತ ಚಿತ್ರದ ಗೀತೆ ಇದು.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಏನೇನು 7:35 ಆಗಲಿದೆ. 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ನಮ್ಮ ಭಾರತ ಕರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ, ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರು ತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ.

0: ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ನಷ್ಟಕ್ಕೆ 288 ರನ್. ವಾರ್ತೆಗಳ ವಿವರ. ವಿಕಸಿತ ಭಾರತದ ಗುರಿ ಸಾಕಾರಕ್ಕೆ ಉದ್ಯಮಿಗಳು, ರೈತರು, ಯುವಜನರು ಸೇರಿದಂತೆ ಸಮಾಜದ ಎಲ್ಲರೂ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ದೇಶವು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ಸಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳಲ್ಲಿ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿತು. ಕಳೆದ 12 ವರ್ಷಗಳಲ್ಲಿ ನಾಗರಿಕರು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿಗಳು, ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತವು ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶದ ಪ್ರಗತಿ ಸ್ಥಗಿತಗೊಳ್ಳುವುದಿಲ್ಲ, ಬದಲಿಗೆ ಚಿಂತನೆಯ ಮಿತಿಗಳಿಂದಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ. ಇಂದು ಭಾರತ ಕಚ್ಚಾ ತೈಲವನ್ನು ಅವಲಂಬಿಸಬೇಕಾಗಿದೆ ಮತ್ತು ಇದು ಚಿಂತನೆಯ ಮಿತಿಗಳ ಪರಿಣಾಮವೂ ಆಗಿದೆ ಎಂದು ಅವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ನಿಷೇಧಿತ ವಲಯಗಳಾಗಿ ಗೊತ್ತುಪಡಿಸಲಾದ 99% ಕಡಲಾಚೆಯ ಪ್ರದೇಶಗಳನ್ನು ಸರ್ಕಾರ ಮುಕ್ತಗೊಳಿಸಿ ಅವುಗಳನ್ನು ಮುಂದುವರಿಯುವ ಪ್ರದೇಶಗಳಾಗಿ ಪರಿವರ್ತಿಸಿದೆ ಎಂದು ಹೇಳಿರುವ ಪ್ರಧಾನಮಂತ್ರಿ, ಸರ್ಕಾರವು ಈಗ ಸಮುದ್ರದ ಕೆಳಗೆ ಅನ್ವೇಷಣೆಯನ್ನು ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಮತ್ತು ಹೊಸ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು. ಸಪ್ತಧಾರ ಎಂಬ 7 ಶಕ್ತಿಯ ಧಾರೆಗಳ ಅನುಷ್ಠಾನಕ್ಕೆ ಕರೆ ನೀಡಿದ ಅವರು, ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ನೀಲಿ ಆರ್ಥಿಕತೆ ಮತ್ತು ದೇಶದ ಪಾರಂಪರಿಕ ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ 7 ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ವಿವರಿಸಿದರು. ಮುಂದಿನ 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಕೃತಕ ಬುದ್ದಿಮತ್ತೆ ಎಐ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಜಾಗತಿಕ ಎಐ ವಲಯದಲ್ಲಿ ಮುಂಚೂಣಿಯಲ್ಲಿರಲು ಇದರಿಂದ ಯುವ ಸಮೂಹಕ್ಕೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಭಾರತದಲ್ಲಿ ಮುಂದಿನ 7-8 ವರ್ಷಗಳಲ್ಲಿ ಇನ್ನೂ 5-8 ಸೆಮಿಕಂಡಕ್ಟರ್ ಸ್ಥಾವರಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿವೆ. 3 ಸೆಮಿಕಂಡಕ್ಟರ್ ಉತ್ಪಾದನಾ ಸ್ಥಾವರಗಳಲ್ಲಿ ಈಗಾಗಲೇ ಉತ್ಪಾದನೆ ಪ್ರಾರಂಭವಾಗಿದ್ದು, ಅರೆವಾಹಕ ವಲಯದಲ್ಲಿ ದೇಶದ ಪ್ರಗತಿಯು ಅದರ ಹೆಚ್ಚುತ್ತಿರುವ ತಾಂತ್ರಿಕ ಸ್ವಾವಲಂಬನೆಯನ್ನು ಪ್ರತಿಬಿಂಬಿಸಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನವು ಸಂಪೂರ್ಣವಾಗಿ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದ್ದು, ಈ ವಲಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ರಾಷ್ಟೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನು ಪ್ರಾರಂಭಿಸಿದೆ ಮತ್ತು ನಿರ್ಣಾಯಕ ಖನಿಜ ಕಾರಿಡಾರ್ ಅನ್ನು ಘೋಷಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ದೇಶವು ವೆಚ್ಚ, ಗುಣಮಟ್ಟ ಮತ್ತು ಕೌಶಲ್ಯ ಈ 3 ವಿಷಯಗಳ ಮೇಲೆ ಗಮನಹರಿಸಬೇಕು. ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸರ್ಕಾರ ಹೊಂದಿದೆ. ಮುಂಬರುವ ದಶಕದಲ್ಲಿ ಫಾರ್ಚೂನ್ 500 ಕಂಪನಿಗಳಲ್ಲಿ ಭಾರತವು 50 ಕಂಪನಿಗಳನ್ನು ಹೊಂದುವ ಗುರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಇಂದು 80ನೇ ಸ್ವತಂತ್ರ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ವಸತಿ ಸಮುಚ್ಚಯಗಳು ಸೇರಿದಂತೆ ವಿವಿಧೆಡೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರನ್ನು ಸ್ಮರಿಸಲಾಯಿತು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಲೋಕಭವನದಲ್ಲಿ ಇಂದು ಬೆಳಿಗ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತ್ರಿವರ್ಣ ಧ್ವಜಾರೋಹಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರಾಷ್ಟಗೀತೆ, ವಂದೇ ಮಾತರಂ, ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಆಯ್ದ ಭಾಗಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಾಯಿತು. ಸಿಂಗಾಪುರ್, ಚೀನಾ, ಹಾಂಕಾಂಗ್ನಲ್ಲಿ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಅನಿವಾಸಿ ಭಾರತೀಯರು ಸ್ವಾತಂತ್ರ್ಯ ದಿನದ ಸಂಭ್ರಮದಿಂದ ಆಚರಿಸಿದ್ದು ಅಲ್ಲಿನ ಜನರೊಂದಿಗೆ ಭಾರತದ ಜನರ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟ ಮತ್ತು ಸಾಂಕೇತಿಕ ರೀತಿಯಲ್ಲಿ ಆಚರಿಸಲು ಇಂದು ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇಯನ್ನು ಆಯೋಜಿಸಲಾಗಿದೆ. ಈ ಉಪಕ್ರಮವು ಸೂರ್ಯನ ಪಥದಂತೆ ರಾಷ್ಟ್ರಧ್ವಜವು ಪಯಣಿಸುವಂತೆ ನೋಡುವುದಾಗಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಈಜಿಪ್ಟ್, ಲಾಟ್ವಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಈ ಆಚರಣೆಗಾಗಿ ಅನಿವಾಸಿಯರನ್ನು ಒಗ್ಗೂಡಿಸಿವೆ ಎಂದು ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026 ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಅಧಿಸೂಚಿಸಿದೆ. ಅರ್ಹ ತೆರಿಗೆದಾರರು ನಿರ್ದಿಷ್ಟ ತೆರಿಗೆ ಅಥವಾ ಶುಲ್ಕವನ್ನು ಪಾವತಿಸಿ ಕೆಲವು ಬಹಿರಂಗಪಡಿಸದ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸದ ವಿದೇಶಿ ಆದಾಯ ಅಥವಾ ಘೋಷಿಸದ ವಿದೇಶಿ ಆಸ್ತಿಗಳನ್ನು ಘೋಷಿಸಲು ಇದು ಅನುವು ಮಾಡಿಕೊಡಲಿದೆ. ಈ ಯೋಜನೆ ನಾಳೆಯಿಂದ ಜಾರಿಗೆ ಬರಲಿದ್ದು ಈ ಯೋಜನೆಯಡಿಯಲ್ಲಿ ಘೋಷಣೆ ಸಲ್ಲಿಸಲು ಈ ವರ್ಷಾಂತ್ಯ ಕೊನೆಯ ದಿನವಾಗಿದೆ. ಈ ದಿನಾಂಕದ ನಂತರ ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಒಂದು ಬಾರಿ ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಯೋಜನೆಯಾಗಿದೆ. ತೆರಿಗೆದಾರರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಆದಾಯ ತೆರಿಗೆ ಇಲಾಖೆಯು ಯೋಜನೆ ಮತ್ತು ನಿಯಮಗಳ ಕುರಿತ ಸಮಗ್ರ ಪ್ರಶ್ನೋತ್ತರವನ್ನು ಬಿಡುಗಡೆ ಮಾಡಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ನಾಳೆಯಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30-7:30 ಸಾರ್ವಜನಿಕರಿಗೆ ಭೇಟಿ ನೀಡಬಹುದಾಗಿದ್ದು ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧಕ್ಕೊಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ದೂರಸಂಪರ್ಕ ಇಲಾಖೆ ಆಯೋಜಿಸಿರುವ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ನಾಳೆಯಿಂದ 21 ನಡೆಯಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಸಿಟಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿ ಇಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38 ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ದೇಶದ ಹಲವು ಭಾಗಗಳಲ್ಲಿ 1 ಮೀಟರ್ಗಿಂತ ಕಡಿಮೆ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿದ್ದು ನಂತರ ಪರಿಸ್ಥಿತಿ ಸುಧಾರಿಸಿದೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕಟ್ಟಡಗಳೊಳಗೆ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ. ಭೂಕುಸಿತಗಳು ಸಂಭವಿಸಿದ್ದು ಅವಶೇಷಗಳಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ವರದಿಯಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 228 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರುತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ.

0: ಸಾಧನೆ ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನೀವು ಟ್ಯೂನ್ ಮಾಡಿದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:46:42. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಾತಾಡಿದಂಥ ವಿಷಯ ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಸವಿ ನೆನಪುಗಳು. ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ನೆನಪುಗಳನ್ನ ನಾನು ಹಂಚಿಕೊಳ್ತಾ ಸಾಗದೆ ಹಾಗೆ ನೀವು ಸಹ ಸಂದೇಶಗಳನ್ನ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು? ಕೌಸಲ್ಯ ಬನಶಂಕರಿಯಿಂದ, ಹಾಗೆಯೇ ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಚೇತನ್ ಕುಮಾರ್ ಜಿ, ಚಿನ್ಮಯಿ, ಶಶಿಕಲಾ, ಪ್ರಭಾಸ್, ಚಿಕ್ಕಣ್ಣ, ರಾಮನಗರ, ರಾಜೀವ, ಗಾಂಧಿಪುರದಿಂದ ನಾವೆಲ್ಲ ಬೆಳಗ್ಗೆಯಿಂದ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಇಳಿ ಹೊತ್ತಿನಲ್ಲಿ ಮೂಡಿ ಬರುತ್ತಿರುವಂತಹ ಮಧುರವಾದ ಗೀತೆಗಳು ಮನಸ್ಸಿಗೆ ಖುಷಿ ನೀಡ್ತಾ ಇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂಜೆಯ ಕಾರ್ಯಕ್ರಮಗಳು, ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿದೆ ಅಂತ ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವರು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಸುಭಾಷ್ ಚಂದ್ರ ರಂಗಪ್ಪ ನೀರಾವರಿ ಗುಡ್ಡದ ದೇವಲಾಪುರ ಕುಷ್ಟಗಿಯಿಂದ ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳು ತುಂಬ ಚೆನ್ನಾಗಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಮಾಸ್ ಲೀಡರ್ ಚಿತ್ರದ ಈ ಗೀತೆಯ ನಂತರ ನೋಡ್ತೀನಿ.

ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ 1987 ನಮಗೆ ವೈಟ್ ಟೋಪಿ ಇತ್ತು. ರಾತ್ರಿಯೆಲ್ಲ ಐರನ್ ಮಾಡ್ತಾ ಇದ್ವಿ, ಅದೇನೋ ಅದ್ಭುತ ಖುಷಿ ಅಂತ ಅಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಗಾನ ಭಜನಾ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ. ಚಿಕ್ಕವರಿದ್ದಾಗ ಸ್ವಾತಂತ್ರ್ಯ ದಿನ ಬೆಳಗ್ಗೆ ನಾವು ಎದ್ದು ಶಾಲೆಯ ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗ್ತಾ ಇದ್ವಿ. ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಸಿ ಅವತ್ತು ನಮಗೆ ಸ್ವಾತಂತ್ರ್ಯ ದಿನದ ಮಹತ್ವವನ್ನು ತಿಳಿಸಿ ಮತ್ತು ಗಾಂಧೀಜಿಯವರ ಬಗ್ಗೆ ಮತ್ತು ಸ್ವಾತಂತ್ರ್ಯದಲ್ಲಿ ಮಡಿದವರ ಬಗ್ಗೆ ಭಾಷಣವನ್ನು ಮಾಡಿಸಿ ಶಾಲೆಯಿಂದ ಒಂದು ಸುತ್ತು ಪೆರೇಡ್ ಮಾಡಿಸಿ ಪೆಪ್ಪರ್ಮೆಂಟ್ ಕೊಟ್ಟು ಕಳಿಸಿದ್ರು. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಬಂದಿದೆ. ಮೇಡಮ್, ನಾನು ಚಿಕ್ಕವನಿದ್ದಾಗ ನಮ್ಮ ಶಾಲೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ರು. ಅವತ್ತು ನಾಟಕ ಮತ್ತು ಕ್ರೀಡಾ ಕಾರ್ಯಕ್ರಮ ಎಲ್ಲ ಇರ್ತಾ ಇತ್ತು, ಸಿಹಿ ತಿಂಡಿ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಶಾಂತಕುಮಾರ ರೆಡ್ಡಿ ಬಂಕಲಗ ಇಂದ ಸಂದೇಶ ಕಳಿಸಿದ್ದಾರೆ. ನಾವು ಚಿಕ್ಕವರಿದ್ದಾಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಆಚರಿಸುತ್ತಿದ್ವಿ, ಹಾಡುಗಳನ್ನ ಹಾಡ್ತಿದ್ವಿ, ದೇಶಭಕ್ತಿ ಗೀತೆಗಳು ನಾಡಗೀತೆಗಳನ್ನ ಹಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನವ್ಯ ಬಡವನಹಳ್ಳಿಯಿಂದ ಸ್ಕೂಲ್ನಲ್ಲಿ ಇಂಡಿವಿಜುವಲ್ ಆಗಿ ಸೆಲೆಬ್ರೇಟ್ ಮಾಡಿ ಊರಲ್ಲಿ ಇರೋ ಎಲ್ಲ 4 ಸ್ಕೂಲ್ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮಾರ್ಚ್ ಪಾಸ್ಟ್, ಹಾಗೆ ಫ್ಲಾಗ್ ಹಾಯಿಸ್ಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಕಲ್ಚರಲ್ ಇವೆಂಟ್ಸ್ ಎಲ್ಲ ಇರ್ತಾ ಇತ್ತು. ನಾಡಹಬ್ಬನ ಊರೆಲ್ಲ ಸೇರಿ ಒಂದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮತ್ತು ನಮ್ಮ ಸ್ಕೂಲಲ್ಲಿ ಗೆಸ್ಟ್ ಇನ್ವೈಟ್ ಮಾಡೋದಕ್ಕೆ ಫುಲ್ ಫಾರ್ಮಲ್ ವೈಟಲ್ಲಿ ನಾನು ಮಾರ್ಚಿಂಗಲ್ಲಿ ಹೋಗಿ ಫ್ಲಾಗ್ ಹಾಯಿಸ್ಟ್ ಮಾಡೋ ಹತ್ರ ಹೋಗಿ ಕರ್ಕೊಂಡು ಹೋಗಿ ಬರ್ತಿದ್ವಿ. ಫ್ಲಾಗ್ ಹಾಯಿಸ್ಟ್ ಮಾಡಿ ನ್ಯಾಷನಲ್ ಆಂಥಮ್ ಆಡ್ತಿದ್ವಿ ಅಂತ ತಮ್ಮ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ ಇವರು. ಹಾಗೆ ಚನ್ನಪ್ಪ ಜೆ ಪಿ ನಗರ್ನಿಂದ ಗಾಂಧೀಜಿ ಫೋಟೋಗೆ ನಾವು ನಮಿಸ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಊರ ತುಂಬ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಸ್ವಾತಂತ್ರ್ಯ ದಿನದಂದು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ನಾವು ನಮ್ಮ ಬಾಲ್ಯ ಅಂದರೆ ಆಗ ಶುಭ್ರ ಬಿಳಿ ಶರ್ಟ್ ಹಾಗೆ ಚಡ್ಡಿ ಧರಿಸಿ ಮಣ್ಣಿನ ಮೇಲೆ ಕುಳಿತು ಶಿಕ್ಷಕರ ಮತ್ತು ಊರಿನ ಪ್ರಮುಖರ ಎರಡು ಹಿತ ನುಡಿ ಆಲಿಸಿ ಸಿಹಿ ತಿನಿಸು ಯಾವಾಗ ಕೊಡುವರು ಎಂದು ಎದುರು ನೋಡುತ್ತಿದ್ದ ಕಾಲವದು. ಇಂದಿನ ಯುವ ಭಾವಿ ಪ್ರಜೆ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಶುಭ ಸಂಜೆ ಮೇಡಮ್, ಶಾಲಾ ದಿನಗಳ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹೇಳೋದಾದರೆ ನಾನು ಮುಂಜಾನೆ ಬೆಳಿಗ್ಗೆ 4 ಏಳುವುದು, ಹಿಂದಿನ ದಿನವೇ ಯೂನಿಫಾರ್ಮ್ಗಳನ್ನ ಹೊಗೆಸಿ ಇಸ್ತ್ರಿ ಮಾಡಿ ಇಟ್ಕೊಳ್ತಾ ಇದ್ವಿ. ಶಾಲೆಗೆ ಹೋಗಿ ಧ್ವಜಾರೋಹಣ ನಂತರ ಶಾಲೆಗಳಲ್ಲಿ ಚಾಕ್ಲೇಟ್ ಸ್ವೀಟ್ ತಿಂದು ಹಾಗೆ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ನಾವು ಶಾಲಾ ಮಕ್ಕಳು ಒಟ್ಟಿಗೆ ಕೂಡಿಕೊಂಡು ಪೊಲೀಸ್ ಮೈದಾನಕ್ಕೆ ಕವಾಯತ್ ನೋಡಲು ಹೋಗ್ತಾ ಇದ್ವಿ. ಆ ದಿನ ಸಂಭ್ರಮ ಸಡಗರ ಇರ್ತಾ ಇತ್ತು. 80th ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತಪ್ಪ ಹುಲುಗಮನವರ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಗೀತೆಗಳು ಇಷ್ಟ ಆಯಿತು ಅಂತ, ಹಾಗೆ ಗಾನ ಭಜನಾ ಕಾರ್ಯಕ್ರಮದ ವಿಷಯ ಸಹ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್, ಸ್ವಾತಂತ್ರ್ಯ ದಿನಾಚರಣೆಯ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ. 80th ನಾನು ಆಗ ಬಾಲವಾಡಿಯಲ್ಲಿ ಓದ್ತಾ ಇದ್ದೆ. ಸ್ವಾತಂತ್ರ್ಯ ದಿನಾಚರಣೆ ಬಂತೆಂದರೆ ನಮಗೆ ತುಂಬ ಖುಷಿ. ಬೆಳಿಗ್ಗೆ 4 ಎದ್ದು ಅಮ್ಮ ನಮ್ಮನ್ನು ಎಬ್ಬಿಸಿ ಸ್ನಾನ ಇತ್ಯಾದಿಗಳನ್ನು ಮಾಡಿಸಿ ಸಮವಸ್ತ್ರ ಹಾಕಿ ಬಿಳಿ ಕ್ಯಾನ್ವಾಸ್ ಶೂಸ್ಗೆ ಬಿಳಿ ಬಣ್ಣ ಹಚ್ಚಿ ಎರಡು ಜಡೆ ಹಾಕಿ ಶಾಲೆಗೆ ಕಳಿಸ್ತಾ ಇದ್ರು. ಶಾಲೆಯಲ್ಲಿ ಧ್ವಜಾರೋಹಣದ ನಂತರ ನಮಗೆಲ್ಲ ಸಾಲಾಗಿ ಒಬ್ಬರ ಹಿಂದೆ ಒಬ್ಬರಂತೆ ನಿಲ್ಲಿಸಿ ಶಾಲಾ ಶಿಕ್ಷಕರೊಟ್ಟಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸ್ವಾತಂತ್ರ್ಯ ದ ವೇದ ಘೋಷಗಳನ್ನು ನಾವೆಲ್ಲ ಹೇಳ್ತಾ ಇದ್ವಿ. ಅದಾದ ನಂತರ ಮತ್ತೆ ಶಾಲೆಗೆ ಮರಳಿದ ಮೇಲೆ ನಮಗೆಲ್ಲ ಸಿಹಿ ತಿಂಡಿ ಹಂಚ್ತಾ ಇದ್ರು. ಆ ನೆನಪು ಇನ್ನೂ ಮರೆಯಲ ಸಾಧ್ಯ, ತುಂಬ ಚೆನ್ನಾಗಿತ್ತು ನಮ್ಮ ಬಾಲ್ಯ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಗೀತಾ ಜೋಶಿರವರು. ಹಾಗೆ ಮೇಡಮ್, ನಾವು ಚಿಕ್ಕವರಾಗಿದ್ದಾಗಿನ ನೆನಪುಗಳನ್ನ ನೆನಪಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಚಿಕ್ಕವರಾಗಿದ್ದಾಗ ಸ್ವಾತಂತ್ರ್ಯ ದಿನದ ಮುನ್ನಾ ದಿನ ತಂಬಿಗೆಯಲ್ಲಿ ಇಸ್ತ್ರಿ ಮಾಡ್ತಾ ಇದ್ವಿ ಹಾಗೂ ಪೆಪ್ಪರ್ಮೆಂಟ್ ಕೊಡ್ತಾರೆ ಅಂತ ತುಂಬ ಕಾಯ್ತಾ ಇದ್ವಿ. ಕೈಗೆ ಬಂದಾಗ ಸಿಗುವ ಆನಂದವೇ ಬೇರೆ ಅಂತ ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಇವರ ಸಂದೇಶ ಬಂದಿದೆ. ನಾನು ನನ್ನ ಬಾಲ್ಯದಲ್ಲಿ ಸ್ವಾತಂತ್ರ್ಯ ದಿನದಂದು ನನ್ನ ಸೈಕಲ್ಗೆ ಭಾರತದ ಬಾವುಟ ಕಟ್ಟಿ ಅಂಗಿಗೆ ಬ್ಯಾಡ್ಜ್ ಹಚ್ಚಿ ಕೈಯಲ್ಲಿ ಬ್ಯಾಂಡ್ ಕಟ್ಟಿಕೊಂಡು ಹೆಮ್ಮೆಯಿಂದ ಶಾಲೆಗೆ ಹೋಗಿ ಗೆಳೆಯರೊಡನೆ ಸಂಭ್ರಮಿಸಿ ಟೀಚರ್ಸ್ ಕೊಟ್ಟಂಥ ಬಿಸ್ಕೆಟ್ ತಿಂದು ಶಾಲೆಯ ಹತ್ತಿರದಲ್ಲೇ ಇದ್ದ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದ ಪೆರೇಡ್ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕವಾಯತನ ನೋಡಿ ಆನಂದ ಪಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 24982 ಇವರ ಸಂದೇಶ ಬಂದಿದೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು.
ಈಗ ಕಾಲ ಬದಲಾಗಿದೆ. ಸ್ಕೂಲ್ಗಳಲ್ಲಿ ಡಿಜಿಟಲ್ ಸ್ಕ್ರೀನ್ಗಳು ಬಂದಿದ್ದಾವೆ. ಹಾಗಾಗಿ ಪ್ರೋಗ್ರಾಮ್ಸ್ನ ಫೋಟೋಸ್, ವಿಡಿಯೋಸ್ ಎಲ್ಲವೂ ತಕ್ಷಣಕ್ಕೆ ನಮ್ಮ ಮೊಬೈಲ್ಗೆ ಬರುತ್ತೆ. ಆದರೆ ಆಗ ಸಿಗ್ತಾ ಇದ್ದಂಥ ಖುಷಿಯನ್ನು ಈಗ ಇರುವಂಥ ಟೆಕ್ನಾಲಜಿ ನಮಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸ್ಕೂಲ್ ಡೇಸ್ ಮತ್ತೆ ಬರೋದಿಲ್ಲ ನಿಜ, ಆದರೆ ಆ ದಿನಗಳ ನೆನಪುಗಳು ನಮ್ಮ ಲೈಫ್ನಲ್ಲಿ ಸದಾ ಹಚ್ಚ ಹಸಿರಾಗಿರುತ್ತೆ. ಬಾಲ್ಯದ ಆ ನೆನಪುಗಳು ಯಾವತ್ತಿಗೂ ಹಳೆಯದಾಗೋದಿಲ್ಲ. ಆ ನೆನಪುಗಳು ಸದಾ ನಮ್ಮ ಹೃದಯದಲ್ಲಿ ತ್ರಿವರ್ಣದಂತೆ ಹಾರಾಡ್ತಾ ಇರಲಿ ಅಂತ ಆಶಿಸೋಣ ಸ್ನೇಹಿತರೆ. ಇದಾಗಿತ್ತು ಸ್ವಾತಂತ್ರ್ಯೋತ್ಸವದ ವಿಶೇಷ ಗಾನ ಬಜಾನ. ನಮ್ಮ ಶಾಲಾ ದಿನಗಳ ಸ್ವಾತಂತ್ರ್ಯೋತ್ಸವದ ಸವಿ ನೆನಪುಗಳು ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ನೀವೆಲ್ಲರೂ ನಿಮ್ಮೆಲ್ಲರ ಆ ದಿನಗಳ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ನಿಮ್ಮೆಲ್ಲ ಸಂದೇಶಗಳನ್ನ ನೋಡಿ ಬಹಳ ಖುಷಿಯಾಯಿತು. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಸ್ಪಂದಿಸ್ತಾ ನಮ್ಮ ಜೊತೆಯಾಗಿರಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಭಾಗ್ಯ ಸುರೇಂದ್ರ ಹೂವಿನಹೊಳೆ, ಇಲ್ಲಿಂದ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ಆದರೆ ಸಮಯದ ಅಭಾವದಿಂದ ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಯಾರೂ ಕೂಡ ಬೇಸರ ಮಾಡ್ಕೋಬೇಡಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಳೆ ಕೊಡಗು ಜಿಲ್ಲೆಗೆ ಭೇಟಿ ನೀಡಲಿದ್ದು ಭಾಗಮಂಡಲದ ಭಗಂಡೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ಬಡತನ ನಿರ್ಮೂಲನೆ, ಸಾಮಾಜಿಕ ನ್ಯಾಯ, ಮೂಲಸೌಕರ್ಯ ಅಭಿವೃದ್ದಿಗಾಗಿ ಸರ್ಕಾರ ಕೈಗೊಂಡಿರುವ ಪ್ರಮುಖ ನಿರ್ಧಾರಗಳು, ಕೈಗಾರಿಕಾ ಪ್ರಗತಿ ಯೋಜನೆಗಳು ರಾಜ್ಯದ ಪ್ರಗತಿಗೆ ಪೂರಕವಾಗಿ ಜಾರಿಗೊಂಡಿವೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿ

ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಂದು ಹೇಳಿದ್ದಾರೆ. ವಿಜಯನಗರ ಜಿಲ್ಲೆಯ ನಾಗರಿಕರ ಮೂಲಭೂತ ಸೌಕರ್ಯಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಎಂದು ಮುಜರಾಯಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜಿಲ್ಲೆಗೆ ಬರಬೇಕಾದ ವಿವಿಧ ಇಲಾಖೆಗಳ ಬಗ್ಗೆ ಗಮನಹರಿಸುವುದರ ಜೊತೆಗೆ ಅತ್ಯಾಧುನಿಕ 250 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಗೆ ಆದಷ್ಟು ಬೇಗನೆ ಚಾಲನೆ ನೀಡಿ ಜಿಲ್ಲೆಯ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗುವುದು ಎಂದರು. ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೂ ಕುಡಿಯುವ ನೀರು ಸಮರ್ಪಕವಾಗಿ ತಲುಪುತ್ತಿದೆಯೇ ಹಾಗೂ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ನಡೆಯುತ್ತಿದೆಯೇ ಎಂಬುದನ್ನು ಆನ್ಲೈನ್ ಮೂಲಕ ನೇರವಾಗಿ ಮೇಲ್ವಿಚಾರಣೆ ನಡೆಸಲು ದತ್ತಾಂಶ ಕೇಂದ್ರ ನೀರ್ ಲ್ಯಾಬ್ ವ್ಯವಸ್ಥೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಚಾಲನೆ ನೀಡಿದರು. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಗೆ ವೇಗ ನೀಡುವ ಜೊತೆಗೆ ರೈತರು, ಯುವಜನರು ಹಾಗೂ ಮೂಲಸೌಕರ್ಯ ಅಭಿವೃದ್ದಿಗೆ ಆದ್ಯತೆ ನೀಡಿ ಮುಂದಿನ 100 ದಿನಗಳಲ್ಲಿ ಆಡಳಿತ ಮತ್ತು ಅಭಿವೃದ್ದಿಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಗುರಿ ಹೊಂದಲಾಗಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ ಸವದಿ ಕಾರವಾರದಲ್ಲಿ ಇಂದು ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮದ ವರದಿಯನ್ನು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಇಂದು ರಾತ್ರಿ ಪ್ರಸ್ತುತಪಡಿಸಲಿದೆ. ಇದೀಗ 8 ಗಂಟೆಯಿಂದ 8:45ರವರೆಗೆ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ವಿವಿಧ ಭಾರತಿ 102.9 ಎಫ್ಎಂ.
0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:04. ಈಗ ಕೇಳಿ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಚಿತ್ರ ಕಾಮನಬಿಲ್ಲು.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಕಾಮನಬಿಲ್ಲು. ಮುಖ್ಯ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸರಿತಾ, ಅನಂತನಾಗ್, ಅಶ್ವಥ್, ತೂಗುದೀಪ ಶ್ರೀನಿವಾಸ್, ಬಾಲಕೃಷ್ಣ. ಚಿತ್ರಕಥೆ ಸಂಭಾಷಣೆ ಶ್ರೀ ಉದಯಶಂಕರ್. ಸಂಗೀತ ಉಪೇಂದ್ರ ಕುಮಾರ್. ನಿರ್ದೇಶನ ಶ್ರೀ ದತ್ತರಾಜ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಕಾಮನಬಿಲ್ಲು.

0: ಹೇ ಸ್ವಾಮಿ, ಜೈಶ್ರೀ.
1: ಏನಪ್ಪ ಕಿರಿಗೌಡ,
0: ನಿಮ್ಮ ಮಗನ ನೀವೇ ಬುದ್ಧಿ ಕಲಿಸ್ತೀರಾ ಇಲ್ಲ ಸರಿಯಾದ ರೀತಿಯಲ್ಲಿ ನಾವೇ ಬುದ್ಧಿ ಕಲಿಸ್ಬೇಕಾ?
1: ಯಾಕಪ್ಪ ಗೌಡ, ಅಂಥ ಕೆಲಸ ಏನ್ ಮಾಡಿದಾನೆ ನಮ್ಮ ಸೂರಿ?
0: ಮೇಲ್ ಜಾತಿ ಕೀಳ್ ಜಾತಿ ಒಂದು ಮಾಡ್ತೀನಿ ಅಂತ ಹೇಳಿ ನಮ್ಮ ಹುಡುಗರು ಸರಿಸಿ ಆಟ ಆಡಿಸ್ತಿದ್ದ. ನಾನ್ ರೇಖಿ ಎಡೆ ಕೊಟ್ಟು ಬುದ್ಧಿ ಹೇಳಿದ್ದೆ.

0: ಅವ್ನ ಸ್ನೇಹಿತ ಅವನಲ್ಲ ಆ ಮನೆ ಅಲ್ಲಿ ಚಂದ್ರ, ಅವನಿಗೆ ಪೊಲೀಸ್ ವಿಷ ಹಾಕ್ಸಿ ನನ್ನ ಮನೆಗೆ ನುಗ್ಸಿ ನನ್ನ ಎದುರಿಗೆ ಹಗಲು ದೊರಡೆ ಮಾಡಿ ಗುಡಿಸಲು ಕಟ್ಟಿಸ್ಕೊಟ್ಟವನೆ ಮಾಡ್ಬೋದ? ಹಿಂಗೆ ಇದು ನ್ಯಾಯನ? ಇದ್ ಧರ್ಮನ? ಯೋಗ್ತೆ ಇದ್ರೆ ನಿಮ್ಮನ ತರಬೇಕು, ದಾನ ಮಾಡಬೇಕು. ನನ್ನ ಮುಂದೆ ಚೆನ್ನ ಹಾಕೊಂಡ್ ತಿರುಗ್ತಿದ್ದ ಮಗ ನನಗೆ ಗುಡ್ಡ ನೀರು ಕೊಡ್ತದ?
1: ತಪ್ಪು ಕೊಡ್ರಿ, ನಾನು ಅವನಿಗೆ ಸರಿಯ ಬುದ್ಧಿ ಕಲಿಸ್ತೇನೆ. ಈಗ ನಾನು ಏನಪ್ಪ ತಪ್ಪು ಮಾಡಿದೆ? ಒಳ್ಳೆತನ ಮಾಡಿದ್ದು. ಈ ಊರಿನಲ್ಲಿ ಇದುವರೆಗೂ ಒಬ್ಬ ನನ್ನ ಕಡೆ ಬೆಟ್ಟ ತೋರಿಸಿರ್ಲಿಲ್ಲ. ಇವತ್ತಿನ ದಿವಸ ಕಿರಿಗೌಡ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಮರ್ಯಾದೆ ತೆಗೆದುಬಿಟ್ಟ. ನೀನೇನು ಮಹಾತ್ಮ ಗಾಂಧಿ ಇದ್ದ ಪೂಜೆ ಮಾಡಿಬಿಡ್ತಾರೆ ಅಂತ ತಿಳ್ಕೊಳ್ಳೇನು?
2: ಪೂಜೆ ಯಾಕಪ್ಪ ಮಾಡಬೇಕು? ನಾಲ್ಕು ಜನ ಸಹಾಯ ಆದ್ರೆ ಸಾಧ್ಯ.
1: ಏನ್ ಸಹಾಯ? ಮನೆ ದೇವರಿಗೆ ಮಟ್ಟ ಕಟ್ಟಿ ಬೆಟ್ಟ ದೇವರಿಗೆ ಹಿಟ್ಟೋತ್ರಂತೆ. ಊರಿನ ಜನರನ್ನು ಉದ್ಧಾರ ಮಾಡಕ್ ಮೊದ್ಲು ಈ ಮನೆ ಪರಿಸ್ಥಿತಿಯನ್ನು ಸ್ವಲ್ಪ ಸರಿ ಮಾಡಬೇಕು ನೋಡು.
2: ಏನಾಗಿದೆ ಅಪ್ಪ ನಮ್ಮ ಮನೆ ಪರಿಸ್ಥಿತಿ?
1: ಏನಾಗಿದೆ ಅಂತ ಪ್ರಶ್ನೆ ಕೇಳ್ತೀಯ? ನಿನಗೆ ವಯಸ್ಸಾಗಿದೆ, ಇವತ್ತಲ್ಲ ನಾಳೆ ತಿಳ್ಕೊತೀನಿ ಅಂತ ಚಪ್ಪಿದ್ದೆ. ಮನೆಗೆ ಮಾರಿ ಪರರು ಹುಕ್ಕಾರ ಏನು ಆಗ್ತಾ ಇದ್ದೀ? ತಪ್ಪು ನಿಂದಲ್ಲಪ್ಪ, ನಿಮ್ಮ ಅಮ್ಮಂದು ಹತ್ತು ಒಂದು ಹೊತ್ತಿನಲ್ಲಿ ಮನೆಯಲ್ಲಿ ಇದೆಯೋ ಇಲ್ವೋ ಅಷ್ಟೋ ಇಷ್ಟೋ ಬೇಸಾಕ್ ಬಿಡ್ತಾಳಲ್ಲ ಅದು.
3: ನಿಮ್ಮಿಂದ ಕುದೀರು ಅಂತ ತಿಳ್ಕೊಂಡಿದ್ದೀಯಪ್ಪ. ಇದ್ದ ನಾಲ್ಕು ಎಕರೆ ಜಮೀನಿಗೆ ಕಿರಿಗೌಡರ ಆಧಾರ ಮಾಡಿಕೊಟ್ಟು ಮಗು ಮದುವೆಗೆ ಸಾಲ ಮಾಡಿ ಅವಳ ಮೈ ಕಳ್ಕೊಂಡು ಕಣ್ಣು ಮುಂದೆ ಕಾಸಿಂದು ನಿಂತಿದ್ದೀವಪ್ಪ. ನಾಲ್ಕು ಮನೆ ಮಂತ್ರ ಹೇಳಿ ಅವ್ರ ನಾಲ್ಕು ಕಾಸು ತರಬೇಕು, ಜರುಗಬೇಕು. ಎರಡು ಪಂಚೆ ಬಿಟ್ಟರೆ ಅವ್ರಿಗೆ ಇನ್ನೊಂದು ಪಂಚೆ ಇಲ್ಲ, ಇದೆರಡು ಸೀರೆ ಬಿಟ್ಟರೆ ಇನ್ನೊಂದು ಸೀರೆ ನನಗಿಲ್ಲ. ನೋಡಪ್ಪ ಅದು ಹರಿದೋಗಿದೆ, ಇದನ್ನ ಸರಿ ಮಾಡಿ ನನಗ್ಕೋಬೇಕು.
1: ಊರಾಚೆ ಇರೋ ರಾತಿನ್ಗೋ ಮಾತಿನ್ಗೋ ಮನೆ ಇಲ್ಲ ಅಂತ ಗೊತ್ತಾದ ನಿನಗೆ ಪಕ್ಕದಲ್ಲೇ ಇರೋ ನಿನ್ನ ಹೆತ್ತಮ್ಮನ ಹರಕು ಸೀರೆ ಕಾಣಿಸ್ಲಿಲ್ಲ ಅಲ್ಲ? ತನ್ನ ಮನೆ ಉರಿತಿರುವಾಗ ಅದನ್ನ ಆರಿಸ್ದೆ ಊರ್ನವ್ರ ಮನೆಗೆಲ್ಲ ಬೆಳಕು ಕೊಡ್ತೀನಿ ಅಂತ ಹೋಗೋಣ ಬುದ್ಧಿವಂತ ಅಂತನಲ್ವೋ? ಮುಟ್ಟಾಳ ಅಂತಾರೆ, ಮುಟ್ಟಾಳ ಅಂತ.
4: ಬಂದ್ಯಾ ಈ ಮುದುಕನಾಗ ನಿಂಗಾದ್ರೂ ದೈ ಬಂತಲ್ಲವ್ವ. ಸಾಯೋ ಕಾಲದಾಗ ಗಂಟ್ಲು ಒಂದು ಗುಟ್ಟ ನೀರು ಬಿಡಕ್ ಒಬ್ರು ಇಲ್ವಲ್ಲ ಅಂತ ಕೊರಗ್ತಾ ಇದ್ದೆ ಕಣವ್ವ. ಇನ್ಯಾಗ ನಂಗ ಯೋಚನೆ ಇಲ್ಲ ಒಬ್ರು.
3: ನೀ ಹುಷಾರಾಗಿದ್ಯಾ ತಾತ?
4: ನಂಗೇನವ್ವ ದಾಡಿ ನೋಡು ಹೆಂಗಿದ್ದೀನಿ? ಇನ್ನೇನವ್ವ ದಿಕ್ಕಿಲ್ದ ಮುದುಕನ್ ದಿಕ್ಕಾಗಿ ನೀನು ಬಂದ್ಬಿಟ್ಟಲ್ಲವ್ವ. ನಾಳೆಯಿಂದ ಹುಡುಗ ಹುಡುಗನಾಗಿ ಹೋಗ್ತೀನಿ. ಲೇ ಗಂಗಿ ನೋಡ್ದೇನೆ ನನ್ನ ಮೊಮ್ಮಗಳನ್ನ ಕಾಲೇಜ್ನಾಗ ಓದ್ಕೊಂಬಂದವಳೆ ಕಣೆ. ನಡಿಯವ ನಡಿ ನಡಿ. ಸೂರಿ ಸೂರಿ
3: ಬಂದಪ್ಪ. ಚಂದ್ರು ಬಾಪ್ಪ.
1: ಸೂರಿ ಇದನಮ್ಮ?
3: ಇಲ್ಲಪ್ಪ, ಬೆಳಿಗ್ಗೆ ಹೋದೇನು ಊಟಕ್ಕೆ ಸಹ ಬರಲಿಲ್ಲ.
1: ಏನಾದ್ರು ಹೇಳುವುದನ್ನ?
3: ಏನೂ ಹೇಳಲಿಲ್ಲ. ಯಾವತ್ತು ಇಲ್ಲದೆ ಇವತ್ತು ಅವ್ರ ತಂದೆ ಎರಡು ಮಾತಂದ್ರು. ಅಷ್ಟಕ್ಕೆ ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ದುರ್ಗನ ತಗೊಂಡನ ಹೊರಟೋದ. ನೀನು ಹೇಳು ಚಂದ್ರು, ದೊಡ್ಡವರಾದವರು ಎರಡು ಬುದ್ಧಿ ಮಾತು ಹೇಳೋದ್ರಿಂದ ತಪ್ಪೆ?
1: ತಪ್ಪೇನಿಲ್ಲ, ಆದ್ರೂ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಹೀಗೇನಾದ್ರು ಅಂದ್ರೆ ನಾನ್ ನೋಡ್ಬರ್ತೇನೆ.

ಯಾಕೋ ಒಂಥರ ಇದೆಯಾ? ಸರಿ ಸರಿ, ಏನು ಇದು? ಅಯ್ಯಯ್ಯೋ, ನೀನೇ ಈ ಕಣ್ಣಲ್ಲಿ ನೀರು ಹಾಕೊಂಡ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ ಕಣು. ಸರಿ, ಯಾಕೋ ನಿನ್ ತಂದೆಯವ್ರು ಏನೋ ಅಂದ್ರಂತಲ್ಲ, ಅದಕ್ಕ

0: ಆಗ್ಬೇಕಾಗಿತ್ತು ಅನ್ನೋದು ಇವತ್ತು ನನಗೆ ಗೊತ್ತಾಗಿತ್ತು. ಅಷ್ಟು ದಿವಸದಿಂದ ನಮ್ಮಮ್ಮ ನನ್ನ ಕೈ ತುತ್ತ ಹಾಕ್ತಾ ಇದ್ದಾಳೆ. ನಾನು ಯಾವಾಗಲೂ ಪ್ರೀತಿ ತುಂಬಿದ ಅವಳು ಕಣ್ಣುಗಳು ನೋಡ್ತಾ ಇದ್ದೀನಿ ಹೊರತು ಕಷ್ಟದ ಕಣ್ಣೀರೋ ಅವಳು ಹರಿದಿದ್ದ ಸೀರೆ ಸಿರಿಗನ್ನ ನಾನು ನೋಡಿರ್ಲಿಲ್ಲ. ಸುತ್ತಮುತ್ತ ಇರೋ ಬಡವರನ್ನ ಕಂಡು ನಾನು ಮರಗ್ತಾ ಇದ್ದೆ ಹೊರತು ನಮ್ಮ ಮನೇಲಿ ತುಂಬಿರೋ ದರಿದ್ರ ನಾನು ಕಂಡಿರ್ಲಿಲ್ಲ. ತಪ್ಪು ಮಾಡಿಬಿಟ್ಟೆ ಚಂದ್ರು, ತಪ್ಪು ಮಾಡಿಬಿಟ್ಟೆ ಚಂದ್ರು.
1: ಸೂರಿ, ಪ್ರತಿಯೊಂದು ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪು, ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪಲ್ಲ. ಈಗ ನೀನೇ ಹೇಳಿದೆಯಲ್ಲ, ಅಮ್ಮನ ಕಣ್ಣಲ್ಲಿ ಪ್ರೀತಿ ಕಂಡೆ ಕಣ್ಣೀರಲ್ಲ ಅಂತ. ಮನುಷ್ಯ ಎಚ್ಚೆತ್ಕೋಬೇಕಾದ್ರೆ ಸಮಯ ಬರಬೇಕು, ಆ ಸಮಯ ಈಗ ಬಂದಿದೆ. ಏನಾದರೂ ಪರಿಹಾರ ಹುಡುಕೋಣ.
0: ಏನ್ ಪರಿಹಾರ ಹುಡುಕ್ಲಿ ಚಂದ್ರು? ನನಗೆ ಗೊತ್ತಿರೋದು ಪಶುವೈದ್ಯ ಪೌರೋಹಿತ್ಯ, ಅದನ್ನ ವ್ಯಾಪಾರ ಪಡಿಸ್ಕೊಳ್ಳ. ತಪ್ಪು, ನಾನೇ ಕೆಲಸ ಮಾಡಬಾರ್ದು.
1: ವ್ಯವಸಾಯ ಮಾಡು ಸೂರಿ. ಹೌದು, ಕಿರಿಗೌಡರ ಹತ್ರ ಭೋಗ್ಯಕ್ಕೆ ಬಿಟ್ಟಿದ್ದೀರಲ್ಲ ನೆಲ, ಅದನ್ನು ಬಿಡಿಸ್ಕೋ.
0: ಹಣ
1: ನಾನಿಲ್ವೇನೋ, ನಾನು ಕೊಡ್ತೀನೋ?
0: ಬೇಡ ಚಂದ್ರು, ಬೇಡ ಚಂದ್ರು. ನಿಮ್ಮ ಸ್ನೇಹನ ಆ ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ.
1: ಸೂರಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನ.
0: ಅದೇನೇ ಆಗಲಿ, ನಮ್ಮಿಬ್ಬರ ಮಧ್ಯೆ ಹಣದ ವ್ಯವಹಾರ ಬರಬಾರದು. ನೀವೇನೇ ಹೇಳಿದ್ರು ಖಂಡಿತ ನಾನು ಇದಕ್ಕೆ ಒಪ್ಪೋದಿಲ್ಲ.
1: ನಿನ್ನ ಸ್ವಭಾವ ನನಗೆ ಗೊತ್ತು. ನಾನೇನು ಸುಮ್ಮನೆ ಕೊಡ್ತೀನೇನೋ? ಸಾಲ ಇಸ್ಕೊಳ್ಳೋ, ತೀರ್ಸೋ. ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಬಿಡ್ತೀನೇನೋ? ವಸೂಲಿ ಮಾಡ್ತೀನಮ್ಮ.
0: ಸೂರಿ, ನನ್ನ ಮಾತು ಕೇಳ, ನಾನೇ ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಧೈರ್ಯವಾಗಿ ನೀಗಿಲು ಹಿಡಿ, ವ್ಯವಸಾಯ ಮಾಡು, ಆಮೇಲೆ ನೋಡು.
1: ಏನು
0: ಚಂದ್ರ? ಆಗ್ಲಿ ಕಣ.
2: ಯಾರು?
0: ಏನ್ ಗಂಜಿ?
3: ತುಂಬ ಬೆಳಗ್ಗೆ ಅಂತ ಬಿಟ್ಕೊಂಡ್ಬಿಟ್ಟಾಳೆ. ಗೌರಿ ಬೇರೆ ಮನೆಯಾಗಿಲ್ಲ.
0: ಓ ಹೌದಾ, ಸರಿ ನಡಿ.
3: ಸಾಧ ಇಲ್ಲ ಮನೇಲಿ.
0: ಗೊತ್ತಿದೆ.
3: ಎಲ್ಲಿಗೆ ಹೋಗ್ತಿದ್ರಿ?
0: ಹೇಳ್ತೀನಿ.
3: ಎಲ್ಲರೂ ಹೋಗ್ತಿದ್ರಾ?
0: ಹಸು ಹುಷಾರಿಲ್ಲ ರೀ, ಔಷಧಿ ಕೊಡ್ಬೇಕು.
3: ವೆಟ್ನರಿ ಡಾಕ್ಟರ್ಗೆ ಹೇಳಿ ಕಲ್ಸಿದ್ದೀನಿ, ಬರ್ತಾರೆ.
0: ನಿಮ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡೋವರೆಗೂ ಆ ಮೂಗು ಪ್ರಾಣಿ ಉಸಿರಾಡ್ತಾ ಇರ್ಬೇಕಲ್ಲ.
3: ಈ ಕಂಪನಿ ವೈದ್ಯಕ್ಕೆ ಅವಕಾಶ ಕೊಡಲ್ಲ.
0: ನೋಡಿ, ನೀವು ವಿದ್ಯಾವಂತ ಇರ್ಬಹುದು, ನಾನಿಲ್ಲ ಅಂತ ಹೇಳಲ್ಲ. ಹಾಗಂತ ನೀವೇ ಸಕಲ ವಿದ್ಯಾ ಪ್ರವೀಣೆ ಅಂತ ತಿಳ್ಕೊಂಡಿದ್ರೆ ನಿಮ್ ತಪ್ಪಾಗುತ್ತೆ.
3: ಏನ್ರಿ ಏನ್ರಿ, ನಮ್ಮನೆ ಬಂದು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀರಾ?
0: ಇನ್ನು ನಮ್ಮನೆ ಕರ್ಕೊಂಡು ಚಲಾಯಿಸಲ ಅಧಿಕಾರನ?
3: ಬನ್ನಿ.
4: ಹೊಟ್ಟೆ ಉಬ್ಬರ್ಸ್ಕೊಂಡ್ಬಿಟ್ಟ ಏನೋರ
0: ನೋಡು, ಈ ಸೊಪ್ಪನ್ನ ಚೆನ್ನಾಗಿ ಹರ್ಕೊಂಡ್ಬಿಡ್ತು, ಗಂಧನ ಬರೀತು.
3: ಔಷಧಿ
0: ನಿಮಗೆಲ್ಲ ಹಸುಗೆ

0: ಅಂದರಪ್ಪ
1: ಅದೇ
0: ಇನ್ನೂ ಸ್ವಲ್ಪ ಸೊಪ್ಪಿದೆ, ಅದನ್ನು ಹರಿದು ಸಾಯಂಕಾಲ ಕುಡಿಸ್ಬಿಡು.
1: ಆಯ್ತು
0: ಗಂಗಿ, ನಿನ್ ತುಂಬಾ ಚೆನ್ನಾಗಿದ್ದಾಳೆ, ನೀನೇನು ಹೊರಬೇಕಾಗಿಲ್ಲ, ಬರ್ಲಾ?
2: ಏನ್ ಗಿರಿಜಾ ಅವರೇ, ಡಾಕ್ಟರ್ ಬರಬೇಕು ಡಾಕ್ಟರ್ ಬರಬೇಕು ಅಂತ ಹೇಳ್ತಾ ಇದ್ರಲ್ಲ, ನೋಡಿದ್ರೆ ಹೇಗಿದೆ ಇವಾಗ? ನಿಮ್ ಮಾತು ಕೇಳ್ಕೊಂಡು ಕಾಯ್ಕೊಂಡು ಕೂತ್ ಬಿಟ್ಟಿದ್ರೆ ಇಷ್ಟೊತ್ತು ಹಸು ಗೊಟ್ಟಕ್ಕೆ ಕದ್ದು ಬಿಡ್ತಾ ಇತ್ತು. ಬರ್ತೀನಿ.
3: ಇದಕ್ಕೆ ಗಿರಿಜವ್ವ, ನಮ್ ಚಿಕ್ಕ ತಂಗನ ತೋಟ ಅತ್ತಗ ಪಟ್ಟಣ ಐತೆ ನೋಡಿ, ಅದು ನಮ್ ಸರ್ವತೋಪು.
4: ನಿಮ್ ಗದ್ದೆ ಯಾವ ಕಡೆ ಬರುತ್ತೆ?
3: ಆ ದೇವಸ್ಥಾನ ಹತ್ರದಾಗದೆ, ಬನ್ನಿ ಅಲ್ಲಿಗೆ ಹೋಗೋ. ಹೋಗ್ಕಂಡ್ರವ, ನಿಮ್ ಚಿಕ್ಕತ್ತವ್ರಿಗೆ ಗೊಲ್ ಸಣ್ಣ ಬುದ್ಧಿ ಕಾಣ್ದಂಗೆ ನಮ್ಮ ಸರ್ವತೋಪ್ತಾಗಿರೋ ಮರನೆಲ್ಲ ಕಳ್ಸ್ಕೊಂಡ್ಬಿಡ್ತಾರಕ್ಕವ. ದೊಡ್ಡ ಗೌಡ್ರು ತುಟಿ ಪಿಡುಕಲ್ಲಕ್ಕಿಲ್ಲ.
4: ಆ ದೇವಸ್ಥಾನ ಯಾವ್ದೇ ಇರ್ತಿ?
3: ನಂದಿಂದೇಶ್ವರ ದೇವಸ್ಥಾನಕ್ಕವ. ನನ್ನ ಶಿವರಾತ್ರಿಲಿ ಈ ದೇವಸ್ಥಾನದಲ್ಲಿ ನಮ್ ಸೂರಪ್ಪ.
4: ಸಾಕು ಸಾಕು, ನೀವು ಸೂರಪ್ಪನ ಬಗ್ಗೆ ಮಾತಾಡ್ತಾನೆ ಇರು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ.
5: ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ, ಇತಿ ಶ್ರೀ ಶಿವಾಸ್ತೋತ್ರ ಶತನಾಮಾವಳಿ ಸಂಪೂರ್ಣಂ. ಸ್ನಾನ ಆಗಬೇಕಾದ ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ದೇವರಿಗೆ ಯಾವಾಗಲೂ ಮನಸ್ಸು ಶುದ್ಧವಾಗಿರಬೇಕು. ತಗೊಳ್ಳಿ, ಪರವಾಗಿಲ್ಲ.
4: ನೀವೇ ಗುರು ಪೂಜಾರರು ಅಂತ ಗೊತ್ತಿರಲಿಲ್ಲ.
5: ಇವತ್ತು ಗೊತ್ತಾಯ್ತೇನು? ನಾನೆಲ್ಲ ಪೂಜಾರರು, ಅವ್ರಿಗೆ ಇವತ್ತು ಮೈಯಲ್ಲಿ ಹುಷಾರಿಲ್ಲ, ಅದಕ್ಕೋಸ್ಕರ ಅವ್ರ ಪರವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ.
4: ಪೂಜಾರಿಗೆ ಹುಷಾರಿಲ್ಲ ಅಂದ್ರೆ ಪೂಜೆ ಮಾಡ್ತೀರಿ, ಬಟ್ಟೆ ಡಾಕ್ಟ್ರಿಂದ ಹೋದ್ರೆ ತನಕ ಔಷಧಿ ಕೊಡ್ತೀರಿ, ಗಾಡಿ ಹೊಡೆಯೋರಿಂದ ಹೋದ್ರೆ ಗಾಡಿ ಹೊಡಿತೀರಿ, ನಾಳೆ ನಿಮ್ ಹೆಂಡತಿ ಹೆರಿಗೆ ನೀವು ತಡೆಯೋಕಾಗಿಲ್ಲ ಅಂದ್ರೆ ಮಗುವಿನ ಮೇಲೆ

0: ಪರವಾಗಿಲ್ಲ, ಮೊನ್ನೆ ಸ್ಥಿತಿ ನಿಮ್ಮ ಮನೆಗೆ ಹೋಗಿದ್ದೆ, ಆಗ ಗೊತ್ತಾಯ್ತು ನೀವು ಹಳ್ಳಿಗೆ ಬಂದಿದ್ದು. ಅದೇನು ಇದಕ್ಕಿದಾಗೆ ಹಳ್ಳಿಗೆ ಬಂದಿದ್ದು?
1: ವ್ಯವಸಾಯ ಮಾಡ್ಸಕ್ಕೆ. ನಾನು ಓದಿದ್ದೆ ಕೃಷಿ ವಿಜ್ಞಾನ ತಾನೇ. ನನಗಂತೂ ಈ ಹಳ್ಳಿ ತುಂಬಾ ಹೆಸ್ಬಿಟ್ಟಿದೆ ಗೋಪಾಲ್.
0: ಯು ಆರ್ ಕರೆಕ್ಟ್, ಹಳ್ಳಿ ಇದು ಹೆವನ್. ಗುಡ್ ಗ್ರೀನ್ಸ್, ಲವ್ಲಿ ವೆದರ್ ಅಂಡ್ ಸ್ವೀಟ್ ವಾಟರ್, ವೆರಿ ಬ್ಯೂಟಿಫುಲ್, ಬ್ಯೂಟಿಫುಲ್.
1: ನಿಮ್ ಮಾಲ್ ಮುಗಿತಲ್ಲ, ಹೀಗೇನ್ ಮಾಡ್ಬೇಕು ಅಂತಿದ್ರಿ ಗೋಪಾಲ್?
0: ಸೇಮ್ ನಿಮ್ ತರನೇ ವ್ಯವಸಾಯ ಮಾಡಿಸ್ಬೇಕು ಅಂತ ಆಸೆ.
2: ಸೂರಪ್ಪ ಬರ್ಲಿಲ್ವೇನವ? ಯಾರವಾಗೋ
1: ನಮ್ ಫ್ರೆಂಡ್ ಗೋಪಾಲ್.
0: ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್?
1: ನಮ್ ತಾತ.
0: ಓ, ಚೇತನಳ್ಳಿ ತಾತ. ಇಂಥ ತಾತ ಇರ್ಬೇಕು ಮನೆಗೆ, ಬಹಳ ಚೆನ್ನಾಗಿರುತ್ತೆ.
2: ಚಾತನಳ್ಳಿ ಪಟೇಲ ಕೆಂಪನ್ಮನ ಮಗ ಗೋಪಿ ಅಲ್ವೇನೋ ನೀನು?
0: ಗೋಪಾಲ್. ಗಿರಿಜಾ ಬನ್ನಿ ನಮ್ಮೂರ್ಗ್ ಹೋಗೋಣ.
1: ಇನ್ನೊಂದು ದಿವಸ ಬರ್ತೀನಿ, ನಾನು ಸಿಟಿಗೆ ಹೋಗ್ಬೇಕು.
0: ಸಿಟಿಗ ಬನ್ನಿ, ಡ್ರಾಪ್ ಮಾಡ್ತೀನಿ. ನಾನು ಅಲ್ಲಿಗೆ ಹೋಗ್ಬೇಕೀಗ.
1: ಹಾಗಾದ್ರೆ ಒಳ್ಳೇದಾಯ್ತು, ನಾನು ಸಾಲ್ ಟೆಸ್ಟ್ ಮಾಡಿಸ್ಬೇಕು. ತಾತ ನಾನು ಈ ಜೊತೆಲಿ ಹೋಗಿ ಬರ್ತೀನಿ, ಬನ್ನಿ.
2: ನೋಡವ್ವ, ನಂಗೇನು ಅವನ ಅವತಾರ ಮಾತು ಕತೆ ಎಲ್ಲ ಕೇಳ್ತಿದ್ರೆ ನೋಡ್ತಿದ್ರೆ ಗ್ರಾಸ್ನಂಗ್ ಕಾಣಲ್ಲ. ಇನ್ನು ನಮ್ ಸೂರಪ್ಪ ನೋಡು, ಬೋ ದೊಡ್ಡಬಂತ. ಬೇಕಾದ್ರೆ ಅವನ್ ಜೊತೆ ಕರ್ಕೊಂಡೋಗು, ಯಾವ ಕೆಲ್ಸ ಬೇಕಾದ್ರು ಮಾಡಿಸ್ಕೊಡ್ತಾನೆ.
1: ತಾತ ನೀವು ತಿಳ್ಕೊಂಡಿರೋ ತರ ಗೋಪಾಲ್ ಸಣ್ಣ ಮನುಷ್ಯ ಅಲ್ಲ, ಅವರು ಓದಿರೋರೇ ದೊಡ್ಡ ಮನುಷ್ಯರೇ. ಅವ್ರ ಬಟ್ಟೆ ಬರೇ ಮಾತು ಕತೆ ಅಲ್ಲ ಮುಖ್ಯ, ಗುಣ ಮುಖ್ಯ ಅಲ್ವಾ? ನಾನು ಬರ್ತೀನಿ. ಹೇಳಿದ್ರಲ್ಲ ಸೂರಪ್ಪ ಅಂತ, ಇವ್ರೆ ಇವರು ಮಂತ್ರ ಹೇಳ್ತಾರೆ, ಪೂಜೆ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಔಷಧಿ ಕೊಡ್ತಾರೆ, ಪಾಠವಚನ ಮಾಡ್ತಾರೆ, ಹಳ್ಳಿ ನಿರ್ಧಾರ ಮಾಡ್ತಾರೆ, ಯೋಗಾಸನ ಮಾಡ್ತಾರೆ. ಇವ್ರು ಮಾಡ್ದಿರೋ ಕೆಲ್ಸಾನೇ ಇಲ್ಲ ಗೊತ್ತಾ?
0: ವೆರಿ ಗುಡ್ ಜಾಕ ಪಾಲ್ ಟ್ರೇಡ್. ನಾನು ಅಷ್ಟೇ, ನಮ್ ಜಮೀನೆಲ್ಲ ಕಂಪ್ಲೀಟ್ ಆಗಿ ಟ್ರ್ಯಾಕ್ಟರ್ ತಗೊಂಡು ಗುತ್ತಾಕ್ಬಿಟ್ಟೆ.
1: ಏನವ ಸ್ವಲ್ಪ ಮಣ್ಣು ತಗೊಂಡ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು.
0: ಬರ್ತೇನೆ. ಗಿರ್ಜಾ ನಮ್ ಜಮೀನ್ ಮಣ್ಣು ಇದೇ ತರನೇ ಇರೋದು, ಬ್ಯೂಟಿಫುಲ್ ಬೆಳೆ ಬರ್ತೆ ಗೊತ್ತಾ?
3: ಬಂದೆ. ಏನಪ್ಪ ಚಂದ್ರು, ಏನಪ್ಪ ಬಂದ್ಬಿಟ್ಟೆ?
4: ಸೂರಿ, ಇವರು ಶಂಭು ಅಂತ, ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ಮಾರ್ಗದರ್ಶಿ. ಇನ್ನೊಂದು ನಮ್ಗೆ ವ್ಯವಸಾಯಕ್ಕೆ ಬೇಕಾದ ಸಲಹೆನೆಲ್ಲ ಇವರೇ ಕೊಡ್ತಾರೆ.
3: ನನಗೆ ವ್ಯವಸಾಯದ ಮೇಷ್ಟು ಅನ್ನು. ನಮಸ್ಕಾರ. ದಯಮಾಡಿ ಬನ್ನಿ ಒಳಗೆ, ಸ್ವಲ್ಪ ಕಾಫಿ ತಗೊಂಡ್ರೆ.

0: ಗೋಪಾಲ್, ಬಹಳ ಹೊತ್ತಾಗುತ್ತಾ?
1: ಯಾಕೆ ಭಯನ?
0: ಇಲ್ಲ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ.
1: ಏನಿನ್ನೊಂದು 5 ನಿಮಿಷ ಆಗ್ಬಹುದು. ಯಾವತ್ತೂ ಈ ತರ ತೊಂದರೆ ಕೊಟ್ಟಿರಲಿಲ್ಲ. ನಾನ್ ಜೊತೆ ಇರುವಾಗ ಬೇತ್ರನ
0: ನೋಡಿ, ಈ ತರ ಅಸಭ್ಯತೆ ಎಲ್ಲ ನನಗಿಡ್ಸಲ್ಲ.
1: ಆರಂಭದಲ್ಲೆಲ್ಲ ಹೀಗೆ ಇರೋದು, ಎಲ್ಲ ಆಮೇಲೆ ಸರಿ ಆಗುತ್ತೆ.
0: ಏನಾದ್ರು ತಿಳ್ಕೊಂಡ್ಬಿಟ್ಟೆ ನನ್ನ.

0: that of all trade.
1: Uh-huh.
0: Including this.
1: Sorry, Girija. Sorry, sir.
2: ನಡೀರಿ
3: ಹೋಗೋಣ, ಹಿರಿಯಕ್ಕೆ ಅವರು ಕಾಯ್ತಾ ಇರ್ತಾರೆ.
4: ನೋಡ್ರೆ ನಿಮ್ಮ ಮೊಮ್ಮಗಳು ನಿಮ್ಗೆ ಒಪ್ತೀರಿ.
5: ಬರಕ್ ಯಾಕಪ್ಪ ಇಷ್ಟೊತ್ತು? ಏನ್ ಇಷ್ಟೊತ್ತು ತಿಂಗಂಟ ಮಣ್ಣು ಪರೀಕ್ಷೆ ಆಗ್ತಿತ್ತ?
4: ಇಲ್ಲ ಪರೀಕ್ಷೆನೂ ಇಲ್ಲ, ಗಿರೀಕ್ಷೆನೂ ಇಲ್ಲ. ನೀವ್ ಹೇಳಿದ್ರಲ್ಲ ನಿಮ್ ಮೊಮ್ಮಗಳು ಕುಟ್ರು ಕುಟ್ರು ಗಾಡಿ ಮೇಲೆ ಹೋದ್ಲು ಅಂತ, ಆ ಗಾಡಿ ರಿಪೇರಿ ಆಗ್ತಾ ಇತ್ತು. ಅದಕ್ಕೆ ಅವ್ ನನ್ ಕಂಟಕ್ಷಣ ಹೇಳ್ದ, ಮನೇಲಿ ಪಾಪ ಗಾಬರಿ ಆಗ್ಬಿಟ್ಟ, ರೋಹಿತನ ಕರ್ಕೊಂಡು ಹೋಗಿ ನಾನು ಬರೋದು ಹೊತ್ತಾಗುತ್ತೆ ಅಂತ ಹೇಳ್ದ.
5: ಹೌದಾ? ನನಗೆ ಶಾನೆ ಗಾಬರಿ ಆಗೋಗಿತ್ತು ಸೂರಪ್ಪ. ನಡಿಯವ ನಡಿ
4: ಸರ್, ನಾನು ಬರ್ತೀನಿ.
5: ಸೂರಪ್ಪ, ಇದೇನಿದು? ಒಂದ್ ಲೋಟ ಹಾಲು ಕುಡ್ಕೊಂಡು ಹೋಗುವಂತೆ ಬಾ.
4: ಇಷ್ಟೊತ್ತಿನಲ್ಲಿ ಊಟ ಆಯ್ತು ನಿಮ್ದು?
5: ಎಲ್ಲ ಬಂತಪ್ಪ.
4: ನೀವು ಹೋಗಿ ಬಿಸಿ ಬಿಸಿಯಾಗಿ ಊಟ ಮಾಡಿ, ನಾನು ಹೋಗಿ ಮನೇಲಿ ಸ್ವಲ್ಪ ಪ್ರಸಾದ ತಗೋತೀನಿ, ಬರ್ಲಾ?
5: ನಡಿಯವ ನಡಿ.

0: ಮಹನೀಯರೇ ಮತ್ತು ಮಹಿಳೆಯರೇ, ಈ ಕ್ಷೇತ್ರೋತ್ಸವ ಅನ್ನೋದು ದೊಡ್ಡ ಹಬ್ಬ ಇದ್ದ ಹಾಗೆ ಈ ಸ್ಥಳದಲ್ಲಿ ಇಂಥ ಉತ್ಕೃಷ್ಟವಾದ ಬೆಳೆ ಹೇಗ್ ಬಂತು? ಬೆಳೆಯೋ ಮನುಷ್ಯ ಯಾವ ಮಾರ್ಗ ಅನುಸರಿಸಿದ್ರು, ಯಾವ ರೀತಿ ವ್ಯವಸಾಯ ಮಾಡಿದ್ರು ಅನ್ನೋದನ್ನೆಲ್ಲ ವಿಚಾರಿಸಿ ತಿಳ್ಕೊಂಡು ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಹೀಗೆ ಬೆಳೆಯೋದು ಪ್ರಯತ್ನ ಪಡಬೇಕು. ಆಗ್ಲೇ ಈ ಉತ್ಸವ ಸಾರ್ಥಕವಾಗೋದು. ಇವತ್ತಿನ ಈ ಸಂಭ್ರಮಕ್ಕೆ ಕಾರಣವಾಗಿರೋ ಸೂರ್ಯನಾರಾಯಣಂತ ಮಗನನ್ನು ಹೆತ್ತ ತಂದೆ ತಾಯಿಗಳು ನಿಜವಾಗಿಯೂ ಭಾಗ್ಯವಂತರು. ಅವರ ಮಾರ್ಗವನ್ನೇ ಪ್ರತಿಯೊಬ್ಬರು ಅನುಸರಿಸಿದರೆ ಈ ದೇಶದ ಆಹಾರ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತೆ. ಬನ್ನಿ ಸೂರ್ಯನಾರಾಯಣ.
1: ಈಗ 6 ತಿಂಗಳ ಹಿಂದೆ ನಾನೊಬ್ಬ ನಿರುದ್ಯೋಗಿ ಬ್ರಾಹ್ಮಣ, ನನ್ನ ಒಬ್ಬ ರೈತನನ್ನಾಗಿ ಮಾಡಿ ನನ್ನ ಜೀವನದಲ್ಲಿ ಬೆಳಕನ್ನು ತೋರಿಸಿಕೊಟ್ಟವನು ನನ್ನ ಸ್ನೇಹಿತ ಚಂದ್ರು. ಬಹುಶಃ ಸಹಾಯ ಎಂದೇ ಹೋಗಿದ್ರೆ ಇಷ್ಟೊತ್ತಿಗೆ ಸೂರ್ಯ ಇರ್ತಾ ಇದ್ದ ಇಲ್ಲ.
0: ತಲೆಯೆಲ್ಲ ಮಾತಾಡ್ಬಿಡುವ,
1: ತಲೆಯೆಲ್ಲ ಕೂಡ ಮಾತಾಡ್ತಾ ಇರೋದು ಬಾಯಿ. ಸತ್ಯನ ಯಾವತ್ತೂ ಮುಚ್ಚಿಡಬಾರ್ದು. ಸರ್, ಇನ್ನೊಂದು ವಿಷಯ ತನ್ನ ಗಮನ ತರಬೇಕು ಅಂತ ಇದ್ದೀನಿ.
0: ಹೇಳಿ.
1: ಈ ರೀತಿ ಬೆಳೆ ಬೆಳೆದಿರುವಂತವ್ರು ನಾವು ಮಾತ್ರ ಅಲ್ಲ, ಇದೇ ಹಳ್ಳಿಯಲ್ಲಿ ಹುಟ್ಟಿದ್ರು, ಪಟ್ಟಣದಲ್ಲಿ ಓದಿ ವಿದ್ಯಾವಂತರಾಗಿ ತಂದೆ ಡಾಕ್ಟರ್ ಆಗಿದ್ರು ಸಹ ದೊಡ್ಡ ಐಶ್ವರ್ಯವಂತರಾಗಿದ್ರು, ಅದ್ಯಾವುದ್ರ ಕಡೆಯೂ ಲಕ್ಷ ಕೊಡದೆ ಈ ಹಳ್ಳಿ ಬಂದು ಹಳ್ಳಿ ಜನಕ್ಕೆ ಮಾರ್ಗದರ್ಶನ ನೀಡಿ ನಮಗೆ ಸಮಾನವಾದಂತಹ ಬೆಳೆ ಬೆಳೆದಿರುವಂತಹ ವ್ಯಕ್ತಿ ಒಬ್ಬರಿದ್ದಾರೆ.
0: ಯಾರದು?
1: ನನ್ನ ಹಿರೇಗೌಡರ ಮೊಮ್ಮಗಳು ಗಿರಿಜಾ ಅಂತ.
0: ಅವರು ಇಲ್ಲಿದ್ದಾರಾ?

0: ಏನಕ್ಕ ಸೂರಪ್ಪ ನೋಡಕ್ಕೆ ಏನೋ ಗೊತ್ತಲ್ಲ.
1: ಓ, ನಾನು ಅವ್ರನ್ನ ಚಿಕ್ಕ ಹುಡುಗಿಯಿಂದ ನೋಡೀನಿ.
0: ನಾನು ಅವ್ರು ನೋಡ್ಬೇಕು ಅಂದಾಗ ಏನ್ ಮಾಡ್ತಿ?
1: ನೋಡ್ತೀನಿ.
0: ಅದ್ ಸರಿ, ಏನ್ ನೋಡ್ತಿ ಅಂತ?
1: ದಿನ ಬೆಳಗಾದ್ರೆ ನಮ್ಮ ಮನೆ ಮುಂದೆ ಹೋಯ್ತಾರಲ್ಲ, ಆಗ
0: ಮುಂದೆ ಹೋದ್ರೆ
1: ಹೀಗೆಲ್ಲ ಹೋಯ್ತೀನಿ.

0: ಕಾಲ್ಕರಿ ಹೆಸರು ಸರಿಯಾಗಿ ಬರಕ್ಕಿಲ್ವಾ? ಸೂರ್ಯ ಹುಟ್ಟೋ ಹೊತ್ತು ವ್ಯತ್ಯಾಸ ಆಗ್ಬೋದು, ಸೂರತ್ನವ್ರು ಬರೋ ಹೊತ್ತು ಮಾತ್ರ ವ್ಯತ್ಯಾಸ ಆಗಕ್ಕಿಲ್ಲ. ಒತ್ತಾರೆ ನಾ ಗಂಟೆಗೆದ್ದು ಒಳಗೆ ಒಯ್ತಾರೆ, ನೀರಲ್ಲಿ ಮುಳುಗಾಕಿ ಮಂಟಪಕ್ಕೆ ಬರ್ತಾರೆ.
1: ಯಾವ ಮಂಟಪ?
0: ಒಳೆ ತೆಗಿದ್ರೆ ಮಂಟಪ. ಸೂರ್ಯ ಹುಟ್ಟಕ್ ಮುಂಚೆನೆ ಅದೇನು ಆಸನ ಅಂತಲ್ಲ ಅದು ಮಾಡ್ತಾರೆ.
1: ಜೊತೆಲಿ ಯಾರಿರ್ತಾರೆ?
0: ಅದಕ್ಕಾಗ ಯಾರಿರ್ತಾರೆ?
1: ಸೂರತ್ನವ್ರಿಗೆ ಚಳಿ ಆಗಲ್ವಾ?
0: ಅವ್ರಿಗೆ ಚಳಿನೂ ಆಗಕ್ಕಿಲ್ಲ, ಸೆಕೆನೂ ಆಗಕ್ಕಿಲ್ಲ.
1: ಯಾಕೆ? ಅವ್ರ ಮನುಷ್ಯ ಇದೇನು
0: ಗುರುತೇನು? ಅವರು ಯಾರು?

0: ಈ ಸಲ ಬೆಳೆ ನಿಮ್ ಜಮೀನಲ್ಲಿ ತುಂಬಾ ಚೆನ್ನಾಗೈತೆ ಸ್ವಾಮಿ.
1: ಅಲ್ಲ
0: ಒಳ್ಳೆ ಬಂಗಾರ ಬಂಗಾರ ಇದ್ದಂಗೆ ಸ್ವಾಮಿ.
1: ಸ್ವಾಮಿ ಬೆಳಿಗ್ಗೆ 5 ಗಂಟೆಗೆ ಬಂದ್ಬಿಡು.
0: ಯೂಟ್ಯೂಬ್ ಮಾತ್ರ ಬಂದ್ಬಿಡ್ತಾರೆ.
1: ಕ್ಷಮಿಸಬೇಕು, ನನಗ್ ಗೊತ್ತಾಗಿಲ್ಲ. ನನಗ್ ಗೊತ್ತಾಗಿಲ್ಲ ಗೌಡ್ರೆ, ಗದ್ದೆ ನೀರು ಕಟ್ಬೇಕು, ಸ್ವಲ್ಪ ಬೇಗ ಬಂದ್ರಪ್ಪ ಅಂತ ಹೇಳ್ತಾ ಇದ್ದೆ. ಅಷ್ಟಲ್ಲಿ ಹಿಂದ್ಗಡೆ ಬರ್ತಾ ಇದ್ದದ್ ನನಗೆ ಹ್ಯಾಕ್ ಕಾಣಿಸ್ಬೇಕು ಹೇಳಿ.
0: ಓ, ದೊಡ್ಡ ಜಮೀನ್ದಾರ, ಭಾರಿ ಬೆಳೆ ಬೆಳೆದ್ಬಿಟ್ಟಿದ್ಯಾ, ಅದಕ್ಕೆ ನಿನ್ ಕಣ್ಣು ಕಾಣಿಸ್ತಾ ಇಲ್ಲ.
1: ನೋಡಿ, ನೀವ್ ಯಾವ್ದನ್ನ ಮನಸ್ಸಲ್ಟ್ಕೊಂಡು ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದೀರಿ. ಮರ್ಯಾದಸ್ತ್ರ ಮಾತಾಡೋ ಮಾತಲ್ಲ ಇದು.
0: ಹೂ ಗಣೆ, ನಾವು ಮರ್ಯಾದಸ್ತ್ರಲ್ಲ, ಮರ್ಯಾದೆ ಏನು ಅನ್ನೋದು ನಿನ್ನ ಕಲಿಬೇಕಾಗೈತೆ. ಇದು ನಿನ್ ತಪ್ಪಲ್ಲ, ಅವನವನಲ್ಲ ನಮ್ಮ ಅಣ್ಣ, ಅವನು ನಿನಗೆ ಕೊಟ್ಟಿರೋ ಸಂಬಳ, ಅದಕ್ಕೆ ನಿನಗೆ ಅಹಂಕಾರ.
1: ಅದೇ ಮಾತನ್ನ ನಾನ್ ನಿಮ್ಗೆ ತಿಳಿಸ್ಬಿಟ್ರೆ
0: ಅದೇ ನೋಡವ
1: ಅಂದ್ಬಿಟ್ರೆ
0: ಅನ್ಬಿಡ ನೋಡವ.
1: ದುರಹಂಕಾರ ನಿಮಗೆ, ನನಗಲ್ಲ.
0: ನನಗೆ ದುರಹಂಕಾರ ಅಂತ್ಯ
1: ಏನ್ರಿ? ನರೆಲ್ಲ ಕಿತ್ಕೋತಾ ಇದ್ರಿ. ಹೋಗ್ರದೇ ಹೋಗ್ರಿ, ಕಂಡಿದ್ದೀನಿ.
0: ನನ್ನ ಯಾರು ಅಂತ ತಿಳ್ಕೊಂಡಿದ್ಯ? ನನ್ನ ಮುಂದೆ ನೆಗ್ದಾಡ್ತೀಯ, ನೆಗ್ದಾಡು ನೆಗ್ದಾಡು. ಅದೇ ನಾನು ನೆಗ್ದಾಡ್ತೀಯ, ನಾನು ನೋಡ್ತೀನಿ. ನೀನು ಒಂದ್ ಕೈ ನೋಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಕಿರಿ ಗೌಡ.

0: ಹೌದಾ? ಕಿರಿಗಳ ಮೇಲೆ ಬೆಂಕಿ ಹಚ್ಚು ಅಂತ ಹೇಳ್ಕೊಟ್ಟವ್ರು ಯಾರು ನಿನಗೆ?
1: ನೀವೇ.
0: ನಾನ?
1: ಹೌದು ನೀವೇ.
0: ನಾನು? ನಿನ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ?
1: ನೀವೇ ನೀವೇ ನೀವೇ.
0: ಮಾದ ಮಾದ ಯಾವನು ಹೇಳ್ಕೊಂಡವನು ಅಂತ ನೀನು ಇವತ್ತು ಹೇಳಲಿಲ್ಲ. ಇವತ್ತು ನಿನ್ನ ಬೇಕಾದಾಗಿ ನಿನ್ನ ಸುಟ್ಟು ಪೂಜೆ ಮಾಡಿ ನಾನು ಅಲ್ಲಿಂದ ಹೋಗ್ಬೇಕಾದ್ರೆ ಯಾವನು ಹೇಳ್ಕೊಟ್ಟವನು? ಯಾವನು ಹೇಳ್ಕೊಟ್ಟವನು?
2: ಸೂರಪ್ಪಣ್ಣ ಹೇಳ್ತೀನಿ, ಸೂರಪ್ಪಣ್ಣ ಹೇಳ್ತೀನಿ. ಕಿರಿಗೌಡ್ರ ಮಗ ನನ್ನ ಮಗಳು ಗಂಗಿನ ಕೆಡಿಸ್ಬಿಟ್ಟ ಕೆಡಿಸ್ಬಿಟ್ಟ. ಈಗ ನನ್ನ ಮಗಳಿಗೆ 3 ತಿಂಗಳಾಗೈತೆ ಸೂರಪ್ಪಣ್ಣ, 3 ತಿಂಗಳಾಗೈತೆ. ನನ್ನ ಮಗಳನ್ನ ನಿನ್ ಮಗನಿಗೆ ತಂದ್ಕೊ ಅಂತ ಗೌಡ್ರು ತಾವ್ ಕೇಳ್ಕೊಳಕ್ಕೆ ಅಂತ ಹೋದೆ.
3: ನನ್ನ ಮಗನೇ ನಿನ್ನ ಮಗಳನ್ನ ಕೆಡಿಸೋನೆ ಅನ್ನಕ್ಕೆ ಸಾಕ್ಷಿ ಎಲ್ಲ ಐತೆ. ದೇವರು ಕರ್ಕೊಂಬರ್ಲ, ಅವನ ಕರ್ಕೊಂಬಂದು ಹೇಳಿಸ್ಲ.
2: ಹಂಗನ್ಬೇಡಿ ನನ್ ನೋಡಿಯಾ, ನಿಮ್ ಮಗನ ಆಯ್ತೀನಿ ತಾಯ ಗಂಟ ನಿಮ್ ಮನೆಯಾಗ ಜೀತ ಮಾಡ್ತೀನಿ. ನೀವ್ ಹಂಗ ಆಗಕ್ಕಿಲ್ಲ ಅಂದ್ಬಿಟ್ರೆ ನಾವೆಲ್ಲ ವಿಷ ತಕೊಂಡ್ ಸತ್ತ ಹೋಗ್ಬೇಕಾಯ್ತದೆ. ನಿಮ್ ಪಾದ ಮುಟ್ಟಿ ಹೊಳ್ತಾ ಇದ್ದೀನಿ. ನನ್ಗೆ ಹಂಗೆ ಯಾವತ್ತು ಸುಳಿಯಳಕ್ಕಿಲ್ಲ, ಸುಳಿಯಳಕ್ಕಿಲ್ಲ ನನ್ ನೋಡಿಯಾ.
0: ಹಂಗಾದ್ರೆ ನಾ ಹೇಳ್ದಂಗ್ ಮಾಡ್ತೀಯಲ್ಲ?
2: ಅದೇನ್ ಹೇಳಿದ ನೋಡಿಯಾ, ಇಲ್ಲ ಪ್ರಾಣ ಬಿಡೋದ್ರು ಬಿಟ್ಬಿಡ್ತೀರಿ, ಇಲ್ಲ ಬೆಂಕಿಗೆ ಬೀಳೋದ್ರು ಬಿದ್ಬಿಡ್ತೀರಿ.
0: ಬೆಂಕಿಗೆ ಬೀಳ್ಬೇಡ, ನಾ ಹೇಳಿದ ಕಡೆಗೆ ಬೆಂಕಿ ಇಡು. ಅಂದ್ರೆ ನೀನ್ ನನ್ ಮೆದೆಗೆ ಬೆಂಕಿ ಇಟ್ಟು ಸೂರಪ್ಪ ಬೆಂಕಿ ಇಡಿಸ್ದ, ಸೂರಪ್ಪ ಬೆಂಕಿ ಇಡಿಸ್ದ ಅಂತ ಹಳ್ಳಿಲೆಲ್ಲ ಸಾರ್ಬೇಕು. ನಾನ?
2: ಹೌದು ನೀ.

0: ನಂಗ್ ಮಾಡಿದ್ರೇನೆ ನಿನ್ ಮಾನ ಮರವಾದಿ ಉಳ್ಕೊಳ್ಳೋದು, ನಿನ್ನ ಗಂಗಿ ಬಾಳ್ ನೆಟ್ಟಗಾಗೋದು. ನನ್ನ ಮಗಳು ಬಾಳ್ ಬಳಸಕ್ಕೆ ಇಂತ ಕಚಡ ತಿನ್ನ ಕೆಲಸ ಮಾಡ್ಬಿಟ್ಟೆ. ಈಗ ಮಾನ ಪ್ರಾಣ ಎಲ್ಲ ನಿಮ್ ಕೈನಾಗೈತೆ ಸೂರಪ್ಪಣ್ಣ, ಎಲ್ಲ ನಿಮ್ ಕೈನಾಗೈತೆ. ಈಗ ನೀವೇ ನಮ್ಮ ಭಾಗಕ್ಕಿದ್ದೆ ಅವರು ಅಲ್ಕಂಡ್ರಪ್ಪ. ಈ ನಮ್ ಕಿರಿಗೌಡ ಹೇಳ್ತಾ ಅವನೆ, ಈ ನಮ್ ಜೋಯಿಸರ್ ಮಗ ಸೂರ್ನಾರಾಯಣಪ್ಪ ಇವನ್ ಮೆದೆಗ್ ಬೆಂಕಿ ಹಚ್ಬಿಟ್ಟವನೆ ಅಂತ ನಂಬುವಂತ ಮಾತಾ ಇದು? ಯಾಕೆ ನಂಬಕ್ಕಾಗಕ್ಕಿಲ್ಲ? ನಾನ್ ಸುಳ್ಳು ಹೇಳ್ತೀನ? ಮಾದ ನೋಡಿಲ್ವಾ? ಅವನ್ ಜೊತೆ ಅವ್ರು ನೋಡಿಲ್ವಾ? ಇವರೆಲ್ಲ ಸುಳ್ಳು ಹೇಳಕ್ ಆಯ್ತಿದ? ಅಪ್ಪಿ ತಪ್ಪಿ ಒಂದ್ ತನ್ ತಪ್ಪು ಮಾಡಿದ್ರೆ ಹುಲಿ ಹಂಗ್ ಬೀಳ್ತಿದ್ ಮಂತ, ಈ ಗಿಲಿ ಹಂಗ್ ನಿಂತಿರೋ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ತಪ್ಪು ಮಾಡೋನೆ ಅಂತ? ಕಿರಿಗೌಡ ಸುಂತಿರ್ಲ, ದೊಡ್ಡವ್ರು ನಾವಿಲ್ವ ಮಾತಾಡಕ್ಕೆ? ಏನ್ ಏನ್ ಎತ್ ಕುಚ್ಚ ಉಯ್ದಾಗ ಮಾತಾಡ್ತಾನೆ ಇದೆಯಲ್ಲ. ಸೂರಪ್ಪನ್ ಯಾರು ಅಂತ ತಿಳ್ಕೊಂಡಿದ್ಯಲ್ಲಿ? ನಮ್ಮ ಹಳ್ಳಿ ದ್ಯಾವ್ರು ಕಂಡ್ಲ, ದ್ಯಾವ್ರು ಕುಡಿಯೋ ಸೀನೀರ್ ಬಾವಿ ಕೊಡ್ಸೋನೆ ಕಣು. ಇಂತ ಮನ್ಸ ತಿನ್ನೋ ಅನ್ಗ್ ಬೆಂಕಿ ಆಗ್ತಾನ? ಕಂಡಿದ್ದೀನಿ ಸುಮ್ಕಿರಣ. ಯಾರ್ ತಾತನ್ ಮನೆ ದುಡ್ಡು ಅಂತ ಖರ್ಚು ಮಾಡ್ದ, ನನ್ ತಲೆ ಮೇಲೆ ಹೊಡೆದು ಮನೆ ಕಟ್ಟಿಸ್ಕೊಟ್ಟ, ನಿಂಗ್ ಮಂಗ್ ಬುದ್ಧಿ ಹೇಳಿ ದೊಡ್ಡದ್ ಬಾವಿ ಬಿಡಿಸ್ಕೊಟ್ಟ, ಅವನ ಕಟ್ ಮಾಡಿ ಯಾರ್ಗೇನ್ ಮಾಡೋನೆ ಬೆಳ್ ಮಡ್ಚು ನೋಡವ. ಅವನ ಖರ್ಚು ಮಾಡಿದ್ರೇನೆ ಸೇವೆ ಅಲ್ದೆ ಹೋದ್ರೆ ಅಲ್ವೋ? ಅಲ್ಲಲ್ಲಿ ಎತ್ತಿಗೆ ಜ್ವರ ಬಂದ್ರು ಸೂರಪ್ಪ ಬೇಕು, ಕುರಿಗ್ ಚಳಿ ಬಂದ್ರು ಸೂರಪ್ಪ ಬೇಕು, ಊರ್ನಲ್ಲಿ ಯಾರಿಗ್ ಬರಬಾರ್ದು ಬಂದ್ರು ಅದಕ್ಕೆಲ್ಲ ಸೂರಪ್ಪ ಬೇಕು. ಹಳ್ಳಿಗ್ ಹಳ್ಳಿನೇ ನಮ್ ಸೂರಪ್ಪ ನಮ್ ಸೂರಪ್ಪ ಅಂತ ಮೆಚ್ಕೋತಿರೋವಾಗ ನೀನ್ ಯಾಕ ಅವನ ಮ್ಯಾಕ್ ಕಾಗೆ ಹರ್ಕೊಂಡಂಗ ಹರ್ಕತಾ ಇದೀಯ? ಸೂರಪ್ಪ ನಿಂತ್ಕೊಂಡ್ಬಿಟ್ಟೆ, ಅದೇನಾಯ್ತು ಅಂತ ಹೇಳಪ್ಪ. ನೀವೇನ್ ಸುಮ್ಕೆ ನಿಂತ್ಕೊಂಡ್ಬಿಟ್ರಿ ಹೆಂಗೆ?
1: ಏನೋ ಸೂರಿನ ನಮಸ್ತೆ. ಇಷ್ಟು ಜನರ ಮಧ್ಯೆ ನೀನು ಅಪರಾಧಿಯಾಗಿ ನಿಂತಿದ್ದೀಯಲ್ಲೋ, ಏನು ಇದೆಲ್ಲ? ಈಗ ಒಬ್ಬೊಬ್ರು ನಿನ್ನನ್ನು ಹೀಗೆ ಕೇಳ್ತಾ ಇದ್ರೆ ನಮ್ ಕೈಲಿ ಸಹಿಸೋಕ್ ಆಗಲ್ಲ ಕಣ. ಕಿರಿಗೌಡ ಹೇಳ್ತಾ ಇದ್ದಾನೆ ನೀನು ಅವನ ಬೇಟೆಗೆ ಬೆಂಕಿ ಹಚ್ಚಿದ್ದೆ ಅಂತ. ಏನಾಯ್ತು ಹೇಳೋ? ಯಾಕೋ ಮಾತಾಡೋದಿಲ್ಲ ಹೇಳೋ.
2: ಕಿರಿಗೌಡನ ಮೇಲೆ ಬೆಂಕಿ ಹಚ್ಚಿದವನು ನಾನು.
1: ನಾನೀಗ ನಂಬಲ್ಲ.
2: ಹೇಳಿ ಮೇಲೆ ಹೇಳಿ ಮೇಲೆ ನಾನು ಬೆಳೆ ಬೆಳೆಸ್ದಲ್ಲಿ ನಿನಗೆ ಅರ್ಥ ಭಾಗ ಕೊಡ್ತೀನಿ. ಕಿರಿಗೌಡನ ಮೇಲೆ ಬೆಂಕಿ ಹೆಚ್ಚು ಅಂತ ನಾನು ನಿನಗೆ ಹೇಳಲಿಲ್ಲ. ನಾನು ನಿನಗೆ ಹೇಳಿದೆ ತಾನೇ? ಯಾಕೆ ತೆಗೆದುತ್ತಾ ಇದೀಯ ನೀನು? ಹೇಳ್ಬೋದು.
1: ಹೌದು ಹೇಳಿದ್ರಿ.
3: ಅಯ್ಯೋ ಅಯ್ಯೋ ಅಯ್ಯೋ, ಇವನಿಂಥ ಚಂಡಾಲ ಆಗ್ತಾನೆ ಅನ್ನೋದು ನನಗೆ ಗೊತ್ತಿದ್ದಿದ್ರೆ ಗೊತ್ತಿದ್ದಾಗಲೇ ಕತ್ತಿಸ್ ಕೇಳ ನೀನು ಬಿಟ್ಬಿಟ್ಟಿದ್ದೆ. ಆನಂದಿ ನೋಡ್ದೇನೆ ನಿನ್ನ ಮಗನ್ನ, ಎಂಥ ಚಂಡಾಲ ಇರೋ ಬದಲು ನೀನು ಬಳ್ಳಿಯಾಗಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತಲೆ. ಆಯ್ತು ನಡಿ, ಮಾನ ಮರ್ಯಾದೆ ಹೋದ ಮೇಲೆ ನಾವ್ ಇನ್ಯಾಕೆ ಬದುಕಿರ್ಬೇಕು? ಈ ಮಣ್ಣಿನ ಉಡ ತೀರ್ತು ನಡಿ.
1: ದುಡಿಸ್ಬೇಡಿ, ಪಂಚಾಯತಿ ತೀರ್ಮಾನ ಕೊಡ್ಲಿ.
3: ಇನ್ನೇನ್ ತೀರ್ಮಾನ ಸ್ವಾಮಿ, ಏನಾಗಿದೆ ಅಂತ ಅನ್ನೋದು ಹೊರಟು ಹೋಯ್ತಲ್ಲ ಹೇಳುತ್ತಲ್ಲ. ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ, ನೇಣ ಹಾಕಿ ನಡಿ.
4: ಈ ಜಾಗ ಬಿಟ್ಟು ಹೋಗ್ಕೊಡ್ದು, ಸದ್ಯಕ್ಕೆ ಬಗ್ಗೆ ಇಟ್ಟಿದ್ದು ಸೂರಪ್ಪ ಅಲ್ಲ, ಸೂರಪ್ಪ ಅಲ್ಲ. ನಮ್ಗಿಂತ ಮಾಡ ಗೌಡಿದ್ದ ಗೌಡಿದ್ದ, ನಾನ್ ಸತ್ಯ ಹೇಳ್ತೀನಿ. ನಿನ್ ಮಗನವನೆಲ್ಲ ರಂಗ, ಅವನು ನನ್ ಮಗಳನ್ನ ಕಳಿಸ್ಬಿಟ್ಟವನೆ. ಈ ಗೌಡಿಗೆ 3 ತಿಂಗಳು ಆಗೈತಿ ನನ್ ಗಂಡ ಈ ಪಾತಿ ಕಾಲು ಹಿಡ್ಕೊಂಡು ನನ್ ಮಗಳನ್ನ ನಿನ್ ಮಗನ್ಗೆ ತಂದ್ಕೊ ಅಂತ ಕೇಳಿದ್ದಕ್ಕೆ ಈ ಗೌಡ ನಾನ್ ಹೇಳ್ದಂಗ್ ನಡ್ಕೋ, ಅಲ್ಲಿ ಪಂಚಾಯಿತೀರಿ ಸೂರಪ್ಪನ್ ಮಾನ ತಗಿ.

0: ನನ್ನ ಸೊಸೆ ತಂದ್ಕೊಂತೀನಿ ಅಂದ. ಈ ನನ್ ಗಂಡ ಅದನ್ನ ನಂಬ್ಕೊಂಡು ಈ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟ ಗೌಡಜ್ಜ, ಈ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟ.
1: ಸುಳ್ಳು ಸುಳ್ಳು, ನನ್ನ ಮಗ ಇಂತ ಕೆಲಸ ಮಾಡೋನೆ ಅಂದ್ರೆ ಹಾಕ್ಬಿಡ್ತೀನಿ. ನೀನ್ ಇವಳ ಮಗಳನ್ನ
0: ಕೆಡ್ಸಿದ್ಯಲ್ಲ, ಯಾರು ಅಂತ ನನಗ್ ಗೊತ್ತಿಲ್ಲ ಅಪ್ಪಯ್ಯ.
1: ಹತ್ರಕ್ ಬಂದೆ ತಲೆ ಕಡ್ದಂಗೆ ಕೆಳಗ್ ಮಡಗ್ ಬಿಡ್ತೀನಿ. ಬಾಯ್ ಬಿಡ್ಲ, ನಿಜ ಬಗಳ್ಳ.
0: ಹೇಳ್ತೀನಿ, ಅವಳು ನಾನೇ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನಮ್ಮಪ್ಪ ಏನ್ ಕೇಳ್ದೆ, ಅವಾಗಕ್ಕಿಲ್ಲ ಅಂದ, ಅದಕ್ಕೆ ಕೆಡಿಸ್ಬಿಟ್ಟೆ.

0: ಸುರಿ ಸುರಿ, ಯಾರೋ ಮಾಡಿ ತಪ್ಪನ್ನು ನಿನ್ನ ತಲೆ ಮೇಲೆ ಹಾಕೊಂಡು ಬೇರೆಯವ್ರಿಗೆ ಉಪಕಾರ ಮಾಡಿಬಿಟ್ಟೆ. ನಾನೇನಪ್ಪ ಮಾಡಿದೆ ಅಂತಂದ್ರೆ, ನನ್ನ ಮಗನ ಒಳ್ಳೆತನ ಅರ್ಥ ಮಾಡ್ಕೊಳ್ದೆ ಊರಿನ ಜನಗಳ ಎದುರಿಗೆ ಅವನ ಕೆನ್ನೆ ಹೊಡೆದು ಅವಮಾನ ಮಾಡಿಬಿಟ್ಟೆ. ಸುರಿ ಸುರಿ, ನೀನು ಹುಟ್ಟಿದ ಆರಭ್ಯ ಒಂದು ದಿನ ನಿನ್ನ ಮೇಲೆ ಕೈ ಎತ್ತಲಿಲ್ವಲ್ಲೋ.
1: ಒಂದ್ ದಿನ ಸೂರಪ್ಪ ನೋಡದೆ ಹೋದ್ರೆ ನನ್ ಜೀವನೇ ನಿಲ್ಲಕ್ಕಿಲ್ಲ ಕಣವ್ವ. ಇನ್ ತಾಯಿ ನಮ್ಮಪ್ಪಂಗೆ ಅನ್ಯಾಯ ಮಾಡ್ಬಿಟ್ಟಲ್ವ, ನನ್ ತಮ್ಮ ಅನ್ಯಾಯ ಮಾಡ್ಬಿಟ್ಟ ಕಣವ್ವ, ಅನ್ಯಾಯ.
2: ಏನಾಗಿದೆ ನಿನಗೆ? ಏನ್ ಮೆಚ್ಕೊಂಡಿದೆ ನಿನಗೆ?
3: ಭೂತ ಮೆಚ್ಕೊಂಡಿದೆ
2: ನಿನಗೆಲ್ಲ. ತಲೆ ಕೆಟ್ಟಿದೆ ಅಂತ ಕಾಣುತ್ತೆ.
3: ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಬಿಡು ನನ್ನ.
2: ಹೊಡಿಯೋ, ನನ್ನ ಹೊಡಿಯೋ.
4: ಸೂರಪ್ಪನವ್ರೆ, ಚಂದ್ರನವ್ರೆ, ನೀವಿಬ್ರು ಸ್ನೇಹಿತರು, ನೀವೇ ಹಿಂಗ್ ಕಡ್ದಾಡಿದ್ರೆ ಹೆಂಗಪ್ಪ? ಯಾಕ್ರಪ್ಪ? ಅಯ್ಯೋ ದೇವ್ರೆ, ಏನ್ ಬಂತಪ್ಪ ನಮ್ಮ ಹಳ್ಳಿಗೆ ಗಾಚಾರ?
2: ಹಳ್ಳಿಗೇನು ಬಂದಿಲ್ಲಪ್ಪ, ನಿಮಗೆಲ್ಲ ಬಂದಿದೆ ಬರಬಾರದ್ದು. ಇವತ್ತು ಬೆಳಿಗ್ಗೆ ನಡೆದ ನೋಡ್ಲಿಲ್ಲ, ಈ ದೇವಾರ್ತಿ ಬಡ್ಡಿ ಮಗ ನಮ್ಮ ಸೂರ್ಯನ ಪರದೇಶಿ ಹಾಗೆ ನಿಲ್ಸಿ ಅವಮಾನ ಮಾಡ್ದ. ನೀವು ಅಪ್ಪ ಅಮ್ಮನ ದೂರ ಮಾಡಕ್ ನೋಡ್ದ. ನೀವೆಲ್ಲ ಸೇರ್ಕೊಂಡು ಇವ್ರಿಗೇನ್ ದಂಡನೆ ಕೊಟ್ರಿ? ಏನ್ ದಂಡನೆ ಕೊಟ್ರಿ ಅಂತೀನಿ? ಇದೊಂದು ಹಳ್ಳಿ, ಅದೊಂದು ಪಂಚಾಯತಿ.
5: ಏ ಚಂದ್ರ,
2: ನೀನ್ ಸುಂದರ ಸೂರಿ ಮಧ್ಯ ಮಾತಾಡ್ಬೇಡ.
5: ಈಗೇನೋ ಪ್ರಪಂಚ ಮುಳುಗೋಗಿತ್ತು. ಏನ್ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಹೊರಟೋದ್ರ? ಅದೆಲ್ಲ ಒಂದು ಕೆಟ್ಟಗಳಿಗೆ ಕಣೋ, ವಿಷಗಳಿಗೆ ಅಂತಾರೆ ನೋಡು ಅದು.
2: ಅಯ್ಯೋ ತಲೆ ಕೆಟ್ಟೋನೆ, ವಿಷಗಳಿಗೆ ಅಲ್ಲೋ ನಮ್ಮ ಮುಟ್ಟಾಳ್ತನ.
5: ಹುಟ್ಟಿದ ಮನುಷ್ಯ ಯಾವತ್ತಿದ್ರು ಸಾಯಲೇಬೇಕು ಕಣೋ. ಹಾಗಂತ ಮನುಷ್ಯತ್ವನ ಕಳ್ಕೊಂಡು ಮೃಗದಾಗ ಬದುಕೋಕ್ಕಾಗತ್ತಾ?
2: ಬದುಕಬಾರ್ದು, ಅದಕ್ಕೆ ಮೃಗನ ಮುಗಿಸೋಕ್ ಬಂದಿರೋದು.
5: ನೀನು ಮುಗಿಸ್ಬಿಟ್ರೆ ಕಾನೂನು ಕಾಯ್ದೆ ಸುಮ್ಮನೆ ಇರುತ್ತಾ?
2: ಏನೋ ಮಾಡುತ್ತೆ, ಬೇಡಿ ಹಾಕ್ಸುತ್ತೆ, ಕೋರ್ಟಲ್ಲಿ ನಿಲ್ಸುತ್ತೆ, ಶಿಕ್ಷೆ ಕೊಡುತ್ತೆ, ಫಾಸಿ ಹಾಕ್ಸುತ್ತೆ, ಅಷ್ಟೇ ತಾನೆ? ನಾನು ಸತ್ರ ಸಾಯ್ತೀನಿ, ನನ್ನ ಬದುಕಿ ಏನಾಗ್ಬೇಕಾಗಿದೆ?
5: ಹೊಡೆದ ಅಂದ್ರೆ ಬರದ ಹಲ್ಲಿಗೆಲ್ಲ ಉದು ಹೋಗ್ಬೇಕು ನಿನಗೆ. ನಿನಗೂ ಒಬ್ಳು ತಾಯಿದಾಳೆ, ಒಂದು ಮಗು ಇದೆ ಅಂತ ಗೊತ್ತಿದೆ ತಾನೆ?
2: ಗೊತ್ತಿದೆ. ಏನು, ನಮ್ಮ ತಾಯಿಗೆ ನಿನ್ನ ಮಗನ ಆಗ್ತೀಯ, ನನ್ನ ಮಗುಗೆ ನಿನ್ನ ತಂದೆ ಆಗ್ತೀಯ. ಹೆಂಡತಿ ಇದ್ರೆ ತಾನೆ ಮುಂದೆ ಆಗ್ತಾಳೆ ಅನ್ನೋ ಭಯ ನನಗೆ.
5: ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯ ಚಂದ್ರ? ನೀನು ನಿನ್ನ ಬದುಕಿ ಬಾಳ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನೇನೋ.
2: ನಿನ್ನನ್ನು ಕಳ್ಕೊಂಡು ನಾನು ಬದುಕಿರ್ತೀನೇನೋ ಸೂರಿ. ಯಾಕ್ಲ ಕಿರಿಗೌಡ, ಯಾಕೆ ಬಂದೆ ನಿನ್ ಪುಟ್ಟೆ? ಅಪ್ಪ ಹೇಳ, ಏನಾದ್ರೂ ಮಾತಾಡ್ಲ, ಈಗಾಗಿರೋ ಅನಾಹುತ ಸಾಲದೆ ಅಲ್ಲ, ಮಾತಾಡೋ ಮಾತಾಡಪ್ಪ.
6: ನಾನ್ ನಿನಗ್ ತಟ್ಟ ಮಗುಟ್ಲಿಲ್ಲ, ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು, ನಾ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು.
2: ಹೇಳ ಕಿರಿಗೌಡ, ಗಂಗಿ ನಿನ್ ಮನೆ ಸ್ವಚ್ಛ ಮಾಡ್ಕೊಳೋ.
6: ನನಗೇನು ಕೇಳ್ಬೇಡ, ಈ ಮನೆ ಯಜಮಾನ ನೀನು. ಇನ್ ಮ್ಯಾಕಿಲ್ಲ, ಪ್ರತಿಯೊಂದು ಈ ಮನೆಯಲ್ಲಿ ನೀನೇ ನಡಿಬೇಕು. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಚಂದ್ರಣ್ಣ, ಸೂರಪ್ಪ, ಸೂರಪ್ಪ, ನಾನ್ ನಿನಗೆ ಬಹಳ ದ್ರೋಹ ಮಾಡ್ಬಿಟ್ಟಪ್ಪ. ನನಗೆ ಕೆಂಪ್ತಪ್ಪ, ನನಗೆ ಕೆಂಪ್ತಪ್ಪ, ನನಗೆ ಕೆಂಪ.

0: ನೀವು ಇಷ್ಟರ ಬಂದಿದ್ದು? ಗೌಡ್ರ ಏನಾದ್ರು ಹೇಳಿ ಕಳಿಸಿದ್ರ? ಬರ್ಲ
1: ಇಲ್ಲ, ಅವ್ರ ಮೊಮ್ಮಗಳೇ ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದಾಳೆ.
0: ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ್ರ? ಕೂತ್ಕೊಳ್ಳಿ,
1: ನೀವು ಕೂತ್ಕೊಳ್ಳಿ.
0: ನೀವ್ ಅಲ್ಲಿ ಕೂತ್ಕೊಂಡ್ರೆ ನಾವು ಇಲ್ಲಿ ಕೂತ್ಕೋತೇನೆ.
1: ಇಲ್ಲ, ನೀವ್ ಅಲ್ಲಿ ಕೂತ್ಕೊಂಡ್ರೇನೆ ಚಂದ.
0: ಓಹೋ, ನನ್ನ ಅಲ್ಲಿ ಕೂತ್ಬಿಟ್ಟು ನೋಡಿ ಆನಂದ ಪಡ್ಬೇಕು ಅಂತ ಇದ್ದೀರಾ? ನಾನು ಇಲ್ಲಿ ಕೂತ್ಬಿಟ್ರೆ ನಿಮಗೊಳ್ಳೆ ಬುದ್ಧ ನೋಡಿದ ಹಾಗಾಗಬಹುದು ಅಂತ ಕಾಣಿಸುತ್ತೆ. ಮಾತಾಡಿ. ಏನು ಮಾತಾಡ್ಬೇಕು ಅಂದ್ರಲ್ಲ, ಮಾತಾಡಿ.
1: ಅಲ್ಲ, ಪಂಚಾಯತಿ ಕಟ್ಟೆಲಿ ಅವ್ರಗಳು ಬಾಯ್ಕ್ ಬಂದಾಗಂದ್ರು ನೀವು ಸುಮ್ಮನೆ ಇದ್ರಲ್ಲ. ಜನ್ಮ ಕೊಟ್ಟಿದ್ ತಂದೆ ತಾಯಿ ನಿಮ್ ಸಂಪರ್ಕನೇ ಬೇಡ ಅಂತ ಹಳ್ಳಿ ಬಿಟ್ಟು ಹೋಗ್ತಾ ಇದ್ರು, ಕಲ್ಲು ಹಾಗೆ ನಿಂತಿದ್ರಲ್ಲ. ಯಾರಿಗೋಸ್ಕರ ಈ ಸಹನೆ? ಯಾವ ಪುರುಷಾರ್ಥಕ್ಕೋಸ್ಕರ ಈ ತಾಳ್ಮೆ? ಊರ್ನೋರ್ ಸಂಕಟ ಎಲ್ಲ ನಿಮ್ ತಲೆ ಮೇಲೆ ಹಾಕೋತಿರಲ್ಲ, ಯಾಕೆ?
0: ನೋಡಿ, ಒಬ್ರು ಒಳ್ಳೆಯವ್ರನ್ನ ಉಳಿಸ್ಬೇಕು ಅನ್ನೋ ಸಂದರ್ಭ ಬಂದಾಗ ನಾವು ಕೆಲವೊಂದು ತ್ಯಾಗಕ್ಕೆ ಸಿದ್ಧವಾಗಬೇಕಾಗತ್ತೆ, ಮನಸ್ಸನ್ನ ಕಲ್ಲು ಮಾಡ್ಕೋಬೇಕಾಗತ್ತೆ.
1: ಗಂಗೆಷ್ಟು ಒಳ್ಳೆಯವಳು ಅಂತೀರಾ?
0: ನನ್ನ ಭಾಗಕ್ಕೆ, ಅವ್ರ ಭಾಗಕ್ಕೆ ನಾನು ದೇವರಂತೆ ನೋಡಿ. ಅದಕ್ಕೆ ನನ್ ಯಾವಾಗಲೂ ದೇವರು ದೇವರು ಅಂತ ಕರೀತಾ ಇರ್ತಾಳೆ. ದಿನ ಬೆಳಗಾಗತ್ಲೂ ಕರದ ಹಾಲನ್ನ ನನಗೆ ಕುಡಿಯೋದು ಕೊಡ್ತಾಳೆ. ಅವಳು ನನಗೆ ಅದು ಯಾವ ಜನ್ಮದ ತಾಯಿ ಆಗಿತ್ಲೋ ಏನೋ. ಒಂದ್ ದಿವಸ ಗಂಗೆ ಇದ್ದಕ್ಕಿದ್ದ ಹಾಗೆ ಗಂಗೆ ಪಾಲಾಗಿ ಹೋಗಿದ್ಲು. ಅವಳನ್ನ ಉಳಿಸುವಂತ ಪುಣ್ಯ ನನಗೆ ಸಿಕ್ತ ನೋಡಿ. ಈ ಒಂದು ಸಂದರ್ಭದಲ್ಲಿ ಆ ಒಂದು ತಪ್ಪನ್ನ ನನ್ನ ಮೇಲೆ ಹಾಕೊಳ್ಳದೆ ಹೋಗಿದ್ರೆ ಆವತ್ತು ನಾನು ಉಳಿಸಿದ ಗಂಗೆ ಇವತ್ತು ಜೀವಂತವಾಗಿರ್ತಾ ಇರ್ಲಿಲ್ಲ.
1: ಒಂದು ವೇಳೆ ನನ್ನ ಚಿತ್ತಾತನ ಹಠನೇ ನಡೆದಿದ್ರೆ?
0: ನಡೀಲಿ ಅಂತ ನಾನು ಸುಮ್ಮನೆ ಇದ್ದಿದ್ದು. ನಡೀಲಿಲ್ವಲ್ಲ, ನಮ್ಮನ್ನೆಲ್ಲ ಮೀಸದ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆಯಲ್ಲ.
1: ಅವತ್ತಿನ ಪರಿಸ್ಥಿತಿಯಲ್ಲಿ ನಿನ್ನ ನೋಡಕ್ಕಾಗ್ಲಿಲ್ಲ, ನಾನಂತೂ ಬಹಳ ಸಂಕಟಪಟ್ಟೆ.
0: ಇವತ್ತೇನ ಅನ್ಸುತ್ತೆ ನಿಮಗೆ?
1: ಹೌದು, ಇಷ್ಟೊಂದು ಸಹನೆ ನಿಮ್ಗೆ ಹೇಗ್ ಸಿಕ್ತು?
0: ಅದೇನು ಕಾಸು ಕೊಟ್ರೆ ಸಿಕ್ಕುವಂತ ಪದಾರ್ಥವೇ?
1: ನಿಮ್ ಸಹನೆ ನನಗೂ ಸ್ವಲ್ಪ ಕೊಡ್ತೀರಾ?
0: ಸಹನೆ ಶಾಂತಿ ಎರಡು ನಮ್ಮಲ್ಲಿ ಇರ್ತಕ್ಕಂತಹ ಗುಣಗಳು, ನಾವು ಅದನ್ನು ಗುರುತಿಸ್ಬೇಕಷ್ಟೇ.
1: ನಿಮ್ ಸಹನೆ ಬಗ್ಗೆ ಆರಂಭದಲ್ಲೇ ನಿಮ್ಗೆ ಅನುಭವ ಆಗಿರ್ಬೇಕಲ್ಲ, ನೀವು ಯೋಗ ಮಾಡ್ತಿರಂತಲ್ಲ, ಅದರಿಂದಲೇ ಈ ಶಾಂತಿ ಸಹನೆ ಎಲ್ಲ ಸಿಗುತ್ತಂತೆ. ನಾನು ಕೆಲವು ಪುಸ್ತಕಗಳಲ್ಲಿ ಓದಿದ್ದೀನಿ, ನಿಜನಾ?
0: ಸಾಧ್ಯ?
1: ನನ್ನ ನಿಮ್ ಶಿಷ್ಯನಾಗಿ ತಗೋತೀರಾ?
0: ಅಯ್ಯೋಯ್ಯೋ, ಶಿಷ್ಯನಿಟ್ಕೊಳ್ಳುವಂತಹ ಗುರುಸ್ಥಾನ ನಾನೇನು ಪಡೆದಿಲ್ಲ, ನನಗೆ ತಿಳಿದಿದ್ದೆ ನಾನು ಹೇಳ್ಕೊಡ್ಬಲ್ಲೆ. ಮುಖ್ಯವಾಗಿ ಯೋಗದಲ್ಲಿ ಇಷ್ಟೇ ನೋಡಿ, ದೇಹಕ್ಕೆ ಸ್ವಲ್ಪ ದಂಡನೆ ಕೊಡಬೇಕು, ನೋಯಿಸ್ಬೇಕು, ಹಿಂಸೆ ಪಡಿಸ್ಬೇಕು, ಆವಾಗ ಶಾಂತಿ ಸಹನೆ ತನ್ನ ಪಡೆಗೆ ತಾನೇ ಸಿಗುತ್ತೆ.
1: ಯಾವತ್ತಿಂದ ಶುರು ಮಾಡ್ಬೋದು?
0: ನಾಳೆಯಿಂದನೇ ಪ್ರಾರಂಭ ಮಾಡಬಹುದು.

0: ಅದೇ ನಿನ್ನಷ್ಟು ನೀನು ಒಬ್ಬಳೆ ನಗ್ತಾ ಇದೆಯಲ್ಲ? ನನಗೆ ಹೇಳ್ಬಾರ್ದ ಏನ್ ಗುಟ್ಟ?
1: ಹೇಳ್ಬೇಡ, ಇನ್ನೊಂದ್ಸಲ ಹೇಳ್ತೀನಿ.
0: ಬಾವಳಿಗೆ

0: ಏನಪ್ಪ ಚಂದ್ರು, ಬಾ ಒಳಗೆ. ನೀನೇ ಬಂದ ಮಗಿದ್ದೆ?
1: ಅಮ್ಮ, ನಾಡಿದ್ದು ನಮ್ಮೂರಲ್ಲಿ ರಥೋತ್ಸವ ಜಾತ್ರೆ ಇದೆ, ಜ್ಞಾಪಕ ಇದೆ ತಾನೆ?
0: ಜ್ಞಾಪಕ ಇದೆ.
1: ಮನೆಯವರೆಲ್ಲ ಗಾಡಿ ಮಾಡ್ಕೊಂಡು ಬಂದ್ಬಿಡಿ.
0: ಹೂನಪ್ಪ, ಒಳಗ್ ಬಂದ್ ಹೋಗಪ್ಪ.
1: ಇಲ್ಲಮ್ಮ, ಬೇರೆ ಕೆಲಸ ಇದೆ. ಗಿರಿಜಾ, ನೀವು ಬನ್ನಿ, ಹೋಗ್ತಾ ಗೌಡ್ರಿಗೂ ಹೇಳಿ ಹೋಗ್ತೀನಿ. ಬರ್ಲಾ ಸರಿ?
2: ನಾನು ಹೇಳಲ್ವಾ?
1: ಓಹೋ, ಬನ್ನಿ ಬನ್ನಿ ಬನ್ನಿ ಬನ್ನಿ. ಅವ ಯಾರು ಬಂದಿದ್ದಾರೆ ನೋಡು. ಸೂರಿ ಅಲ್ಲಮ್ಮ.
0: ಬರ್ತಾನಪ್ಪ, ಗಾಡಿಯಿಂದ ಎಷ್ಟು ಬಿಚ್ಚು ಕಟ್ತಾ ಇದ್ದಾನೆ.
1: ಸರಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅವ ಚಾಪೆ ಹಾಕು.
0: ಬಂದ್ರವ ಬನ್ನಿ. ಏನಮ್ಮ, ಚೆನ್ನಾಗಿದ್ದೀರಾ?
3: ಚೆನ್ನಾಗಿ ಬಂದ,
0: ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಹುಷಾರಾಗಿದ್ದೀರಾ?
3: ಏನೋ ಇವನಿ ಭೂಮಿಗೆ ಬಾ ಅರವಾಗಿ ಯಾಕಮ್ಮ ಹಾಗೆ ಹೇಳ್ತೀರಾ? ವೈ ಸಾಯ್ತಲ್ಲವ ಪದ್ಮ, ಹೆಂಗವಳೆ
4: ಹಾಗೇ ಇದ್ದಾಳೆ.
3: ದೇವ್ರು ಯಾರನ್ನೂ ನೆಮ್ಮದಿಯಾಗಿರ್ತಕ್ಕಿಲ್ಲ, ಏನಾನ ಒಂದು ಕೊಡುಗೆ ಇಷ್ಟೇ ಇರ್ತಾನೆ. ಅಂದಂಗೆ ಅಂಬಕ, ನೆಷ್ಟಾಕ್ ಬರ್ಲಿಲ್ಲ
4: ಮನೇಲ್ ಪದ್ಮ ಒಬ್ಳೆ ಆಗ್ತಾಳಲ್ಲ.
1: ಇನ್ ಸುರಿ ಊರಲ್ಲಿ ಹೇಗಿದೆ?
2: ಚೆನ್ನಾಗಿದ್ದಾರೆ.
1: ಕಿರಿಗೌಡರು ಕಿರಿಗೌಡರು ಹೇಗಿದ್ದಾರೆ?
2: ಬಹಳ ಚೆನ್ನಾಗಿದ್ದಾರೆ. ಏನು ಯೋಚನೆ ಮಾಡ್ಬೇಕು?
3: ಬಾರಪ್ಪ ಸುರಿ, ಬಾ. ಹೆಂಗಿದ್ದೀಯಾ?
2: ಚೆನ್ನಾಗಿದ್ದೀನಿ. ಮನೆ ಹೇಗಿದ್ದೀರಿ?
3: ಹೋಗಣಪ್ಪ, ಚೆನ್ನಾಗಿದೆ.
2: ಮಗು ಹೇಗಿದ್ದಾನೆ?
3: ಹಾ, ಅವನು ಚೆನ್ನಾಗವನೇ. ನಿಮ್ಮ ಮಗ ಯಾರು?
1: ಹಿರೇಗೌಡ್ರ ಮೊಮ್ಮಗಳು. ಗಿರಿಜಾ ಅಲ್ಲನವ?
3: ಓ, ನಮ್ಮ ಚಿನ್ನತ್ನಾಳು ಹಿರೇಗೌಡ್ರ ಮೊಮ್ಮಗಳ? ಅದೇ ನಮ್ಮ ಕೆಂಪಮ್ಮನ ಮಗಳ? ಏಟೊಂದು ಬೆಳೆದ್ಬಿಟ್ಟಿದ್ದು ಏನಂತ ತಾಯಿ. ಏನು ಮಕ್ಕಳೇ ಅಂಗಿ, ಒಳ್ಳೆ ಬಾಳೆ ಗಿಡ ಬೆಳೆದಂಗೆ ಬೆಳೆದು ಬಿಡ್ತಾರೆ.
2: ವ್ಯವಸಾಯದ ಕಾಲೇಜಲ್ಲಿ ಓದ್ಕೊಂಡು ಹಳ್ಳಿಗೆ ಬಂದಿದ್ದ ಜಮೆ ನೋಡ್ಕೊಳಕ್ಕೆ.
3: ಏನವ್ವ, ಪಟ್ಟಣದಲ್ಲಿ ಇದ್ದು ಹಳ್ಳಿ ಜೀವನ ಹೋಗ್ತೈತಾ?
5: ನಿಜವಾದ ಸುಖ ಸಂತೋಷ ಇರೋದೇ ಈ ಹಳ್ಳಿಲಿ.

0: ನಾವಿಬ್ಬರೇ ಹೇಗೆ ಆಗ್ತೀವಿ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತ?
1: ಇಲ್ಲ.
0: ಒಂದೊಂದು ಆಸೆ ನಮ್ಮ ಕೈಯಲ್ಲಿ ಮಾಂಗಲ್ಯ ಕಟ್ಕೊಂಡು ಒಂದು ದಿನ ನಮ್ಮ ಹೆಂಡತಿಯಾಗಿ ಬದುಕಿದ್ರು ಸಾಕು, ನಮ್ಗಷ್ಟೇ ತೃಪ್ತಿ.
1: ಸಾಧ್ಯ ಇಲ್ಲ.
0: ನೀನು
1: ಅಷ್ಟೊಂದು ಸ್ವಾರ್ಥಿ ಆಗ್ಬಿಡುದು. ಒಂದು ದಿನ ಸಂಗಾತಿ ಆಗಿದ್ದ ನೀನು ಹೊರಟು ಹೋದ್ರೆ ನನಗತ್ತೆ ಏನು ಗಿರಿಜ? ಇದ್ರೆ ಕಡೆ ತನಕ ಜೊತೆಯಾಗಿರ್ಬೇಕು, ಇಲ್ಲಾಂದ್ರೆ ಇಬ್ರು ಒಂದಾಗಿ ಹೋಗ್ಬಿಡ್ಬೇಕಷ್ಟೇ.
2: ಏನೂ ತಿಳಿದೆ ಇರೋ ಹುಡುಗಿಯಂಗ್ ನಮ್ಮ ಹಳ್ಳಿಗೆ ಬಂದು ಇಂಥ ಕೆಲಸ ನೀನ್ ಮಾಡೋದು? ಹೊರಡು ಹೊರಡು, ಗಂಟು ಮೂಟೆ ಕಟ್ಕೊಂಡು ಮಾಡ್ ನೀನು ಊರು ಹೊರಡು.
0: ಯಾಕೆ ತಾತ ಹಾಗಂತಿ?
2: ಇನ್ನೇನವ ಮತ್ತೆ ಏನು ಅಂತ ತಿಳ್ಕೊಂಡ್ಬಿಟ್ಟೆ ನಮ್ ಸೂರಪ್ಪನ್ನ? ಏನ್ ನಿಸ್ಪಟ್ಟವ್ರು ಎತ್ಕೊಂಡೋಗ ಬಂದೆ ಅಂತ ತಿಳ್ಕೊಂಡ್ಬಿಟ್ಟ?
0: ಹಾಗಲ್ಲ ತಾತ.
2: ಅದು ಅಲ್ಲ ಈಗೂ ಅಲ್ಲ, ಇದೇನ್ ತಮಾಷೆ ಅನ್ಕೊಂಡ್ಬಿಟ್ಟಿಯಾ?
0: ತಮಾಷೆ ಅಲ್ಲ ತಾತ, ಅವರು ನನ್ನ ಇಷ್ಟಪಟ್ಟಿದ್ದಾರೆ.
2: ಏನವ್ವಾ ಏನ್ ಹೇಳ್ತಿದ್ಯವ್ವಾ? ನಂಗ್ ನಂಬೋಕೆ ಆಗ್ತಿಲ್ವಲ್ಲ.
0: ಸತ್ಯವಾಗಿ ಹೇಳ್ತಾ ಇದ್ದೀನಿ ತಾತ, ಅವರು ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಹೌದು ತಾತ, ನಿಮ್ಗೆ ಒಪ್ಪೇನಾ? ಹೇಳಿ ತಾತ.
2: ಏನ್ ಹೇಳ್ಬೇಕು ನಂಗ್ ತೋರ್ತಾ ಇಲ್ಲ ಮಗ. ದ್ಯಾವ್ರ ಸಂಕಲ್ಪ ಹಂಗೆ ಐತೆ ಅಂದ್ರೆ ಆಗ್ಲಿ ಬಿಡು.

0: ಅಮ್ಮ
1: ಬಾಪಾ ಸುರಿ
0: ಏನಮ್ಮ ಏನೋ ಮಾತಾಡ್ಬೇಕು ಅಂದ್ರಂತೆ
1: ಬಾ
0: ಏನ್ ಮನೇಲಿ ಏನಾದ್ರು ವಿಶೇಷನ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅನ್ನ ತುಪ್ಪ
1: ಆಕಾಲು ಹತ್ರ ಬಂದಿತ್ತೆ
0: ಕುತ್ಕೋ ಇದೇನಪ್ಪ ಇದು ನಮ್ಮನೇಲಿ ನನಗೆ ಕೂತ್ಕೊಂತ ಉಪಚಾರ
1: ಅಯ್ಯೋ ನೀನ್ ತುಂಬಾ ಮಾತಾಡ್ಬೇಕಾಗೈತೆ ಕುತ್ಕೋಪ್ಪ ಕುತ್ಕೋ
0: ನನ್ನ ಹತ್ರ ತುಂಬಾ ಮಾತಾಡ್ಬೇಕ ಬಾರಪ್ಪ ಕೂತ್ಕೋ
1: ನೋಡಪ್ಪ ನನ್ನ ಅದೃಷ್ಟ ನೀ ಸ್ನೇಹಿತ ಮದುವೆ ಒಪ್ಕೊಂಡಾನೆ

0: ರಾಜೇಂದ್ರ, ಎಂಥ ಸಿಹಿ ಸುದ್ದಿ ಕೇಳ್ಬಿಟ್ನ ನಾನು. ದೇವ್ರು ಎಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ನ ನಿನಗೆ. ನಾನೇ ಧನ್ಯ ಕಣ, ನಾನೇ ಧನ್ಯ. ಏ ಏ ಚಂದ್ರ, ನಿನ್ನ ಮದುವೆ ಆದ ತಕ್ಷಣ ನಾನು ಒಂದು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಕಣ.
1: ಹೌದಾ?
0: ಯಾರವಾದ ಹೆಣ್ಣು
2: ನಿಮ್ ಕಡೆದೆ ಬಾ, ನೀನೇ ವಸಿ ಮುತುವರ್ಜಿ ವಹಿಸಿ ಮಧ್ಯಸ್ಥ ಮಾಡ್ಬೇಕು.
0: ಅಂದ್ರೆ ಸಂಬಂಧ ನಾನು ಕುದುರಿಸಬೇಕು, ಪೌರೋಹಿತ್ಯನು ನಾನೇ ಮಾಡ್ಬೇಕಷ್ಟೇ ತಾನೆ? ಲೇ ಪುರೋಹಿತರ ನಮಸ್ಕಾರ ಹೊಡೆಯೋ.
3: ಪೌರೋಹಿತ್ಯ ಅಲ್ಲ ಕಣ,
0: ಮತ್ತಿನ ಮದುವೆ ದಳ್ಳಾಳಿ ಕೆಲಸ.
3: ಗೌರವವಾಗಿ ರಾಯಭಾರಿ ಅಂತ ಹೇಳೋಣ.
0: ಅರ್ಥವಾಯ್ತು, ಮದುವೆ ಬ್ರೋಕರ್ ವಿತೌಟ್ ಕಮಿಷನ್.
2: ನೋಡು ಸೂರಪ್ಪ, ನೀವು ವಸಿ ದೊಡ್ಡ ಮನಸ್ಸು ಮಾಡಿ ತೊಂದರೆ ತಗೋಬೇಕಷ್ಟೇ.
0: ಏನಮ್ಮ ನೀವು ಹೇಳ್ತಾ ಇರೋದು, ದೊಡ್ಡ ಮನ್ಸ್ ಅಂತದ್ದಮ್ಮ ಇದರಲ್ಲಿ?
2: ಹಂಗಲ್ಲಪ್ಪ, ಇವನೇನೋ ಹುಡುಗಿನ ಒಪ್ಕೊಂಡವನೆ, ಆದ್ರೆ ಹುಡುಗಿ ಇವನ್ ಒಪ್ಕೋಬೇಕಲ್ಲ.
0: ಏನಾಗಿದೆ ನಮ್ ಚಂದ್ರು, ಏನಾಗಿದ್ದಾನೆ ಅಂದೆ? ಇಂಥ ಗಂಡನ ಕೈ ಹಿಡಿಬೇಕಾದ್ರೆ ಏಳೇಳು ಜನ್ಮಗಳು ತಪಸ್ಸು ಮಾಡಿರ್ಬೇಕಾ ಹೆಣ್ಣು ಗೊತ್ತಾ?
2: ಹಂಗಲ್ಲಪ್ಪ, ಎರಡನೇ ಮದುವೆ ಅಲ್ವಾ, ಒಂದು ಮಗ ಬೇರೆ ಐತೆ.
0: ಇರ್ಲಿ, ಇದ್ರೆ ಏನು?
2: ಅದ್ ನಿಮ್ ಗೊತ್ತು, ಆದ್ರೆ ಆ ಹುಡುಗಿ ಗೊತ್ತು ಮಾಡ್ಕೋಬೇಕಲ್ಲ.
0: ಹುಡುಗಿನೂ ಗೊತ್ತು ಮಾಡ್ಕೋಬೇಕು, ಅವ್ರ ಅಪ್ಪನೂ ಗೊತ್ತು ಮಾಡ್ಕೋಬೇಕು. ಅವಳೆಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಯಾಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು.
2: ಅಷ್ಟ್ ಮಾಡಪ್ಪ ಸಾಕು, ಈ ಮನೆ ಬೆಳಕ್ ಮಾಡ ಪುಣ್ಯ ನಿಮಗೆ ಸಿಕ್ತೈತೆ.
0: ನೋಡಿ ನೋಡಿ, ನೀವ್ ಅಷ್ಟೆಲ್ಲ ದೊಡ್ಡ ಮಾತಾಡ್ಬೇಡಿ. ಈ ಸೂರ್ಯ ಆಡದ ಮಾತು ಯಾವ ತರ ತಪ್ಸ್ಕೊಂಡಿದ್ದಾನ? ಹುಡುಗಿ ಯಾರು ಅಂತಾನೆ ಹೇಳ್ತಾ ಇಲ್ವೇ ನೀವು? ಯಾರು ಚಂದ್ರ ಭಾಗ್ಯವತಿ?
3: ನೀನೇ ಹೇಳವ.
0: ಓ, ನಾಚಿಕೆ ಬೇರೆ ಅವನಿಗೆ.
2: ಅದೇ ಕಣಪ್ಪು, ನೀವು ಹಿರೇಗೌಡ ಮೊಮ್ಮಗಳು ಗಿರ್ಜಾ. ಸೊನ್ನೆ ಮನೆ ಬಂದಾಗ ನೋಡ್ದೆ, ಎತ್ ಒಳ್ಳೆ ಹೆಣ್ಣು ಅಭರಂಜಿ ಅಂತ ಕೂಡ ತುಂಬಿದ ಕೊಡ ತುಳ್ಕೊಂಡ ಅವನು ಅವನಿಗೆ ಗಂಭೀರ. ನೋಡು ಸೂರಪ್ಪ, ದೊಡ್ಡ ಗೌಡರಿಗೆ ಈ ಮಾತಿನ ಮೇಲೆ ತುಂಬಾ ಗೌರವ ಅಂತೆ. ನೀವು ಸಿ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯ ನೆರವೇರಿಸ್ಕೊಟ್ಬಿಟ್ರೆ ನಾನು ಕೊನೆಗಾಲದಲ್ಲಿ ನೆಮ್ಮದಿ ಕಣ್ಮಿಚ್ಕೊಂತೀನಿ.
4: ಅಲ್ಲಿಂದ ಓಡಿ ಓಡಿ ಓಡಿ ಇಷ್ಟೊಂದು ಸುಸ್ತಾಯ್ತು. ನಿಧಾನವಾಗಿ ಬರೋಣ ಅಂದ್ರೆ ಮನಸ್ ಕೇಳಲ್ಲ. ಏನ್ ಮಾಡೋದು, ಒಂದು ಕ್ಷಣ ನಿಮ್ಮನ್ನ ನೋಡದೆ ಇದ್ರೆ ನನ್ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಹೌದು, ನನ್ ಸೂರ್ಯ ನಾವು ನೋಡ್ಬೇಕು ಅಂದಾಗ ಗೌರಿ ಶಂಕರದ ಮೇಲಿದ್ರು ಬಂದೇ ಬರಬೇಕು ಅಲ್ಲ ಅಂತೀರಾ?
5: ಪ್ರೀತಿ ಅಂದ್ರೆ ಏನು, ಅನುರಾಗ ಅನ್ನೋದು ಹೇಗಿರುತ್ತೆ, ಅದ್ರಲ್ಲಿ ಎಷ್ಟು ಸುಖ ಇರುತ್ತೆ, ಒಂದು ಕ್ಷಣ ದೂರ ಆದ್ರೆ ಎಷ್ಟೊಂದು ನೋವು ಕೊಡುತ್ತೆ ಅನ್ನೋದು ನಿಮ್ಮನ್ ನೋಡ್ದ್ಮೇಲೆ ನನಗ ಅನುಭವಕ್ಕೆ ಬಂದಿತ್ತು. ನನ್ಗನ್ಸುತ್ತೆ ವಿಷ್ಣು ಲಕ್ಷ್ಮಿ ಹೇಗೆ ತನ್ನ ಲಕ್ಷ್ಯಸ್ಥಾನದಲ್ಲಿ ಭದ್ರವಾಗಿ ಬಚ್ಚಿಟ್ಕೊಂಡಿದ್ದಾನೋ ಹಾಗೆ ನಿಮ್ಮನ್ನು ನಾನು ನನ್ನ ಹೃದಯದಲ್ಲಿ ಭದ್ರವಾಗಿ ಮುಚ್ಚಿಟ್ಕೋಬೇಕು ಅಂತ ಆಸೆ. ಏನಿದು ಇವತ್ತು ಮಾತಾಡಲ್ವಾ, ಮೌನ ವ್ರತನ ಸುರಿ? ಯಾಕೆ ಯಾಕೆಗಿದ್ದೀರಿ, ನೀ ಹುಷಾರಲ್ವಾ? ಮಾತಾಡಿ ಸುರಿ.
0: ದೇವರು ಮಾತಾಡೋ ಶಕ್ತಿನ ಕೊಡದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ.
5: ಅದ್ಯಾಕೆ ಆಗತ್ತೀರಾ, ನಾನೇನಾದ್ರೂ ನಿಮಗೆ ಬೇಜಾರಾಗೋ ಹಾಗೆ ಮಾತಾಡಿದ್ನಾ?
0: ಎಲ್ಲಾದ್ರೂ ಅಂತ ನೀನು ನೋವಾಗದ ಹಾಗೆ, ನಮ್ಮ ಮನಸ್ಸಿಗೆ ಬೇಸರವಾಗದ ಹಾಗೆ

0: ಹೇಗೆ ಮಾತಾಡಬೇಕು ಅಂತ ನನ್ನ ಮನಸ್ಸಿನ ಜೊತೆ ನಾನೇ ಹೋರಾಟ ನಡೆಸ್ತಾ ಇದ್ದೀನಿ.
1: ವ್ಯಕ್ತಿ ತನ್ನ ಮೈ ತಾನಿಸಿಟ್ಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡೋ ಹಾಗೆ ಬೇರೆಯವರ ಸುಖಕ್ಕೋಸ್ಕರ ನೀವು ನೋವು ನಂಬಿಸ್ತೀರಿ ಅಂತ ಅವರು ನನಗೆ ಬೇಸರ ಕೊಡಕ್ಕಾಗುತ್ತಾ? ಅದು ಸಾಧ್ಯನ? ಇಲ್ಲ, ಖಂಡಿತ ಇಲ್ಲ ಸೂರಿ.
0: ಒಂದೊಂದು ಸಲ ಸಂದರ್ಭ ನಮ್ಮ ನಂಬಿಕೆಗಳನ್ನ ತಲೆಕೆಳಕ್ ಮಾಡಿಬಿಡುತ್ತೆ ಗಿರಿಜಾ.
1: ಸೂರಿ, ಇವತ್ತು ಯಾಕೆ ನಿಮ್ಮ ನೋಟ ಮಾತು ಎಲ್ಲ ಹೊಸ್ತರ ಕಾಣ್ತಿದೆಯಲ್ಲ?
0: ಮನುಷ್ಯ ಹೊಸ ಹೊಸ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂದಾಗ ಎಲ್ಲ ಹೀಗೆ ಹೊಸ ಹೊಸದಾಗೇ ಇರುತ್ತೆ.
1: ನೋಡಿ, ನೀವು ಯಾವುದನ್ನು ಮನಸ್ಸು ಕಚ್ಕೋಬೇಡಿ. ನೀವು ನನ್ಗೆ ಏನು ಹೇಳ್ಬೇಡಿ, ನಾನು ನಿಮ್ಗೆ ಏನು ಹೇಳಲ್ಲ. ಇಬ್ರು ಹೀಗೆ ಎದ್ಬಿಡೋಣ.
0: ಹೇಗೆ ಸಾಧ್ಯ? ಕಲ್ಲು ಬಂಡಿಯೂ ಆಗಿದ್ರೆ ಆಗಿರ್ಬೋದಾಗಿತ್ತು. ನಾವು ಮನುಷ್ಯರು. ಗಿರಿಜಾ, ಇನ್ಮೇಲೆ ನೀನು ನನ್ನ ಮರ್ತು ಬಿಡಬೇಕು.
2: ಇದುವರೆಗೆ ಕಾಮನ ಬಿಲ್ಲು ಚಿತ್ರದ ಧ್ವನಿ ವಾಹಿನಿಯನ್ನ ಕೇಳಿದ್ರಿ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಕಾಮನಬಿಲ್ಲು ಚಿತ್ರದ ಧ್ವನಿವಾಹಿನಿಯನ್ನ ಕೇಳ್ತಾ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬಹಳ ಚೆನ್ನಾಗಿದೆ ಧ್ವನಿವಾಹಿನಿ, ನಮ್ಗೆ ಬಹಳ ಇಷ್ಟ ರಾಜ್ ಹಾಗೂ ಅನಂತನಾಗ್ ರವರ ಅಭಿನಯದ ಈ ಚಿತ್ರ ಅಂತ ಇವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:59:23 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 9:00 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 9:16. ಈಗ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ ಇದು. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ದಸ್ ಚಿತ್ರದ ಗೀತೆ ಇದು. ಶಂಕರ್ ಮಹಾದೇವನ್, ಉದಿತ್ ನಾರಾಯಣ್, ಮಹಾಲಕ್ಷ್ಮಿ ಹಾಗೂ ತಂಡದವರ ಗಾಯನ, ಸಮೀರ್ ಅವರ ರಚನೆ, ಶಂಕರ್ ಎಹ್ಸಾನ್ ಲಾಯರ್ ಅವರ ಸಂಗೀತ ಸಂಯೋಜನೆ.

0: ಇದುವರೆಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 9:29:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 9:30 ಸರಿಯಾಗಿ ಕೇಳಿ ಮಾನ್ಯ ಪ್ರಧಾನಮಂತ್ರಿಗಳ ಭಾಷಣದ ಕನ್ನಡ ಅವತರಣಿಕೆ.
2: ಆಕಾಶವಾಣಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದೆಹಲಿಯ ಕೆಂಪುಕೋಟೆಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದ ಎಐ ಆಧಾರಿತ ಧ್ವನಿ ಕ್ಲೋನ್ ಮಾಡಿದ ಕನ್ನಡ ಆವೃತ್ತಿಯನ್ನು ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ. ಈ ಕಾರ್ಯಕ್ರಮವು ಆರ್ಎನ್ಯು ಡಿಡಿ ಚಂದನದ ಕೊಡುಗೆಯಾಗಿದೆ.
3: ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂದು ಪ್ರತಿಯೊಬ್ಬರ ಹೃದಯದ ಬಡಿತವು ಒಂದೇ ಮಾತರಂ ಎಂಬ ನಾದದೊಂದಿಗೆ ಅನುರಣಿಸುತ್ತಿದೆ. ಇಂದು ಪ್ರತಿಯೊಂದು ಮನೆಯಲ್ಲೂ ತಿರಂಗ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ತಿರಂಗ ಇದೆ. ಮತ್ತು ಇಂದು ದೇಶವು ಅತ್ಯಂತ ಉತ್ಸಾಹ ಹಾಗೂ ಉಲ್ಲಾಸದೊಂದಿಗೆ ಹೊಸ ಸಂಕಲ್ಪಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿದೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ರಾಷ್ಟ್ರ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನದ ಪರಾಕಾಷ್ಠೆಯನ್ನು ಮೆರೆದ ಆ ಮಹಾನ್ ಪುತ್ರರನ್ನು ಇಂದು ದೇಶವು ಭಕ್ತಿಯಿಂದ ಸ್ಮರಿಸುತ್ತಿದೆ. ತಮ್ಮ ತಪಸ್ಸು

ತ್ಯಾಗ ಮತ್ತು ಬಲಿದಾನದ ಮೂಲಕ ಕೇವಲ ಸ್ವಾತಂತ್ರ್ಯವನ್ನೇ ಏಕೈಕ ಗುರಿಯನ್ನಾಗಿಸಿಕೊಂಡು ಅವರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಪೂಜ್ಯ ಬಾಪು ಸೇರಿದಂತೆ ಬಲಿದಾನದ ಮಹಾನ್ ಪರಂಪರೆಯನ್ನು ಜಾಗೃತಗೊಳಿಸಿದ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಮಹಾನ್ ಕ್ರಾಂತಿಕಾರಿಗಳಿಗೆ ಇಂದು ನಾನು ಶ್ರದ್ಧಾಪೂರ್ವಕವಾಗಿ ನಮಿಸುತ್ತೇನೆ. ಇಂದು ಯಾರೆಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರೋ ಅವರೆಲ್ಲರಿಗೂ ಸಹ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ. ಸ್ವಾತಂತ್ರ್ಯಾನಂತರ ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ಮೊದಲ ಬಾರಿಗೆ ವಂದೇ ಮಾತರಂ ಗೀತೆ ಮೊಳಗುತ್ತಿದೆ. ಇಂದು ನಾವೆಲ್ಲ ದೇಶದ ಜನರು ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವಾಗ ಇದಕ್ಕಿಂತ ದೊಡ್ಡದಾದ ಹಾಗೂ ಉತ್ತಮವಾದ ಸಂದರ್ಭ ಬೇರೆ ಯಾವುದು ತಾನೇ ಇರಲು ಸಾಧ್ಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ ಕೆಲವು ದಿನಗಳಿಂದ ದೇಶದ ಕೆಲವು ಭಾಗಗಳಲ್ಲಿ ಪ್ರವಾಹದ ಭೀಕರತೆ ಕಂಡುಬಂದಿದೆ, ಭೂಕುಸಿತದ ಆತಂಕ ಎದುರಾಗಿದೆ ಮತ್ತು ಇದರಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೀಡಾಗಿವೆ. ಅವರ ನೋವು ಮತ್ತು ಸಂಕಟವನ್ನು ನಾವು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೇವೆ. ಸಂತ್ರಸ್ತ ಕುಟುಂಬಗಳಿಗೆ ನಾನು ವಿಶ್ವಾಸ ನೀಡ ಬಯಸುತ್ತೇನೆ. ಏನೆಂದರೆ ಇಡೀ ದೇಶವೇ ಇಂದು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಯಾವುದೇ ರಾಷ್ಟ್ರವು ಮಹಾನ್ ಎನಿಸಿಕೊಳ್ಳುವುದು, ಅದು ತನ್ನ ಸಿದ್ಧಿಗಳನ್ನು ಪಡೆಯುವುದು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವುದು ಕೇವಲ ತನ್ನ ಸಂಕಲ್ಪಗಳು ಮತ್ತು ತನ್ನ ಸಾಮರ್ಥ್ಯದ ಬಲದ ಮೇಲೆ ಮುಂದೆ ಸಾಗಿದಾಗ ಮಾತ್ರ ಸಾಧ್ಯವಾಗುತ್ತದೆ. ನನ್ನ ದೇಶವಾಸಿಗಳೇ, ಇನ್ನು ಮುಂದೆ ಕೇವಲ ಸಣ್ಣ ಕನಸುಗಳನ್ನು ಕಾಣುತ್ತಾ ಕುಳಿತರೆ ಖಂಡಿತ ನಡೆಯುವುದಿಲ್ಲ. ನಾವು ದೊಡ್ಡ ಕನಸುಗಳನ್ನೇ ಕಾಣಬೇಕಿದೆ. ಏಕೆಂದರೆ ದೊಡ್ಡ ಕನಸುಗಳು ನಮ್ಮ ಆಲೋಚನೆಗಳನ್ನು ವಿಸ್ತರಿಸುತ್ತವೆ, ಅವು ನಮ್ಮ ಆಲೋಚನೆಯ ಕ್ಷಿತಿಜವನ್ನು ವಿಶಾಲವಾಗಿಸುತ್ತವೆ. ನಮ್ಮ ಸಂಕಲ್ಪಗಳು ದೃಢವಾಗಿರಬೇಕು. ಸಂಕಲ್ಪವು ದೃಢವಾಗಿದ್ದಾಗ ಎಂತಹ ಕಷ್ಟಕಾರ್ಪಣ್ಯಗಳು ಮತ್ತು ವಿಪತ್ತುಗಳ ನಡುವೆಯೂ ದಾರಿಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯವು ತನ್ನಷ್ಟಕ್ಕೆ ತಾನೇ ಜಾಗೃತಗೊಂಡು ಹೊರಹೊಮ್ಮುತ್ತದೆ. ಮತ್ತು ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮ್ಮ ಸಂಕಲ್ಪಗಳು ಕೂಡ ಉನ್ನತವಾಗಿರಬೇಕು. ಏಕೆಂದರೆ ಕನಸುಗಳು ದೊಡ್ಡದಾಗಿದ್ದಾಗ ಮತ್ತು ಸಂಕಲ್ಪಗಳು ಉನ್ನತವಾಗಿದ್ದಾಗ ಮಾತ್ರ ನಮ್ಮ ಸಾಮರ್ಥ್ಯದ ಎತ್ತರವೂ ಹೆಚ್ಚಾಗುತ್ತದೆ, ನಮ್ಮ ಪ್ರಯತ್ನಗಳ ವ್ಯಾಪ್ತಿಯೂ ವಿಸ್ತಾರಗೊಳ್ಳುತ್ತದೆ. ಆಗ ಮಾತ್ರ ನಾವು ಕಂಡ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕೂಡ ಅಂತಹದ್ದೇ ಒಂದು ಬೃಹತ್ ಕನಸನ್ನು ಕಂಡಿದೆ. ದೃಢವಾದ ಸಂಕಲ್ಪದೊಂದಿಗೆ ಈ ಕನಸನ್ನು ಕಂಡಿದೆ. ಹೊಸ ಎತ್ತರಗಳನ್ನು ಮುಟ್ಟಲು ಈ ಕನಸನ್ನು ಕಂಡಿದೆ. ಮತ್ತು ಆ ಕನಸು ಏನೆಂದರೆ, ಸ್ವಾತಂತ್ರ್ಯದ 100 ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ 2047ರಲ್ಲಿ ನಾವು ಭಾರತವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುತ್ತೇವೆ. 140 ಕೋಟಿ ದೇಶವಾಸಿಗಳ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದೊಂದಿಗೆ ನಾವು ಈ ಗುರಿಯನ್ನು ಸಾಧಿಸಬೇಕಿದೆ. ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶವೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಸಂಕಲ್ಪ ಮಾಡಿದಾಗ ಅದು ಇಡೀ ಜಗತ್ತಿನ ದೃಷ್ಟಿಯಲ್ಲಿಯೂ ನಮ್ಮ ಅಪ್ರತಿಮ ಸಾಹಸದ ಸಂಕೇತವಾಗಿ ಹೊರಹೊಮ್ಮುತ್ತದೆ. ಆಗ ಜಗತ್ತು ನಮ್ಮನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಿಸಿಕೊಳ್ಳಲು ಅನಿವಾರ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮತ್ತು ನಾನು ಈ ಮಾತನ್ನು ಸುಮ್ಮನೆ ಹೇಳುತ್ತಿಲ್ಲ, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು, ಅವರು ಹಿಂದುಳಿದವರು, ಪೀಡಿತರಿರಲಿ, ವಂಚಿತರಿರಲಿ, ಆದಿವಾಸಿಗಳಾಗಿರಲಿ ಅಥವಾ ಹಳ್ಳಿ ಅಥವಾ ನಗರಗಳಲ್ಲಿ ವಾಸಿಸುವವರಾಗಿರಲಿ, ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಯುವಕರು, ಹಿರಿಯರು, ಮಹಿಳೆಯರು, ಪುರುಷರು ಅಥವಾ ನಮ್ಮ ದೇಶದ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಭಾಗದವರೇ ಆಗಿರಲಿ, ಪ್ರತಿಯೊಬ್ಬರೂ ಕಳೆದ 12 ವರ್ಷಗಳಲ್ಲಿ ಒಂದು ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದೊಂದಿಗೆ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರತಿಯೊಂದು ರೀತಿಯಿಂದಲೂ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಅವರ ಈ ಪ್ರಯತ್ನಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಮತ್ತು ಅದರ ಫಲವಾಗಿಯೇ ಇಷ್ಟು ಅಲ್ಪ ಅವಧಿಯಲ್ಲಿ 25 ಕೋಟಿ ದೇಶವಾಸಿಗಳು ಬಡತನವನ್ನು ಮೆಟ್ಟಿ ನಿಂತು ಬಡತನದಿಂದ ಹೊರಬಂದಿದ್ದಾರೆ. ಇದೇ ದೇಶವಾಸಿಗಳ ಪ್ರಯತ್ನದ ಫಲವಾಗಿಯೇ ಹಿಂದೆ ನಾವು ಫ್ರೆಜೈಲ್ 5 ಪಟ್ಟಿಯಲ್ಲಿ ಸೇರಿಸಲ್ಪಡ್ತೀವಿ.

ಮಾಡುತ್ತಿದ್ದೆವು. ಆದರೆ ಕೇವಲ 12 ವರ್ಷಗಳ ಒಳಗಾಗಿಯೇ ಈ ಬದಲಾವಣೆ ಸಾಧ್ಯವಾಗಿದೆ. ನಾವಿಂದು ವಿಶ್ವದ ಪ್ರಮುಖ ಆರ್ಥಿಕತೆಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದೇವೆ. ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅಸಂಖ್ಯ ಕನಸುಗಳನ್ನು ಹೊತ್ತು ನಾವು ಸ್ವತಂತ್ರರಾದೆವು. ಆದರೆ ದುರದೃಷ್ಟವಶಾತ್ ನಾವು ನಿರೀಕ್ಷಿತ ವೇಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲೋ ಒಂದು ಕಡೆ ಮಂದಗತಿಯ ಆಮೆ ನಡಿಗೆಗೆ ಒಗ್ಗಿಕೊಂಡು ಏನೋ ನಡೆಯುತ್ತಿದೆ, ಮುಂದೆ ನೋಡೋಣ ಎನ್ನುವ ಉದಾಸೀನದ ಮನೋಭಾವದಲ್ಲೇ ನಾವು ಕಳೆದು ಹೋಗಿದ್ದೆವು. 2014 ವೇಳೆಗೆ ಇಡೀ ಜಗತ್ತು ನಮ್ಮನ್ನು ಫ್ರೆಜೈಲ್ 5 ಪಟ್ಟಿಗೆ ಸೇರಿಸಿ ಕೈಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತವು ಒಂದು ಹೊಸ ವೇಗವನ್ನು ಪಡೆದುಕೊಂಡಿದೆ. ನಾವಿಂದು ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ ಮತ್ತು ಇದು ದೇಶವಾಸಿಗಳ ದೃಢ ಸಂಕಲ್ಪವಾಗಿದೆ. ನಿಮ್ಮ ಹಾಗೂ 140 ಕೋಟಿ ದೇಶವಾಸಿಗಳ ಈ ಸಂಕಲ್ಪದ ಶಕ್ತಿಯನ್ನು ತಡೆಯುವುದು ಅಸಾಧ್ಯವಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗದ ಉತ್ಪಾದನೆಯು ಸುಮಾರು 5 ಪಟ್ಟು ಹೆಚ್ಚಾಗಿದೆ. ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸರಿಸುಮಾರು 7 ಪಟ್ಟು ವೃದ್ಧಿಸಿದೆ. ಆಧುನಿಕ ರೈಲ್ವೆ ಬೋಗಿಗಳ ನಿರ್ಮಾಣವು 21 ಪಟ್ಟು ಹೆಚ್ಚಾಗಿದ್ದರೆ ಮೊಬೈಲ್ ಫೋನ್ ಉತ್ಪಾದನೆಯು ಬರೋಬ್ಬರಿ 37 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಈ ಆಧುನಿಕ ಯುಗದ ಅಗತ್ಯಗಳಿಗೆ ಅನುಗುಣವಾಗಿ ಡಿಜಿಟಲ್ ಮತ್ತು ನಾವೀನ್ಯತೆಯ ಜಗತ್ತಿನಲ್ಲಿಯೂ ನಾವು ನಮ್ಮ ವಿಜಯದ ಪತಾಕೆಯನ್ನು ಹಾರಿಸಿದ್ದೇವೆ. ಇಂಟರ್ನೆಟ್ ಬಳಕೆದಾರರು ಮತ್ತು ಇಂಟರ್ನೆಟ್ ಗ್ರಾಹಕರ ಸಂಖ್ಯೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಪೇಟೆಂಟ್ ನೀಡುವ ಸಂಖ್ಯೆಯೂ 4 ಪಟ್ಟಿನಷ್ಟು ವೃದ್ಧಿಸಿದೆ. ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಿವೆ. ಇವುಗಳ ಜೊತೆಗೆ ಸಾಮಾನ್ಯ ಜನರ ಸೌಲಭ್ಯಗಳ ಕಡೆಗೂ ನಾವು ಅಷ್ಟೇ ಗಂಭೀರವಾಗಿ ಗಮನರಿಸಿ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ ಸರಾಸರಿ 15 ಪಟ್ಟು ಹೆಚ್ಚು ವೇಗವಾಗಿ ನಾವು ಮನೆ ಮನೆಗೆ ನಲ್ಲಿಯ ಮೂಲಕ ನೀರಿನ ಸಂಪರ್ಕಗಳನ್ನು ನೀಡಿದ್ದೇವೆ ಹಾಗೂ ಪ್ರತಿ ವರ್ಷ ಸರಾಸರಿ 6 ಪಟ್ಟು ಹೆಚ್ಚಿನ ವೇಗದಲ್ಲಿ ಗ್ಯಾಸ್ ಸಂಪರ್ಕಗಳನ್ನು ಒದಗಿಸಿದ್ದೇವೆ. ನಾವು ಪ್ರತಿ ವರ್ಷ 4 ಪಟ್ಟು ವೇಗದಲ್ಲಿ ಬಡವರಿಗಾಗಿ ಶೌಚಾಲಯಗಳನ್ನು ನಿರ್ಮಿಸುವ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಬಡವರಿಗೆ ಮನೆಗಳನ್ನು ಒದಗಿಸುವ ಕೆಲಸ ಮಾಡಿದ್ದೇವೆ. ದೇಶವು ಆಡಳಿತ ವ್ಯವಸ್ಥೆಯಲ್ಲೂ ಸಹ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ. 1000 ಸಂಖ್ಯೆಯ ಅನಗತ್ಯ ನಿಯಮಗಳನ್ನು ಅಂದರೆ ಕಂಪ್ಲೇಂಟ್ಸ್ಗಳನ್ನು ರದ್ದುಗೊಳಿಸಿದ್ದೇವೆ. 100 ವರ್ಷಗಳಷ್ಟು ಹಳೆಯದಾದ ಕಾನೂನುಗಳನ್ನು ಕಿತ್ತೆಸೆದಿದ್ದೇವೆ. ಏಕೆಂದರೆ ಕಳೆದ ಶತಮಾನದ ಕಾನೂನುಗಳ ಮೂಲಕ 21ನೇ ಶತಮಾನದ ಮುನ್ನಡೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ನಾವು ಆಧುನಿಕ ಮೂಲ ಸೌಕರ್ಯಕ್ಕಾಗಿ ಮೆಟ್ರೋ ಜಾಲವನ್ನು ವಿಸ್ತರಿಸಿದ್ದೇವೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದೇವೆ. ನಾವು ಕೆಲಸ ಮಾಡಿದ ಆ ವೇಗ, ಆ ವ್ಯಾಪ್ತಿ, ಈ ಅಭಿವೃದ್ಧಿಯ ರಭಸ, ಈ ವಿಸ್ತರಣೆ ಮತ್ತು ಸಾಧನೆಗಳನ್ನು ಸ್ವಾತಂತ್ರ್ಯದ ನಂತರ ಕಳೆದ 1 ದಶಕದಲ್ಲಿ ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇವೆ. ಇಷ್ಟೊಂದು ಸಾಧನೆಗಳು ನಮ್ಮ ಕಣ್ಣ ಮುಂದಿರುವಾಗ, ಇಂತಹ ತೀವ್ರ ಗತಿಯ ಪ್ರಗತಿ ಕಾಣಿಸುತ್ತಿರುವಾಗ ದೇಶವಾಸಿಗಳ ಸಾಮರ್ಥ್ಯವು ಪ್ರತಿ ಕ್ಷಣವೂ ಅನಾವರಣಗೊಳ್ಳುತ್ತಿದೆ. ಹಾಗಾದಾಗ ಮಾತ್ರ 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪವು ಎಂದಿಗೂ ಅಪೂರ್ಣವಾಗಿ ಉಳಿಯಲು ಸಾಧ್ಯವಿಲ್ಲ. ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದೇವೆ ಎಂಬುದಕ್ಕೆ ಈ ಎಲ್ಲ ಅಂಕಿ ಅಂಶಗಳೇ ಸಾಕ್ಷಿಯಾಗಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಆದರೆ ಆ ಗುರಿ ತಲುಪಲು ಆತ್ಮವಿಶ್ವಾಸದ ಅಗತ್ಯವಿದೆ, ಆತ್ಮಗೌರವದ ಅವಶ್ಯಕತೆ ಇದೆ ಮತ್ತು ಅದರೊಂದಿಗೆ ನಾವು ಆತ್ಮನಿರ್ಭರ ಭಾರತವಾಗುವುದು ಸಹ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿಯೇ ಕಳೆದ ವರ್ಷಗಳಲ್ಲಿ ಭಾರತವು ಇನ್ನು ಮುಂದೆ ಇತರ ದೇಶಗಳ ಮೇಲೆ ಅವಲಂಬಿತವಾಗಿ ಬದುಕಬಾರದು ಎಂಬುದು ನಮ್ಮ ದೃಢವಾದ ನಿಲುವಾಗಿದೆ. ನಾವು ಸ್ವಾವಲಂಬಿಗಳಾಗಬೇಕು, ಅಂದರೆ ಆತ್ಮನಿರ್ಭರರಾಗಬೇಕು. ಜಗತ್ತಿನಲ್ಲಿ ನಮಗೆ ಬೇಕಾದ ಬಹಳಷ್ಟು ವಸ್ತುಗಳು ಲಭ್ಯವಿವೆ, ಅವು ಅಗ್ಗವಾಗಿ ಮತ್ತು ಬೇಗನೆ ಸಿಗಬಹುದು. ಆದರೂ ಸ್ವಾವಲಂಬನೆಯೇ ಮುಖ್ಯ. ಆದರೆ ಅದರಿಂದ ನಮ್ಮ ಸಾಮರ್ಥ್ಯವು ವೃದ್ಧಿಸುವುದಿಲ್ಲ ಅಥವಾ ನಮ್ಮ ಶಕ್ತಿಯ ಪರೀಕ್ಷೆಯೂ ಆಗುವುದಿಲ್ಲ. ಆದ್ದರಿಂದ ನಾವು ಕೂಡ ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಮತ್ತು ನಮ್ಮ ಹಿತಾಸಕ್ತಿಗಳ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಿದೆ. ಇದೇ ಕಾರಣಕ್ಕಾಗಿ ನಾವು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಅತ್ಯಂತ ದೃಢತೆಯೊಂದಿಗೆ ಹೊತ್ತು ಮುನ್ನಡೆಯುತ್ತಿದ್ದೇವೆ. ಮೇಕ್ ಇನ್ ಇಂಡಿಯಾ, ಸ್ವದೇಶಿ, ವೋಕಲ್ ಫಾರ್ ಲೋಕಲ್, ಇವೆಲ್ಲಾ ಕ್ಷೇತ್ರಗಳೊಂದಿಗೆ ಇಂದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಬೆಸೆಯುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ನಿಮಗೆ ಸೆಮಿಕಂಡಕ್ಟರ್ನ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ
ಜಗತ್ತಿನಲ್ಲಿ ಈಗಾಗಲೇ ಸೆಮಿಕಂಡಕ್ಟರ್

ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು ಮತ್ತು ನಮ್ಮಲ್ಲಿಯೂ ಸಹ ಈ ಬಗ್ಗೆ ಮಾತುಕತೆಗಳು ನಡೆಯುತ್ತಿದ್ದವು. ಆದರೆ ಸೆಮಿಕಂಡಕ್ಟರ್ ವಿಷಯದಲ್ಲಿ ಯಾವುದೇ ದೊಡ್ಡ ಯೋಜನೆಯನ್ನು ನಾವು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಇಂದು ಪರಿಸ್ಥಿತಿ ಏನಿದೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಇಂದಿನ ತಂತ್ರಜ್ಞಾನದಲ್ಲಿ ಚಿಪ್ನ ಮಹತ್ವವೇನೆಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿರಲಿ, ನಮ್ಮ ವೈದ್ಯಕೀಯ ಉಪಕರಣಗಳಿರಲಿ ಅಥವಾ ನಮ್ಮ ಸಾರಿಗೆ ಮಾರ್ಗಗಳಿರಲಿ, ಪ್ರತಿಯೊಂದರಲ್ಲೂ ಇಂದು ಚಿಪ್ ಅತ್ಯಗತ್ಯವಾಗಿದೆ. ಇಂದು ಈ ಚಿಪ್ ಇಲ್ಲದೆ ಜಗತ್ತೇ ಸ್ತಬ್ಧವಾಗಿ ಬಿಡಬಹುದು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿಯೇ ಭಾರತವು ಆತ್ಮನಿರ್ಭರವಾಗುವ ದಿಕ್ಕಿನಲ್ಲಿ ತನ್ನದೇ ಆದ ಸೆಮಿಕಂಡಕ್ಟರ್ ಪ್ಲಾಂಟ್, ಬೃಹತ್ ಸೆಮಿಕಂಡಕ್ಟರ್ ಪ್ಲಾಂಟ್, ಹೀಗೆ ಒಟ್ಟು 3 ಸೆಮಿಕಂಡಕ್ಟರ್ ಘಟಕಗಳನ್ನು ಈಗಾಗಲೇ ಪ್ರಾರಂಭಿಸಿದೆ ಮತ್ತು ಅಲ್ಲಿ ನಡೆಯುತ್ತಿರುವ ಉತ್ಪಾದನೆಯು ಈಗ ರಫ್ತಾಗಲು ಸಹ ಪ್ರಾರಂಭವಾಗಿದೆ ಎಂದು ನನಗೆ ತಿಳಿಸಲಾಗಿದೆ. ನಾನು ದೇಶವಾಸಿಗಳಿಗೆ ಹೇಳಿ ಬಯಸುತ್ತೇನೆಂದರೆ, ಮುಂಬರುವ 7-8 ವರ್ಷಗಳಲ್ಲಿ ಇನ್ನೂ 5-6 ಅಥವಾ 8 ಸೆಮಿಕಂಡಕ್ಟರ್ ಘಟಕಗಳು ಅತ್ಯಂತ ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ. ಈ ಆತ್ಮನಿರ್ಭರ ಭಾರತವು ನಮಗೆ ವಿಕಸಿತ ಭಾರತದತ್ತ ಸಾಗಲು ಒಂದು ಸುಭದ್ರವಾದ ಹೆದ್ದಾರಿಯನ್ನು ನಿರ್ಮಿಸಿಕೊಡುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ನಿರ್ಣಾಯಕ ಖನಿಜಗಳ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆಯುತ್ತಿದೆ. ಇಂದು ಜಗತ್ತಿನ ಇಡೀ ತಂತ್ರಜ್ಞಾನವೇ ಈ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದೆ. ಭಾರತವು ಈ ಕ್ಷೇತ್ರದಲ್ಲಿಯೂ ತನ್ನ ಹಿತಾಸಕ್ತಿಗಳನ್ನು ಸುರಕ್ಷಿತವಾಗಿರಿಸಲು ಈಗ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಈ ನಿರ್ಣಾಯಕ ಖನಿಜಗಳ ಗುರಿಯನ್ನು ನಾವೆಲ್ಲರೂ ಒಟ್ಟಾಗಿ ಹಂಚಿಕೊಳ್ಳೋಣ. ನಾವು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಪ್ರಾರಂಭಿಸಿದ್ದೇವೆ ಮತ್ತು ವಿದೇಶಗಳಲ್ಲಿ ಕ್ರಿಟಿಕಲ್ ಮಿನರಲ್ ಕಾರಿಡಾರ್ ಅನ್ನು ಸಹ ಘೋಷಿಸಿದ್ದೇವೆ. ಇದರ ಅಡಿಯಲ್ಲಿ ಇಂದು ಅನೇಕ ದೇಶಗಳೊಂದಿಗೆ ಒಪ್ಪಂದಗಳು ನಡೆಯುತ್ತಿವೆ. ಜಗತ್ತಿನ ಹಲವಾರು ದೇಶಗಳು ಇಂದು ಈ ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಭಾರತದ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸೆಮಿಕಂಡಕ್ಟರ್ ವಿಷಯವಿರಲಿ ಅಥವಾ ಕ್ರಿಟಿಕಲ್ ಮಿನರಲ್ ವಿಷಯವಿರಲಿ, ಇಂದು ನಾವು ಮತ್ತು ಇಡೀ ಜಗತ್ತು ಯಾವ ತಂತ್ರಜ್ಞಾನದ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆಯೋ ಅದರಲ್ಲಿ ಇವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಇಂಧನದ ಪ್ರಾಮುಖ್ಯತೆಯು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಇಂದು ಇಂಧನವಿಲ್ಲದೆ ಹೊಸ ಜಗತ್ತನ್ನು ಮುನ್ನಡೆಸುವುದು ಅಸಾಧ್ಯವಾಗಿದೆ. ಚಿಪ್ ಇರಲಿ, AI ಇರಲಿ ಅಥವಾ ಡೇಟಾ ಸೆಂಟರ್ಗಳೇ ಇರಲಿ, ಇವೆಲ್ಲವನ್ನೂ ನಡೆಸಲು ಭಾರಿ ಪ್ರಮಾಣದಲ್ಲಿ ವಿದ್ಯುಚ್ಛಕ್ತಿಯ ಅಗತ್ಯವಿರುತ್ತದೆ. ಇಂಧನ ಭದ್ರತೆಯು ನಮ್ಮ ಕಾಲದ ಇಂದಿನ ಅನಿವಾರ್ಯ ಬೇಡಿಕೆಯಾಗಿದೆ. ಆದ್ದರಿಂದಲೇ ನಾವು ಈಗಾಗಲೇ ಆ ದಿಕ್ಕಿನಲ್ಲಿ ಒಂದಾದ ನಂತರ ಒಂದರಂತೆ ಬಲಿಷ್ಠವಾದ ಹೆಜ್ಜೆಗಳನ್ನು ಇರಿಸಿದ್ದೇವೆ. ನ್ಯೂಕ್ಲಿಯರ್ ಎನರ್ಜಿಯು ಇಂದು ಇಂಧನ ಭದ್ರತೆಯ ಒಂದು ದೊಡ್ಡ ಮಾಧ್ಯಮವಾಗಿದೆ. ನಾವು ಸಂಸತ್ತಿನಲ್ಲಿ ಅಣುಶಕ್ತಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಒಂದು ಹೊಸ ದಿಕ್ಕಿನಲ್ಲಿ ಸಾಗುವ ದಾರಿಯನ್ನು ಸುಗಮಗೊಳಿಸಿದ್ದೇವೆ. 2047 ವೇಳೆಗೆ ನಾವು 100 GW ನ್ಯೂಕ್ಲಿಯರ್ ಪವರ್ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದೇವೆ. ಇದೇ ದಶಕದಲ್ಲಿ ನಾವು 5 ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಪ್ರಾರಂಭಿಸುವ ಗುರಿ ಹಾಕಿಕೊಂಡು ಮುನ್ನಡೆಯುತ್ತಿದ್ದೇವೆ. ಈ ವರ್ಷ ಭಾರತವು ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ತಂತ್ರಜ್ಞಾನದಲ್ಲಿ ಪರಿಣತಿಯನ್ನು ಸಾಧಿಸುವ ಮೂಲಕ ಒಂದು ಅತ್ಯಂತ ಪ್ರಮುಖ ಮೈಲಿಗಲ್ಲನ್ನು ದಾಟಿದೆ ಮತ್ತು ಅದರ ಫಲವಾಗಿ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವತ್ತ ನಾವು ಒಂದು ಅತ್ಯಂತ ದೊಡ್ಡ ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಹಲವು ಬಾರಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶವು ಎಂದಿಗೂ ನಿಂತು ಹೋಗುವುದಿಲ್ಲ. ಆದರೆ ಅಭಿವೃದ್ಧಿಯ ಹಾದಿಯಲ್ಲಿ ನಾವು ಹಿಂದುಳಿಯಲು ಕಾರಣವೆಂದರೆ ಅದು ನಮ್ಮ ಆಲೋಚನೆಗಳ ಮಿತಿಗಳು. ಯಾವಾಗ ನಮ್ಮ ಆಲೋಚನಾ ಕ್ರಮವು ಸಂಕುಚಿತಗೊಳ್ಳುತ್ತದೆಯೋ ಮತ್ತು ಆ ಮಿತಿಗಳಲ್ಲೇ ಸಿಲುಕುತ್ತದೆಯೋ ಆಗ ನಮಗೆ ನಮ್ಮ ಸ್ವಂತ ಸಾಮರ್ಥ್ಯವನ್ನು ಗುರುತಿಸಲು ಸಹ ಸಾಧ್ಯವಾಗುವುದಿಲ್ಲ. ಇಂದು ನಮ್ಮ ದೇಶವು ಕಚ್ಚಾ ತೈಲಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗುವ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ತಪ್ಪು ಆಲೋಚನೆಗಳೇ ಕಾರಣವಾಗಿದೆ. ನೀವು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಪಡುತ್ತೀರಿ. ಏಕೆಂದರೆ ಇಂತಹ ಸಂಕುಚಿತ ಆಲೋಚನಾ ಕ್ರಮದಿಂದಾಗಿ ನಮ್ಮ ಒಟ್ಟು ಸಮುದ್ರ ತೀರದ ಸುಮಾರು 99%+ ಭಾಗವನ್ನು ನೋ ಗೋ ಏರಿಯಾ ಎಂದು ಘೋಷಿಸಲಾಗಿತ್ತು. ನಾವೇ ನಮ್ಮ ಸಮುದ್ರದ ಆಳಕ್ಕೆ ಇಳಿದು ಅಲ್ಲಿ ಅನ್ವೇಷಣೆಯನ್ನು ನಡೆಸಬಾರದು ಎಂಬ ನಿರ್ಧಾರವನ್ನು ಕೈಗೊಂಡಿದ್ದೆವು. ಇದು ನಮ್ಮ ಆಲೋಚನೆಯಲ್ಲಿದ್ದ ಬಡತನವಾಗಿತ್ತು, ಆದರೆ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಎಂದು ನಾವು ಈಗ ದೃಢವಾಗಿ ನಿರ್ಧರಿಸಿದ್ದೇವೆ. ಹಿಂದೆ 99%+ ಯಾವ ಭಾಗಗಳು ನೋ ಗೋ ಏರಿಯಾ ಆಗಿದ್ದವೋ ನಾವು ಅವುಗಳನ್ನು ಗೋ ಅಹೆಡ್ ಏರಿಯಾಗಳಾಗಿ ಮುಕ್ತಗೊಳಿಸಿದ್ದೇವೆ. ಈಗ ನಾವು ಸಮುದ್ರದ ಆಳದಲ್ಲಿಯೂ ಸಹ ಎಕ್ಸ್ಪ್ಲೋರೇಷನ್ ಮಾಡಲು ಹೊಸ ಹೊಸ ನೈಸರ್ಗಿಕ ನಿಕ್ಷೇಪಗಳನ್ನು ಹುಡುಕುವ ದಿಕ್ಕಿನಲ್ಲಿ ಮುನ್ನಡೆಯುತ್ತಿದ್ದೇವೆ. ಇದಕ್ಕಾಗಿ

ನಾವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಕಳೆದ ವರ್ಷ ಇದೇ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಸಮುದ್ರ ಮಂಥನ ಕಾರ್ಯಕ್ರಮವನ್ನು ಘೋಷಿಸಿದ್ದೇವೆ. ಕಳೆದ ಕೆಲವು ದಿನಗಳಲ್ಲಿ ನಾವು ಈ ಕೆಲಸಕ್ಕಾಗಿ 85,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಈ ಕಾರ್ಯಕ್ಕೆ ಹೆಚ್ಚಿನ ವೇಗವನ್ನು ನೀಡಲು ನಿರ್ಧರಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂಧನ ಭದ್ರತೆಯ ವಿಷಯದಲ್ಲಿ ನಾನು ಮೊದಲೇ ಹೇಳಿದಂತೆ ನಾವು ಪರ್ಯಾಯ ಇಂಧನ ಮೂಲಗಳತ್ತಲೂ ನಮ್ಮ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸುವುದು ಇಂದು ಬಹಳ ಅಗತ್ಯವಾಗಿದೆ. ಇದೇ ಕಾರಣಕ್ಕಾಗಿಯೇ ಇಂಧನದ ಸರಿಯಾದ ಬಳಕೆಯನ್ನು ಉತ್ತೇಜಿಸುತ್ತಾ ಭಾರತವು ಇಂದು ಈ ದಿಕ್ಕಿನಲ್ಲಿ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತಿದೆ. 2014ಕ್ಕಿಂತ ಮೊದಲು, ಅಂದರೆ ಇಂದಿಗೆ 12 ವರ್ಷಗಳ ಹಿಂದೆ, ನಮ್ಮ ದೇಶದ ಕೇವಲ 70 ನಗರಗಳಲ್ಲಿ ಮಾತ್ರ ಪೈಪ್ ಮೂಲಕ ಗ್ಯಾಸ್ ವಿತರಣೆಯ ವ್ಯವಸ್ಥೆ ಇತ್ತು. ಕೇವಲ 12 ವರ್ಷಗಳಲ್ಲಿ ಈ 70 ನಗರಗಳ ಸಂಖ್ಯೆಯನ್ನು ನಾವು 700 ನಗರಗಳಿಗೆ ತಲುಪಿಸಿದ್ದೇವೆ. ಇದನ್ನೇ ವೇಗ ಎನ್ನುವುದು, ಇದನ್ನೇ ವಿಸ್ತಾರ ಎನ್ನುವುದು. 2014ಕ್ಕಿಂತ ಮೊದಲು ಅತಿ ಕಷ್ಟದಿಂದ ಕೇವಲ 20-22 ಲಕ್ಷ ಮನೆಗಳಿಗೆ ಮಾತ್ರ ಪೈಪ್ ಮೂಲಕ ಗ್ಯಾಸ್ ತಲುಪುತ್ತಿತ್ತು. ಆದರೆ ಇಂದು ಸುಮಾರು 1.25 ಕೋಟಿ ಮನೆಗಳಿಗೆ ಪೈಪ್ ಮೂಲಕ ಗ್ಯಾಸ್ ತಲುಪಿಸುವ ಕೆಲಸ ನಡೆಯುತ್ತಿದೆ. 12 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸೋಲಾರ್ ಎನರ್ಜಿ ಸಾಮರ್ಥ್ಯವು ಕೇವಲ 2 ಗಿಗಾವ್ಯಾಟ್ ಮಾತ್ರ ಇತ್ತು. ಕೇವಲ 2 ಗಿಗಾವ್ಯಾಟ್. ಇಂದು ನಾವು 160 ಗಿಗಾವ್ಯಾಟ್ ಗುರಿಯನ್ನು ತಲುಪಿ ಸಾಧಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಮತ್ತೊಂದು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ದೇಶದ ಮಧ್ಯಮ ವರ್ಗದವರಿಗೆ ಮತ್ತು ಸಾಮಾನ್ಯ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗಬೇಕು ಎಂಬ ಬಗ್ಗೆಯೂ ಅಷ್ಟೇ ಗಮನ ಹರಿಸಿದ್ದೇವೆ. ಇದಕ್ಕಾಗಿ ನಾವು ಪಿಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ 50 ಲಕ್ಷ ಮನೆಗಳು ಈ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವುದು ಇಂದು ನನಗೆ ತೃಪ್ತಿ ನೀಡಿದೆ. ಸೌರಶಕ್ತಿಯ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಿಗದಿತ ಗುರಿಯನ್ನು ದಾಟಿದ್ದೇವೆ. ಈ ಕೆಲಸವು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದರ ಪರಿಣಾಮವಾಗಿ 1,000+ ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ. 1,000+ ಕುಟುಂಬಗಳು ಇಂದು ತಮ್ಮ ಮನೆಗೆ ಬೇಕಾದ ವಿದ್ಯುತ್ ಬಳಸುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡಿ ಹಣವನ್ನು ಸಹ ಗಳಿಸುತ್ತಿವೆ. ಪ್ರತಿಯೊಂದು ಕುಟುಂಬಕ್ಕೂ ಈ ಕಾರ್ಯಕ್ಕಾಗಿ ನಮ್ಮ ಸರ್ಕಾರವು 80,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿದೆ. ಈ ಮೂಲಕ ನಾವು ಈ ಮಹತ್ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಈ ವಿಷಯ ಕೇಳಿ ಆಶ್ಚರ್ಯವಾಗಬಹುದು. ನಮ್ಮ ದೇಶದ ರೈಲ್ವೆಯ ವಿದ್ಯುದೀಕರಣದ ಕೆಲಸವು ಮೊದಲ ಬಾರಿಗೆ 1925ರಲ್ಲೇ, ಅಂದರೆ ಬ್ರಿಟಿಷರ ಕಾಲದಲ್ಲೇ ಆರಂಭವಾಗಿತ್ತು. 1925ರಲ್ಲಿ ರೈಲ್ವೆ ವಿದ್ಯುದೀಕರಣದ ಕೆಲಸ ಆರಂಭವಾಯಿತು. ಆದರೆ ಸುಮಾರು 90 ವರ್ಷಗಳಲ್ಲಿ, ಅಂದರೆ 1925ರಿಂದ ಮುಂದಿನ 90 ವರ್ಷಗಳ ಅವಧಿಯಲ್ಲಿ ಕೇವಲ 30%ರಷ್ಟು ರೈಲ್ವೆ ವಿದ್ಯುದೀಕರಣದ ಕೆಲಸ ಮಾತ್ರ ಪೂರ್ಣಗೊಂಡಿತು. ಅಂದರೆ ಆ 90 ವರ್ಷಗಳಲ್ಲಿನ ನಮ್ಮ ವೇಗವನ್ನು ನೀವೇ ಗಮನಿಸಿ ಮತ್ತು ಗುರಿಯನ್ನು ತಲುಪಲು ನಾವು ನಡೆಸಿದ ಓಟವನ್ನು ನೋಡಿ. ಆದರೆ ನಾವು ಕೇವಲ ಈ 1 ದಶಕದ ಅವಧಿಯಲ್ಲಿಯೇ 100% ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. 90 ವರ್ಷಗಳಲ್ಲಿ 30%ರಷ್ಟು ಕೆಲಸವಾದರೆ ಕಳೆದ ಕೇವಲ 10 ವರ್ಷಗಳಲ್ಲಿ 70%ರಷ್ಟು ಕೆಲಸವಾಗಿದೆ. ಇದನ್ನೇ ನಿಜವಾದ ಕೆಲಸ ಎನ್ನುವುದು. ಮತ್ತು ಇದರ ಪರಿಣಾಮವಾಗಿ ನಾವು ಹೊರದೇಶಗಳಿಂದ ತರಿಸುತ್ತಿದ್ದ ಡೀಸೆಲ್ನಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಯಿತು. ರೈಲುಗಳು ವಿದ್ಯುತ್ ಶಕ್ತಿಯಿಂದ ಸಂಚರಿಸಲಾರಂಭಿಸಿ ಪರಿಸರಕ್ಕೂ ಸಾಕಷ್ಟು ಪ್ರಯೋಜನವಾಗತೊಡಗಿತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾವು ಇಲ್ಲಿಗೆ ನಿಂತಿಲ್ಲ. ನಮ್ಮ ಈ ಪ್ರಗತಿಯ ಪಯಣ ಮುಂದುವರಿಯುತ್ತಿದೆ. ಏಕೆಂದರೆ ನಾವು ಈ ಜಗತ್ತಿನಲ್ಲಿ ಯಾರಿಗಿಂತಲೂ ಹಿಂದೆ ಇರಲು ಬಯಸುವುದಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀವು 1 ಸುದ್ದಿಯನ್ನು ಕೇಳಿರಬಹುದು. ಭಾರತವು ಇಂಧನ ವಲಯದಲ್ಲಿ 1 ಮೈಲಿಗಲ್ಲನ್ನು ಸ್ಥಾಪಿಸಿದೆ. ದೇಶ ಮೊದಲ ಬಾರಿಗೆ ಹೈಡ್ರೋಜನ್ನಿಂದ ಚಲಿಸುವ ರೈಲನ್ನು ಪ್ರಾರಂಭಿಸಿದೆ. ಮತ್ತು ನನಗೆ ಸಂತೋಷವಿದೆ ಎಂದರೆ ಇದು ಅತ್ಯಂತ ಉದ್ದವಾದ ರೈಲಾಗಿದೆ, ಅತ್ಯಂತ ಶಕ್ತಿಶಾಲಿ ರೈಲಾಗಿದೆ ಮತ್ತು ವಿಶ್ವದ ಹೈಡ್ರೋಜನ್ ರೈಲುಗಳ ಕ್ಷೇತ್ರದಲ್ಲಿ ಭಾರತವು ತನ್ನ ವಿಜಯದ ಧ್ವಜವನ್ನು ಹಾರಿಸಿದೆ. ನನ್ನ ಸಮಸ್ತ ದೇಶವಾಸಿಗಳೇ, ಕಳೆದ 10-12 ವರ್ಷಗಳಿಂದ ನಾವು ನಿರಂತರವಾಗಿ 2047ರ ಗುರಿಯನ್ನು ತಲುಪಲು ನಾವು ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ ಮತ್ತು ಒಂದಾದ ನಂತರ 1 ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸುತ್ತಿದ್ದೇವೆ. ನಾವು ಎಂದೂ ಊಹಿಸಿರಲಿಲ್ಲ ನಮ್ಮ ಈ ಪಯಣದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಕಳೆದ 10-12 ವರ್ಷಗಳಲ್ಲಿ ನಾವು ಎಷ್ಟೋ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿದ್ದೇವೆ. ಕೊರೋನಾದಂತಹ ಜಾಗತಿಕ ಸಾಂಕ್ರಾಮಿಕ ರೋಗವು ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿತು ಮತ್ತು ಇದರ ಪರಿಣಾಮವಾಗಿ
ಪ್ರಪಂಚದ ಎಲ್ಲಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದವು. ಕೊರೋನಾದ ಸಂಕಷ್ಟದಿಂದ ಹೊರಬರುತ್ತಿದ್ದಂತೆಯೇ ಯುದ್ಧದ ಭೀಕರ ಸುದ್ದಿಗಳು ಕೇಳಿ ಬರಲಾರಂಭಿಸಿದವು. ಒಂದೆಡೆ ಉಕ್ರೇನ್, ಮತ್ತೊಂದೆಡೆ ಪಶ್ಚಿಮ ಏಷ್ಯಾ, ಹೀಗೆ ಎಲ್ಲೆಡೆ ಉದ್ವಿಗ್ನತೆಯ ವಾತಾವರಣ ನಿರ್ಮಾಣವಾಯಿತು. ಮತ್ತು ಈ ಬಗ್ಗೆ ಭವಿಷ್ಯ ಹೇಳುವವರು ಏನೇನೋ ಭವಿಷ್ಯವಾಣಿಗಳನ್ನು ನುಡಿಯುತ್ತಿದ್ದರು. ದೇಶವನ್ನು ಹೆದರಿಸುವುದು, ಜನರಲ್ಲಿ ಭಯ ಹುಟ್ಟಿಸುವುದು ಮತ್ತು ಅವರನ್ನು ಸದಾ ಚಿಂತೆಗೀಡು ಮಾಡುವುದರಲ್ಲೇ ಕೆಲವು ಜನರು ಆನಂದ ಪಡುತ್ತಾರೆ. ಭಾರತದ ಜನರಿಗೆ ಸರಿಯಾದ ಸಮಯದಲ್ಲಿ ಲಸಿಕೆ ಸಿಗುವುದಿಲ್ಲ ಎಂದು ಅವರು ಅಪಪ್ರಚಾರ ಮಾಡಿದರು. ಕೋವಿಡ್ ಸಮಯದಲ್ಲಿ ಜನರು ಬದುಕುಳಿಯುವುದು ಕಷ್ಟ, ಏನೂ ಉಳಿಯುವುದಿಲ್ಲ ಎನ್ನುವಾಗಲೇ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಎದುರಾಯಿತು. ಆಗ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ, ಗ್ಯಾಸ್ ಸಿಗುವುದಿಲ್ಲ, ಡೀಸೆಲ್ ಮತ್ತು ರಸಗೊಬ್ಬರಗಳು ಸಿಗುವುದಿಲ್ಲ ಎಂದೆಲ್ಲ ಇಡೀ ಜಗತ್ತಿನಾದ್ಯಂತ ವದಂತಿಗಳನ್ನು ಹಬ್ಬಿಸಿ ಭಾರತ ಜನರನ್ನು ಭಯಭೀತರನ್ನಾಗಿ ಮಾಡುವ ಮತ್ತು ಅವರನ್ನು ಹೆದರಿಸುವ ಕೆಲಸ ನಡೆಯಿತು. ಜನರನ್ನು ಸದಾ ಚಿಂತೆಯ ಸಾಗರದಲ್ಲಿ ಮುಳುಗಿಸಿಡುವುದರಲ್ಲೇ ಕೆಲವು ಜನರಿಗೆ ಒಂದು ರೀತಿಯ ಆನಂದ ಸಿಗುತ್ತಿತ್ತು. ಕಳೆದ 10-12 ವರ್ಷಗಳ ಉತ್ತಮ ಯೋಜನೆಗಳು ಇಂದು ಫಲ ನೀಡುತ್ತಿವೆ ಎಂಬುದನ್ನು ಇಡೀ ದೇಶವೇ ನೋಡಿದೆ. ಮತ್ತು ಇಂತಹ ದೊಡ್ಡ ಬಿಕ್ಕಟ್ಟಿನ ನಡುವೆಯೂ ಅತಿಥಿ ದೇವೋಭವ ಅಥವಾ ನಾಗರಿಕರೇ ದೇವರು ಎಂಬ ಮಂತ್ರದೊಂದಿಗೆ ಬದುಕುತ್ತಿರುವ ಭಾರತವು ಹಿಂದೆಯೇ ಮಾಡಿಕೊಂಡಿದ್ದ ಸಿದ್ಧತೆಗಳು ನಮಗೆ ನೆರವಾದವು. ಸಂಕಷ್ಟಗಳು ಬರುತ್ತವೆ ಎಂದು ನಾವು ಮೊದಲೇ ಊಹಿಸಿರಲಿಲ್ಲ. ಆದರೆ ಬಿಕ್ಕಟ್ಟಿನ ಸಮಯದಲ್ಲಿ ಆ ಎಲ್ಲಾ ಸಿದ್ಧತೆಗಳು ನಮಗೆ ಆಸರೆಯಾದವು. ಅದರ ಫಲವಾಗಿ ಇಂದು ದೇಶದಲ್ಲಿ ಅನಿಲದ ಕೊರತೆಯಿಲ್ಲ, ಪೆಟ್ರೋಲ್ ಸಹ ಲಭ್ಯವಿದೆ ಮತ್ತು ರಸಗೊಬ್ಬರವಾದ ಯೂರಿಯಾ ಕೂಡ ಹೇರಳವಾಗಿದೆ. ನಾವಿಂದು ನಮ್ಮ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಲ್ತಿದ್ದೇವೆ, ಹೆಮ್ಮೆಯಿಂದ ಮುನ್ನಡೆಯುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಜಗತ್ತಿನ ಈ ಎಲ್ಲಾ ಬಿಕ್ಕಟ್ಟುಗಳ ಪ್ರಭಾವವು ಪ್ರತಿಯೊಬ್ಬರ ಮೇಲೂ ಉಂಟಾಗಿದೆ, ನಾವು ಕೂಡ ಅದರಿಂದ ಹೊರತಾಗಿಲ್ಲ. ವಿಶ್ವ ಮಾರುಕಟ್ಟೆಯಲ್ಲಿ ಒಂದು ಚೀಲ ಯೂರಿಯಾದ ಬೆಲೆ ಇಂದು ಸುಮಾರು 3,000 ರೂಪಾಯಿಗಳಷ್ಟಾಗಿದೆ. ಆದರೆ ಇಂದಿಗೂ ಸಹ ನಮ್ಮ ದೇಶದ ರೈತರು ಆ ಭಾರಿ ಹೊರೆಯನ್ನು ಹೊರುವಂತೆ ನಾವು ಒತ್ತಾಯಿಸುತ್ತಿಲ್ಲ. ಬದಲಾಗಿ ಸರ್ಕಾರವೇ ಆ ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಿದೆ. ಮತ್ತು ಪ್ರಪಂಚದಿಂದ ನಮಗೆ 3,000 ರೂಪಾಯಿಗೆ ಸಿಗುವ ಯೂರಿಯಾ ಚೀಲವನ್ನು ನಮ್ಮ ರೈತರಿಗೆ ಕೇವಲ 300 ರೂಪಾಯಿಗಳಿಗೆ ನೀಡಲು ನಾವು ಶಕ್ತರಾಗಿದ್ದೇವೆ. ಅಷ್ಟೇ ಅಲ್ಲದೆ ಇಂದು ವಿಶ್ವದ ಮಾರುಕಟ್ಟೆಯಲ್ಲಿ ಡಿಎಪಿ ಬೆಲೆಯು 5,000 ರೂಪಾಯಿಗಳನ್ನು ತಲುಪಿದೆ. ಆದರೆ ನಮ್ಮ ದೇಶದ ರೈತರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ನಾವು ಇಂದಿಗೂ ಅವರಿಗೆ ಕೇವಲ 1,350 ರೂಪಾಯಿಗಳಿಗೆ ಡಿಎಪಿಯನ್ನು ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಒಂದು ಕಾಲವಿತ್ತು ನಾನು ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತು ಯೋಚಿಸುವ ಕೆಲವು ಜನರು ಹಾಗಾದರೆ ಜಾಗತೀಕರಣದ ಗತಿ ಏನು ಎಂದು ನಮ್ಮನ್ನು ಪ್ರಶ್ನಿಸುತ್ತಿದ್ದರು. ಆದರೆ ಕಳೆದ ಒಂದು ದಶಕದಲ್ಲಿ ಜಗತ್ತು ಗ್ಲೋಬಲೈಸೇಷನ್ ಎಂಬ ಪದವನ್ನೇ ಬಳಸುವುದನ್ನು ನಿಲ್ಲಿಸಿದಂತೆ ತೋರುತ್ತಿದೆ ಎಂಬುದನ್ನು ಇಡೀ ಜಗತ್ತು ನೋಡುತ್ತಿದೆ. ಎಲ್ಲಿಂದ ಈ ಗ್ಲೋಬಲೈಸೇಷನ್ ಧ್ವನಿ ಕೇಳಿ ಬರುತ್ತಿತ್ತೋ ಇಂದು ಅದು ಕೇಳಿಸದಂತಾಗಿದೆ. ವಿಶ್ವದ ಪ್ರತಿಯೊಂದು ದೇಶವು ಇಂದು ತನ್ನದೇ ಆದ ಸವಾಲುಗಳ ಮತ್ತು ಹಿತಾಸಕ್ತಿಗಳತ್ತ ಮುಖ ಮಾಡಿವೆ. ಆದರೆ ದುರದೃಷ್ಟವಶಾತ್ ಈ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಕೆಲವು ಜನರು ತಮ್ಮ ವರ್ಚಸ್ಸನ್ನು ಪ್ರದರ್ಶಿಸಲು ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವ ಆಟವಾಡಿದ್ದಾರೆ. ಜಗತ್ತು ಇಂದು ತನ್ನ ಬಳಿ ಇರುವ ಪ್ರತಿಯೊಂದನ್ನು ವೆಪನೈಸ್ ಮಾಡಲು ಮುಂದಾಗಿದೆ. ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವುದು ಅಂದರೆ ಸಂಪನ್ಮೂಲಗಳ ಸಶಸ್ತ್ರೀಕರಣ ಮಾಡುವುದರಲ್ಲೇ ಇಂದು ಜಗತ್ತು ತೊಡಗಿಸಿಕೊಂಡಿದೆ. ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ, ಔಷಧಿಗಳು, ತಂತ್ರಜ್ಞಾನದ ಚಿಪ್ಗಳು, ಅಷ್ಟೇ ಅಲ್ಲದೆ ಇಂದು ಭೂಭಾಗವನ್ನು ಕೂಡ ಶಸ್ತ್ರಾಸ್ತ್ರವನ್ನಾಗಿ ಬಳಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ನಾವು ಕಳೆದ 10 ವರ್ಷಗಳಿಂದ ಆತ್ಮನಿರ್ಭರತೆಯ ಮಂತ್ರದೊಂದಿಗೆ ಸರಿಯಾದ ದಿಕ್ಕಿನಲ್ಲಿ ಸಾಗದಿದ್ದಲ್ಲಿ ಇಂತಹ ಸವಾಲುಗಳನ್ನು ಇಷ್ಟು ಬಲವಾಗಿ ಎದುರಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯವಾಗಿರುತ್ತಿತ್ತು. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆಗಳು ಇಂದು ನಿರಂತರವಾಗಿ ಹೆಚ್ಚುತ್ತಲೇ ಇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಭಾರತದ ವರ್ಚಸ್ಸು ಸಂಪೂರ್ಣವಾಗಿ ಹೆಚ್ಚುತ್ತಿದೆ. ಇಂದು ಭಾರತವು ಇಡೀ ಜಗತ್ತಿಗೆ ಒಂದು ಭರವಸೆಯ ಕಿರಣವಾಗಿ ಮತ್ತು ಗೌರವಾನ್ವಿತ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಭಾರತದ ಬಳಿ ಸ್ಥಿರವಾದ ರಾಜಕೀಯ ಬೆಂಬಲವಿದೆ, ಸುಭದ್ರ ಸರ್ಕಾರವಿದೆ, ಭಾರತವು ರೋಮಾಂಚಕ ಪ್ರಜಾಪ್ರಭುತ್ವವನ್ನು ಹೊಂದಿದೆ, ಹಾಗೂ ನಮ್ಮಲ್ಲಿ ಅತ್ಯಂತ ಬಲಿಷ್ಠವಾದ ನ್ಯಾಯಾಂಗ ವ್ಯವಸ್ಥೆಯೂ ಇದೆ. ಮತ್ತು ನಮಗೆಲ್ಲರಿಗೂ ದಾರಿದೀಪವಾಗಿರುವುದು ಭಾರತದ ಸಂವಿಧಾನ. ಇಂದು ಇಡೀ ಜಗತ್ತು ನಮ್ಮ ಈ ಸಾಮರ್ಥ್ಯವನ್ನು ಗುರುತಿಸಲು ಆರಂಭಿಸಿದೆ. ಇದೇ ಕಾರಣಕ್ಕಾಗಿ 2014 ನಂತರ ವಿಶ್ವದ ಸುಮಾರು 40 ದೇಶಗಳೊಂದಿಗೆ ನಮ್ಮ FTA ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಏರ್ಪಡುತ್ತಿವೆ. ನೋಡಿ, ಇಂದು ಎಂತಹ ದೊಡ್ಡ ಅವಕಾಶ ನಮ್ಮ ಮುಂದೆ ಬಂದಿದೆ. ವಾಸ್ತವವಾಗಿ ಈ ಒಪ್ಪಂದಗಳು ನಮಗೆ ದೊರೆತಿರುವ ಒಂದು ಸುಸಂದರ್ಭವಾಗಿದೆ. ಮತ್ತು ಆದ್ದರಿಂದ ನಾನು ವಿಶೇಷವಾಗಿ ನನ್ನ MSME ವಲಯದವರಿಗೆ ಈ ಮಾತನ್ನು ಹೇಳಲು ಬಯಸುತ್ತೇನೆ. ನಾವು ಈ ಸುವರ್ಣ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ನಾವೀಗ ಜಗತ್ತಿನ ಮೂಲೆ ಮೂಲೆಗೂ ತಲುಪಬೇಕಿದೆ. ಭಾರತದ ಉತ್ಪನ್ನಗಳು ವಿಶ್ವದ ಮಾರುಕಟ್ಟೆಯ ಎಲ್ಲೆಡೆ ಪಸರಿಸಬೇಕು.
ಅದು ಜವಳಿ ಉದ್ಯಮ ಇರಲಿ, ನಮ್ಮ ಮೆಷಿನರಿ ಆಗಿರಲಿ, ಅಥವಾ

ನಮ್ಮ ಔಷಧಿಗಳೇ ಆಗಿರಲಿ, ನಾವು ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ಅಂದ್ರೆ ಜಾಗತಿಕವಾಗಿ ನಿಗದಿಪಡಿಸಲಾದ ಮಾನದಂಡಗಳನ್ನು ನಾವು ಯಶಸ್ವಿಯಾಗಿ ದಾಟಬೇಕಿದೆ. ಪ್ರಪಂಚದಲ್ಲಿ ಈಗ ಲಭ್ಯವಿರುವುದಕ್ಕಿಂತ ಉತ್ತಮವಾದ ಗುಣಮಟ್ಟವನ್ನು ನಾವು ನೀಡಬೇಕಾಗುತ್ತೆ, ಮತ್ತು ಜಗತ್ತಿಗೆ ಸಿಗುತ್ತಿರುವುದಕ್ಕಿಂತ ಕಡಿಮೆ ದರದಲ್ಲಿ ನಾವು ಪೂರೈಸಬೇಕಾಗುತ್ತೆ. ಹಾಗೂ ಪಂಜಾಬಿನ ಲೂಧಿಯಾನದಿಂದ ಹಿಡಿದು ತಮಿಳುನಾಡಿನ ತಿರುಪುರದವರೆಗೆ ವ್ಯಾಪಿಸಿರುವ ನಮ್ಮ ಜವಳಿ ಉದ್ಯಮ ಕ್ಷೇತ್ರವು ಇಡೀ ವಿಶ್ವದಾದ್ಯಂತ ತಲುಪುವ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲದೆ ಕೇರಳದಿಂದ ಹಿಡಿದು ಗುಜರಾತ್ವರೆಗೆ ಮತ್ತು ತಮಿಳುನಾಡಿನಿಂದ ಹಿಡಿದು ಬಂಗಾಳದವರೆಗೆ ಹರಡಿರುವ ನಮ್ಮ ಸಮುದ್ರ ತೀರ ಮತ್ತು ಅಲ್ಲಿನ ನಮ್ಮ ಮೀನುಗಾರ ಸಹೋದರ ಸಹೋದರಿಯರೇ, ಇಂದು ಈ ಮುಕ್ತ ವ್ಯಾಪಾರ ಒಪ್ಪಂದಗಳ ಕಾರಣದಿಂದಾಗಿ ನಮ್ಮ ಸೀಗಡಿ ಅಂದರೆ ಜಿಂಗಾ ರಫ್ತು ಮಾಡಲು ಮತ್ತು ನಮ್ಮ ಇತರ ಸೀ ಫುಡ್ ಅಂದರೆ ಸಮುದ್ರ ಆಹಾರಗಳಿಗೆ ವಿಶ್ವದ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಪ್ರವೇಶವನ್ನು ಪಡೆಯಲು ಇಂದು ಅಪಾರ ಸಾಧ್ಯತೆಗಳು ಸೃಷ್ಟಿಯಾಗಿವೆ. ನಾನು ಬಯಸುವುದೇನೆಂದರೆ ನಾವು ಈ ಸನ್ನಿವೇಶ ಪಡೆದುಕೊಳ್ತಾ ಮುಂದೆ ಸಾಗುತ್ತಾ ಈ ಎಲ್ಲ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ಪ್ರಯತ್ನಿಸೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ನಿಮ್ಮ ಮುಂದೆ ಮಂಡಿಸಿರುವ ಈ ಕಾರ್ಯಯೋಜನೆಯ ಹಿಂದಿರುವ 2047 ಗುರಿಯು ಅಚಲವಾದ ಅಡಿಪಾಯದ ಮೇಲೆ ನಿಂತಿದೆ. 2047 ಹೊತ್ತಿಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಗುರಿಯು ಕಳೆದ 10-12 ವರ್ಷಗಳಲ್ಲಿ ನಮ್ಮ ದೇಶವಾಸಿಗಳು ಪ್ರದರ್ಶಿಸಿದ ಅಸಾಧಾರಣ ಸಾಮರ್ಥ್ಯದ ಒಂದು ಭಾಗವಾಗಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶತಮಾನದ ಕಾಲು ಭಾಗ ಈಗಾಗಲೇ ಕಳೆದು ಹೋಗಿದೆ ಮತ್ತು ಮುಂದಿನ ಕಾಲು ಭಾಗವು ನಮಗೆ ಅತ್ಯಂತ ನಿರ್ಣಾಯಕವಾಗಿದೆ. ಈಗ ನಾವು ವಿರಮಿಸಲು ಸಾಧ್ಯವಿಲ್ಲ, ನಮ್ಮ ವೇಗಕ್ಕೆ ತಡೆ ಉಂಟಾಗಬಾರದು. ನಮ್ಮ ಗುರಿ ಮತ್ತು ಹಾದಿ ಈಗಾಗಲೇ ನಿರ್ಧಾರವಾಗಿದೆ, ನಾವು ಅದನ್ನು ತಲುಪಲೇಬೇಕಿದೆ. ಇದಕ್ಕಾಗಿ ನಾವು ನಮ್ಮ ಕೆಲಸದ ಸಂಸ್ಕೃತಿಯನ್ನು ಬದಲಿಸಿಕೊಳ್ಳಬೇಕು, ನಮ್ಮ ಕಾರ್ಯ ವೈಖರಿಯನ್ನು ಬದಲಿಸಿಕೊಳ್ಳುವುದರ ಜೊತೆಗೆ ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಾವು ನಮ್ಮ ಕೆಲಸದ ವೇಗವನ್ನು ಕೂಡ ಹೆಚ್ಚಿಸಬೇಕಿದೆ. ಕಳೆದ 5-6 ದಶಕಗಳಲ್ಲಿ ಯಾವ ಕೆಲಸಗಳು ಸಾಧ್ಯವಾಗಿಲ್ಲವೋ ಆ ಕೆಲಸಗಳನ್ನು ನಾವು ಮುಂಬರುವ 5-6 ವರ್ಷಗಳಲ್ಲಿ ಮಾಡಿ ತೋರಿಸಬೇಕಿದೆ ಮತ್ತು ಈ ಕನಸನ್ನು ನನಸು ಮಾಡಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಅಚಲವಾದ ನಂಬಿಕೆ ನನಗೆ ನನ್ನ ದೇಶದ ಯುವ ಶಕ್ತಿಯ ಮೇಲೆ, ನನ್ನ ದೇಶದ ನವಯುವಕರ ಮೇಲೆ, ನನ್ನ ದೇಶದ ತಾಯಂದಿರು ಮತ್ತು ಸಹೋದರಿಯರ ಮೇಲೆ, ನನ್ನ ದೇಶದ ರೈತರ ಮೇಲೆ ಮತ್ತು ನನ್ನ ದೇಶದ ಕಾರ್ಮಿಕರ ಮೇಲೆ ಇದೆ. ಆದುದರಿಂದಲೇ ನಾವು ಸುಧಾರಣೆಯ ವೇಗವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯಬೇಕಿದೆ. ಮತ್ತು ನಾನು ಸುಧಾರಣೆಯ ಬಗ್ಗೆ ಮಾತನಾಡುವಾಗ ಆ ಸುಧಾರಣೆಯು ನಮ್ಮ ಪಾಲಿಗೆ ಕೇವಲ ಒಂದು ಅನಿವಾರ್ಯತೆಯಲ್ಲ, ಅಥವಾ ಅದು ಕೇವಲ ಪ್ರಚಲಿತದಲ್ಲಿರುವ ಒಂದು ಪದವೂ ಅಲ್ಲ. ನಮಗೆ ಸುಧಾರಣೆ ಎಂಬುದು ಒಂದು ಅಚಲವಾದ ವಿಶ್ವಾಸವಾಗಿದೆ ಮತ್ತು ಅದೇ ದೃಢ ವಿಶ್ವಾಸದೊಂದಿಗೆ ನಾವಿಂದು ರಿಫಾರ್ಮ್ ಎಕ್ಸ್ಪ್ರೆಸ್ ಹಳಿಯ ಮೇಲೆ ವೇಗವಾಗಿ ಸಾಗುತ್ತಿದ್ದೇವೆ. ಮತ್ತು ನಾವು ಮುಂಬರುವ ದಿನಗಳಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ರಿಫಾರ್ಮ್ನತ್ತಂದ್ರೆ ಮುಂದಿನ ಹಂತದ ಸುಧಾರಣೆಗಳತ್ತ ಹೆಜ್ಜೆ ಹಾಕಲಿದ್ದೇವೆ. ಆದ್ದರಿಂದ ಸರ್ಕಾರ, ಸಮಾಜ, ಉದ್ಯಮ, ಉತ್ಪಾದಕರು, ರೈತರು, ಹೀಗೆ ಪ್ರತಿಯೊಬ್ಬರೂ ತಮ್ಮ ಟ್ರೆಡಿಷನಲ್ ವ್ಯವಸ್ಥೆಗಳಲ್ಲಿ ಸುಧಾರಣೆಗಳನ್ನು ತರಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆಲೋಚನಾ ಕ್ರಮದಲ್ಲಿ ಕೂಡ ಸುಧಾರಣೆ ತರಬೇಕಿದೆ, ನಮ್ಮ ಗುರಿಗಳನ್ನು ಸುಧಾರಿಸಿಕೊಳ್ಳಬೇಕಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವೆಲ್ಲರೂ ಒಂದು ನಿರ್ದಿಷ್ಟ ದಿಕ್ಕನ್ನು ಹಿಡಿದು ಸಾಗಬೇಕಿದೆ. ಭಾರತದ ಸಾಮರ್ಥ್ಯವನ್ನು ಸಪ್ತ ಸಿಂಧುವಿನ ರೂಪದಲ್ಲಿ ನಾವು ಅರಿತಿದ್ದ, ನಾವು ಅರ್ಥೈಸಿಕೊಂಡಿದ್ದ ಮತ್ತು ನಾವು ಕೇಳಿದ್ದ ಆ ಯುಗವನ್ನು ನಾನಿಂದು ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಈಗ ವಿಕಸಿತ ಭಾರತವನ್ನು ನಿರ್ಮಿಸಲು ನಮಗೆ ಹೊಸ ಪ್ರವಾಹದ ಅವಶ್ಯಕತೆ ಇದೆ. ಇಂದು ನಾನು ಕೆಂಪುಕೋಟೆಯ ಈ ಭದ್ರಕೋಟೆಯಿಂದ ದೇಶದ ಮುಂದೆ ಶಕ್ತಿಯ ಸಪ್ತಧಾರೆಗಳಿಗೆ ಕರೆ ನೀಡುತ್ತಿದ್ದೇನೆ. ಕಳೆದ 5-6 ದಶಕಗಳಲ್ಲಿ ಸಾಧ್ಯವಾಗದ್ದು ಮುಂಬರುವ 5-6 ವರ್ಷಗಳಲ್ಲಿ ಆ ಸಪ್ತಧಾರೆಗಳ ಸಾಮರ್ಥ್ಯದಿಂದ, ಅವುಗಳ ಶಕ್ತಿಯಿಂದ ಸಾಧ್ಯವಾಗಲಿದೆ. ನಾವು ದೇಶಕ್ಕೆ ಹೊಸ ಎತ್ತರ, ಹೊಸ ವೇಗವನ್ನು ನೀಡುತ್ತೇವೆ ಮತ್ತು ಹೊಸ ಗುರಿಗಳನ್ನು ದಾಟುವಂತಹ ಸಾಮರ್ಥ್ಯವನ್ನು ಒದಗಿಸುತ್ತೇವೆ. ಮತ್ತು ಇದರ ಜೊತೆ ಜೊತೆಗೆ ದೇಶದ ಯುವ ಶಕ್ತಿಯ ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುವುದು, ಅವರ ಶಕ್ತಿಯನ್ನು ಒಗ್ಗೂಡಿಸಲಾಗುವುದು. ಮುಂಬರುವ ದಿನಗಳಲ್ಲಿ ನಾನು ಸಪ್ತಧಾರೆಗಳ ಬಗ್ಗೆ ಮಾತನಾಡುವಾಗ ಆ ಸಪ್ತಧಾರೆಗಳ ಮೊದಲ ಶಕ್ತಿ ಎಂದರೆ ಮ್ಯಾನುಫ್ಯಾಕ್ಚರಿಂಗ್ ಪವರ್, ಅಂದ್ರೆ ಉತ್ಪಾದನಾ ಶಕ್ತಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕಿದೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ನಾವು ಸಣ್ಣ ಸಣ್ಣ ಹಂತಗಳಲ್ಲಿಯೂ ಬದಲಾವಣೆ ತರಬೇಕಿದೆ. ನಾವು ಇಂದು ಇಂಧನವನ್ನು ಉತ್ಪಾದಿಸಬೇಕಿದೆ, ಬೃಹತ್ ಉತ್ಪನ್ನಗಳನ್ನು ತಯಾರಿಸಬೇಕಿದೆ. ಇಡೀ ಮೌಲ್ಯ ಸರಪಳಿಯು ನಮ್ಮದಾಗಿರಬೇಕು ಮತ್ತು ಅದನ್ನು ಗುರಿಯಾಗಿಸಿಕೊಂಡು ನಮಗೆ ಬಿಡಿ ಭಾಗಗಳು ಬೇಕು, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೇಕು. ಕಂಪ್ಲೀಟ್ ಪ್ರಾಡಕ್ಟ್ ಅಂದ್ರೆ ಪೂರ್ಣ ಪ್ರಮಾಣದ ಉತ್ಪನ್ನಗಳು ನಮಗೆ ಬೇಕಿವೆ. ವಿನ್ಯಾಸದಿಂದ ಹಿಡಿದು ಉತ್ಪಾದನೆಯವರೆಗೆ ಭಾರತವು ಜಾಗತಿಕ ಸಪ್ಲೈ ಚೈನ್ನ ನಂಬಿಕಾ ಕೇಂದ್ರವಾಗಿ ಹೊರಹೊಮ್ಮಬೇಕಿದೆ. ಇದಕ್ಕಾಗಿ ನಾನು 3 ವಿಷಯಗಳ ಮೇಲೆ ವಿಶೇಷವಾಗಿ ಒತ್ತು ನೀಡಲು ಬಯಸುತ್ತೇನೆ. ಉತ್ಪಾದನಾ ಕ್ಷೇತ್ರದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ, ಇದು ಕಾಲವು ನಮಗೆ ನೀಡಿದ ಸುಸಂದರ್ಭವಾಗಿದೆ. ಈ ಅವಕಾಶವನ್ನು ನಾವು ಕೈ ಬಿಡಬಾರದು ಮತ್ತು ಇದಕ್ಕಾಗಿ ನಾವು ಬೆಲೆ, ಗುಣಮಟ್ಟ ಹಾಗೂ ಪ್ರಮಾಣದ ವಿಷಯಗಳಲ್ಲಿ ಜಾಗತಿಕ ಮಾನದಂಡಗಳಿಗೆ ತಕ್ಕಂತೆ ಸಿದ್ಧರಾಗಬೇಕಿದೆ. ನಮ್ಮ ಫ್ಯಾಕ್ಟರಿಗಳು ಕಾಂಪಿಟಿಟಿವ್ ಆಗಿರಬೇಕು, ನಮ್ಮ ಪ್ರಾಡಕ್ಟ್ಗಳು ಯೂಸರ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ನಮ್ಮ ಪ್ಯಾಕೇಜಿಂಗ್,
ಇಡೀ ವಿಶ್ವದ ಜನರನ್ನು ಸೆಳೆಯುವಂತಿರಬೇಕು, ಅವರನ್ನು ಆಕರ್ಷಿಸುವಂತಿರಬೇಕು. ನಮ್ಮ

ಜೀರೋ ಡಿಫೆಕ್ಟ್ ಮತ್ತು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಗುರುತಾಗಬೇಕು. ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್, ಪ್ರತಿಯೊಬ್ಬ ಎಂಟರ್ಪ್ರಿನಿಯರ್, ಪ್ರತಿ ಎಂಎಸ್ಇ ಮತ್ತು ಎಂಎಸ್ಎಂಇಗಳಿಗೆ ನಾನು ಹೇಳ ಬಯಸುವುದೇನೆಂದರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಗುರುತು ವಿಶ್ವಾಸಾರ್ಹತೆ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಇರಬೇಕು. ಗುಣಮಟ್ಟದ ವಿಷಯದಲ್ಲಿ ಯಾವುದೇ ರಾಜಿ ಇರಬಾರದು. ಆದ್ದರಿಂದ ನಮ್ಮ ಮಂತ್ರ ಕ್ವಾಲಿಟಿ, ಕ್ವಾಲಿಟಿ ಮತ್ತು ಕ್ವಾಲಿಟಿ ಎಂದೇ ಆಗಿರಬೇಕು. ಇದೇ ನಮ್ಮ ಜಾಗತಿಕ ಬ್ರ್ಯಾಂಡ್ ಮೌಲ್ಯವಾಗಿ ಬೆಳೆಯಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸಪ್ತಧಾರೆಯ ಎರಡನೇ ಶಕ್ತಿ ಎಂದರೆ ಕೃಷಿ ಮತ್ತು ಫುಡ್ ಪ್ರೊಡಕ್ಷನ್. ನಾವು ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಅಪಾರವಾಗಿ ಪ್ರಗತಿ ಸಾಧಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ಮುನ್ನಡೆಯಬೇಕಿದೆ. ನಮ್ಮ ರೈತರಿಗಾಗಿ ಈಗ ವಿಶ್ವದ ಮಾರುಕಟ್ಟೆಗಳು ಮುಕ್ತವಾಗಿವೆ. ಎಫ್ಪಿಒಗಳ ಮೂಲಕ ನಮಗೆ ಒಂದು ಬೃಹತ್ ಮಾರುಕಟ್ಟೆ ಲಭಿಸುತ್ತಿದೆ. ನಾವು ಅಲ್ಲಿಗೆ ತಲುಪಬೇಕಿದೆ. ಆ ಜಾಗವನ್ನು ನಾವು ವಶಪಡಿಸಿಕೊಳ್ಬೇಕಿದೆ. ನಾವು ಹೊಲಗದ್ದೆಗಳಿಂದ ಹಿಡಿದು ರಫ್ತು ಮಾರುಕಟ್ಟೆಯವರೆಗೆ ಸಾಗಬೇಕಿದೆ. ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಇರಲಿ, ನಮ್ಮ ಸಿರಿಧಾನ್ಯಗಳಿರಲಿ, ನಮ್ಮ ಮಸಾಲೆ ಪದಾರ್ಥಗಳಿರಲಿ, ಅಥವಾ ನಮ್ಮ ಹಣ್ಣು ಹಂಪಲು ಮತ್ತು ಹೂವುಗಳಿರಲಿ, ಇವೆಲ್ಲವನ್ನೂ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ನಮ್ಮಲ್ಲಿ ಏನಿಲ್ಲ ಹೇಳಿ ಅವು ಜಾಗತಿಕ ಬ್ರ್ಯಾಂಡ್ಗಳಾಗಬೇಕು. ನಮ್ಮ ರೈತರು ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಿದ್ದಾರೆ ಮತ್ತು ಜಗತ್ತಿನಲ್ಲಿ ಇವುಗಳಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಜಾಗತಿಕ ಮಾನದಂಡಗಳ ಅಡಿಯಲ್ಲಿ ಎಲ್ಲಾ ರೀತಿಯಿಂದಲೂ ಸಾಬೀತಾಗುವ ನಮ್ಮ ಕೃಷಿ ಉತ್ಪನ್ನಗಳು ಸಿದ್ಧವಾದರೆ ನಾವು ಸುಲಭವಾಗಿ ವಿಶ್ವದ ಮಾರುಕಟ್ಟೆಯನ್ನು ತಲುಪಬಹುದು. ನನ್ನ ಸಪ್ತಧಾರೆಯ ಮೂರನೇ ಶಕ್ತಿ ಎಂದರೆ ಟೆಕ್ನಾಲಜಿ ಮತ್ತು ಇನ್ನೋವೇಷನ್. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದಿನ ಕಾಲವು ಎಐ, ಕ್ವಾಂಟಮ್, ಸ್ಪೇಸ್, ರೋಬೋಟಿಕ್ಸ್ ಮತ್ತು ಡೇಟಾ ಸೆಂಟರ್ಗಳ ಕಾಲವಾಗಿದೆ. ಇಂದು ಸಂಪೂರ್ಣವಾಗಿ ಒಂದು ಹೊಸ ಕ್ಷೇತ್ರವೇ ತೆರೆದುಕೊಂಡಿದೆ ಮತ್ತು ಈ ಎಮರ್ಜಿಂಗ್ ಟೆಕ್ನಾಲಜಿಯು ಪ್ರತಿ ಕ್ಷಣವೂ ನಮಗೆ ಸವಾಲು ನೀಡುತ್ತಿದೆ. ಮತ್ತು ಆದ್ದರಿಂದ ನಮ್ಮ ದೇಶವನ್ನು ಕೇವಲ ವಿಶ್ವದ ಮಾರುಕಟ್ಟೆಯನ್ನಾಗಿ ಮಾಡಬಾರದು, ಬದಲಿಗೆ ನಾವು ಇನ್ನೋವೇಷನ್ ಹಬ್ ಆಗಿ ಹೊರಹೊಮ್ಮಬೇಕು. ನಾವು ಈಗಾಗಲೇ ಯುಪಿಐ ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೇವೆ ಮತ್ತು ನಮ್ಮ ಶಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದೇವೆ. ಈಗ ಭಾರತವು ತನ್ನ ಡಿಜಿಟಲ್ ಪಬ್ಲಿಕ್ ಟೆಕ್ನಾಲಜೀಸ್ ಅನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸಬೇಕಿದೆ. ಭಾರತವು ನೆಕ್ಸ್ಟ್ ಜನರೇಷನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಜಗತ್ತನ್ನು ಮುನ್ನಡೆಸಬೇಕಿದೆ. ಮೇಡ್ ಇನ್ ಇಂಡಿಯಾ 6G ದೇಶದ ಪ್ರತಿ ಮೂಲೆ ಮೂಲೆಗೂ ತಲುಪಬೇಕು. ಇದು ನಮ್ಮ ಗುರಿಯಾಗಬೇಕು ಮತ್ತು ನಾವು ಈ ನಿಟ್ಟಿನಲ್ಲಿ ವೇಗವನ್ನ ಹೆಚ್ಚಿಸಬೇಕು. ಇದಕ್ಕಾಗಿ ನಮ್ಮ ಪ್ರಯತ್ನಗಳು ಎಂದಿಗೂ ಕುಂದಬಾರದು. ಇದು ಸಪ್ತಧಾರೆಯ ನಾಲ್ಕನೇ ಶಕ್ತಿಯ ಗತಿಶಕ್ತಿ. ಈ ಗತಿಶಕ್ತಿಯ ಮೂಲಕ ದೇಶದೊಳಗೆ ಸೀಮ್ಲೆಸ್ ಫಾಸ್ಟ್ ಕನೆಕ್ಟಿವಿಟಿಗೆ ನಾವು ಹೆಚ್ಚಿನ ಒತ್ತು ನೀಡಬೇಕಿದೆ ಮತ್ತು ನಗರಗಳನ್ನು ಹೈಸ್ಪೀಡ್ ರೈಲುಗಳ ಮೂಲಕ ನಾವು ಪರಸ್ಪರ ಸಂಪರ್ಕಿಸಬೇಕಿದೆ. ನಮಗೆ ಮಾಡರ್ನ್ ಹೈವೇಗಳು ಬೇಕು, ಇನ್ಲ್ಯಾಂಡ್ ವಾಟರ್ ವೇಸ್ ಬೇಕು, ಏರ್ಪೋರ್ಟ್ಗಳು ಬೇಕು ಮತ್ತು ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ವ್ಯವಸ್ಥೆ ಬೇಕು. ನಮಗೆ ಬಂದರುಗಳು ಕೇವಲ ಸರಕುಗಳನ್ನು ಇಳಿಸುವ ಮತ್ತು ಏರಿಸುವ ಜಾಗಗಳಾಗಬಾರದು. ವಿಶ್ವದ ಹಡಗುಗಳು ಬಂದು ಕೇವಲ ಲಂಗರು ಹಾಕುವ ತಾಣಗಳು ಆಗಬಾರದು. ನಮ್ಮ ಬಂದರುಗಳನ್ನು ಪೋರ್ಟ್ಲೆಟ್ ಡೆವಲಪ್ಮೆಂಟ್ ಗ್ರೋತ್ ಅಂದರೆ ಬಂದರು ಆಧಾರಿತ ಅಭಿವೃದ್ಧಿ ಮತ್ತು ಪ್ರಗತಿಯತ್ತ ನಾವು ಕೊಂಡೊಯ್ಯಬೇಕಿದೆ. ನಮ್ಮ ಸಪ್ತಧಾರೆಯ ಐದನೇ ಶಕ್ತಿ ಎಂದರೆ ಅದು ರಕ್ಷಣಾ ಶಕ್ತಿ. ನೋಡಿ, ರಕ್ಷಣಾ ಶಕ್ತಿಯ ಪ್ರಾಮುಖ್ಯತೆಯು ಎಲ್ಲ ರೀತಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವ ಅವಶ್ಯಕತೆಯನ್ನು ಈಗ ಭಾರತವು ಅನುಭವಿಸಿದೆ ಮತ್ತು ಇಡೀ ಜಗತ್ತು ಇದನ್ನು ಮನಗಂಡಿದೆ. ಇದನ್ನು ಹೊರತುಪಡಿಸಿ ನಮಗೆ ಬೇರೆ ದಾರಿಯೇ ಇಲ್ಲ. ಇಡೀ ಜಗತ್ತು ಇಂದು ಕೇವಲ ತನ್ನ ಸ್ವಂತ ಹಿತಾಸಕ್ತಿಯ ಬಗ್ಗೆ ಯೋಚಿಸುತ್ತಿರುವಾಗ ಭಾರತವು ಕೇವಲ ವಿಶ್ವದ ಒಂದು ಮಾರುಕಟ್ಟೆಯಾಗಿ ಉಳಿಯಲು ಸಾಧ್ಯವಿಲ್ಲ. ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗುವುದು ಅನಿವಾರ್ಯವಾಗಿ. ನೆಕ್ಸ್ಟ್ ಜನರೇಷನ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾವು ಜಾಗತಿಕ ಪೂರೈಕೆದಾರರಾಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊತ್ತು ಮುನ್ನಡೆಯಬೇಕಿದೆ. ನಾವು ಡ್ರೋನ್, ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಹೈಪರ್ಸಾನಿಕ್ ಡಿಫೆನ್ಸ್ ಟೆಕ್ನಾಲಜೀಸ್ನಲ್ಲಿ ನಾವು ನಾಯಕತ್ವವನ್ನು ಸಾಧಿಸಬೇಕಿದೆ. ಇದರೊಂದಿಗೆ ಸೈಬರ್ ಭದ್ರತೆಯೂ ಸಹ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಅದು ಇಂದು ಪ್ರತಿ ಮನೆಯ ಸಮಸ್ಯೆಯಾಗುತ್ತಿದೆ. ಇದು ಕೂಡ ಒಂದು ರಕ್ಷಣಾ ಕ್ಷೇತ್ರವೇ ಆಗಿದ್ದು ಇದರಲ್ಲಿ ನಮ್ಮ ಯುವಕರ ಸಾಮರ್ಥ್ಯವನ್ನು ನಾವು ದೇಶಕ್ಕಾಗಿ ಮತ್ತು ಇಡೀ ಜಗತ್ತಿಗಾಗಿ ಬಳಸಿಕೊಳ್ಳಬಹುದು. ನಮ್ಮ ಸಪ್ತಧಾರೆಯ ಆರನೇ ಶಕ್ತಿ ಎಂದರೆ ಗ್ರೀನ್ ಇಕಾನಮಿ ಮತ್ತು ಬ್ಲೂ ಇಕಾನಮಿ. ಇದು ಗ್ರೀನ್ ಜಾಬ್ಗಳ ಸೃಷ್ಟಿಗೂ ಕಾರಣವಾಗುತ್ತದೆ. ನಾವು ಗ್ರೀನ್ ಹೈಡ್ರೋಜನ್, ರಿನ್ಯೂಯಬಲ್ ಎನರ್ಜಿ, ಎನರ್ಜಿ ಸ್ಟೋರೇಜ್, ಗ್ರೀನ್ ಮೊಬಿಲಿಟಿ ಮತ್ತು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಜಾಗತಿಕ ಮಟ್ಟದಲ್ಲಿ ನಾವು ಸಾಧಿಸಬೇಕು. ಇಡೀ ಜಗತ್ತು ಇಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇವಲ ಚರ್ಚೆ ಮಾಡುತ್ತಿರುವಾಗ ನಾವು ಅದಕ್ಕೆ ಪರಿಹಾರದ ಹಾದಿಗಳನ್ನು ಹುಡುಕುತ್ತಿದ್ದೇವೆ. ನಾವು ಇಂದು ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಿದ್ದೇವೆ ಮತ್ತು ಭಾರತವು ಗ್ರೀನ್ ಮೂವ್ಮೆಂಟ್ನ ಅತಿ ದೊಡ್ಡ ಸಾಮರ್ಥ್ಯದೊಂದಿಗೆ ಮುನ್ನಡೆಯುತ್ತಿದೆ. ಇದರೊಂದಿಗೆ ಭಾರತಕ್ಕೆ ಬ್ಲೂ ಇಕಾನಮಿ ಕ್ಷೇತ್ರದಲ್ಲಿಯೂ ಸಹ ಒಂದು ಬೃಹತ್ ಅವಕಾಶವಿದೆ. ನಮ್ಮ ದೇಶವು ಸುದೀರ್ಘವಾದ ಕರಾವಳಿ ತೀರವನ್ನು ಹೊಂದಿದೆ ಮತ್ತು ಬ್ಲೂ ಇಕಾನಮಿ ನಮಗೆ ಇಂದು ದೊಡ್ಡ ಅವಕಾಶಗಳನ್ನು ಒದಗಿಸಿದೆ. ಇದರಲ್ಲಿ ಫಿಶರೀಸ್ ಅಂದ್ರೆ ಮೀನುಗಾರಿಕೆ ಇರಬಹುದು, ಕೋಸ್ಟಲ್ ಟೂರಿಸಂ ಇರಬಹುದು, ಅಥವಾ ಓಷನ್ ಟೆಕ್ನಾಲಜಿ ಇರಬಹುದು. ಇಂತಹ ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಇಂದು ಮುಂದೆ ಸಾಗಬಹುದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಸಪ್ತಧಾರೆಯ ಬಗ್ಗೆ ಮಾತನಾಡುತ್ತಾ ಸಾಗುತ್ತಿರುವಾಗ ಇದು ನಮ್ಮ ಏಳನೇ ಧಾರೆಯಾಗಿದೆ. ಜಗತ್ತಿನ ಪಾಲಿಗೆ ಇದರದ್ದೇ ಆದ ಒಂದು ವಿಶೇಷ ಮಹತ್ವವಿದೆ. ಅದೇ ಭಾರತ ಸಾಫ್ಟ್ ಪವರ್. ಇದು ಭಾರತ ಸಾಫ್ಟ್ ಪವರ್ನ ಶಕ್ತಿಯಾಗಿದೆ. ಇಂದು ಯೋಗವು ಇಡೀ ಜಗತ್ತನ್ನು ಭಾರತದೊಂದಿಗೆ ಬೆಸೆದು ನಿಲ್ಲಿಸಿದೆ.
ಯೋಗವು

ಜಗತ್ತಿಗೆ ಒಂದು ಶಕ್ತಿಯಾಗುತ್ತಾ ಸಾಗುತ್ತಿದೆ ಮತ್ತು ಭಾರತದ ಪಾಲಿಗೆ ಇದು ನಂಬಿಕೆಯ ದೊಡ್ಡ ಕಾರಣವಾಗುತ್ತಿದೆ. ಯಾವ ಭಾರತ ಬಳಿ ಉತ್ತಮ ವ್ಯವಸ್ಥೆಯ ಕೇಂದ್ರಗಳಿವೆಯೋ, ಯಾವ ಭಾರತ ಬಳಿ ಆಯುರ್ವೇದವಿದೆಯೋ, ಮತ್ತು ಭಾರತದಲ್ಲಿ ಇಂದು ಯಾವ ರೀತಿಯಲ್ಲಿ ಹೋಲಿಸ್ಟಿಕ್ ಹೆಲ್ತ್ ಕೇರ್ ವ್ಯವಸ್ಥೆ ಇದೆಯೋ, ಅಂತಹ ನಾವು ಹೀಲ್ ಇನ್ ಇಂಡಿಯಾ ಚಳುವಳಿಯ ಮೂಲಕ ನಮ್ಮ ಸಾಮರ್ಥ್ಯವನ್ನು ಜಗತ್ತಿನೆಲ್ಲೆಡೆ ಕೊಂಡೊಯ್ಯಬಹುದು. ಅದು ಹ್ಯಾಂಡಿಕ್ರಾಫ್ಟ್ ಇರಬಹುದು, ಸಂಸ್ಕೃತಿ ಇರಬಹುದು, ನಮ್ಮ ಚಲನಚಿತ್ರಗಳಿರಬಹುದು, ನಮ್ಮ ಕ್ರಿಯೇಟಿವ್ ವರ್ಲ್ಡ್, VFX, ಅನಿಮೇಷನ್, ಗೇಮಿಂಗ್ ಅಥವಾ ಡಿಜಿಟಲ್ ಕಂಟೆಂಟ್ ಇರಬಹುದು. ಕ್ರಿಯೇಟಿವ್ ವರ್ಲ್ಡ್ ಅಂದರೆ ಸೃಜನಶೀಲ ಜಗತ್ತಿನಲ್ಲಿ ಭಾರತವು ಇಂದು ತನ್ನ ಪ್ರಭಾವವನ್ನು ಬೀರಬಲ್ಲದು. ನಾವು ಅದನ್ನು ಒಂದು ಜಾಗತಿಕ ಸಾಮರ್ಥ್ಯವಾಗಿ ಅಭಿವೃದ್ಧಿಪಡಿಸಬೇಕಿದೆ. ಇಂದು ಭಾರತವು ವೇವ್ ಸಮಿಟ್ಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದೆ. ಇಡೀ ಜಗತ್ತು ಇಂದು ಭಾರತದ ಈ ವರ್ಲ್ಡ್ ಆಡಿಯೋ ಎಂಟರ್ಟೈನ್ಮೆಂಟ್ ಸಮಿಟ್ ಮೇಲೆ ಕಣ್ಣಿಟ್ಟಿದೆ ಮತ್ತು ಅದರ ಹಾದಿಯನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದೆ. ಇದು ಭಾರತದ ಸಾಫ್ಟ್ ಪವರ್ ಹಾಗೂ ಸೃಜನಶೀಲ ಪ್ರಪಂಚವನ್ನು ಇಡೀ ಜಗತ್ತಿಗೆ ಪರಿಚಯಿಸಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಅತ್ಯಂತ ವಿಶಾಲವಾದ ವನ್ಯ ಸಂಪತ್ತನ್ನು ಸಹ ಹೊಂದಿದೆ. ನಮ್ಮಲ್ಲಿ 100ಕ್ಕೂ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳಿವೆ ಮತ್ತು ನಮ್ಮ ಸಾಮರ್ಥ್ಯವು ಅಪಾರವಾಗಿದೆ. ಆದರೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ನಾವು ಇಂದಿಗೂ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ನಮ್ಮ ಸಾಫ್ಟ್ ಪವರ್ ಮೂಲಕ ಇಡೀ ವಿಶ್ವದ ಪ್ರವಾಸಿಗರನ್ನು ಭಾರತದತ್ತ ಆಕರ್ಷಿಸಲು ನಮಗೊಂದು ದೊಡ್ಡ ಅವಕಾಶವಿದೆ ಮತ್ತು ನಮ್ಮ ಈ ಸಾಮರ್ಥ್ಯವನ್ನು ನಾವು ಜಗತ್ತಿಗೆ ತೋರಿಸಬೇಕಿದೆ. ನಾವು ಇದನ್ನು ಶೀಘ್ರವಾಗಿ ಮಾಡಲಿದ್ದೇವೆ ಮತ್ತು ಇಂದು ಜಗತ್ತಿನಲ್ಲಿ ಕ್ರೀಡಾ ಕ್ಷೇತ್ರವು ಕೂಡ ಒಂದು ದೊಡ್ಡ ಭಾರತದತ್ತ ಆಕರ್ಷಣೆಯ ಕೇಂದ್ರವಾಗುತ್ತಿದೆ. ಜಾಗತಿಕ ಕ್ರೀಡಾಕೂಟಗಳು ಭಾರತದಲ್ಲಿ ಯಾಕೆ ನಡೆಯಬಾರದು? ಕಂಟೆಂಟ್ ಇಕಾನಮಿ ಕೂಡ ಬಹಳ ವೇಗವಾಗಿ ಬೆಳೆಯುತ್ತಿದ್ದು ಇದು ದೇಶದ ಯುವಜನತೆಯನ್ನು ತನ್ನತ್ತ ಸೆಳೆಯುತ್ತಿದೆ. ಜಗತ್ತಿನ ಪ್ರತಿಯೊಬ್ಬ ಕಲಾವಿದನು ಜೀವನದಲ್ಲಿ ಒಮ್ಮೆಯಾದರೂ ಭಾರತದ ಮಣ್ಣಿನಲ್ಲಿ ತನ್ನ ಕಲಾ ಪ್ರದರ್ಶನ ನೀಡಬೇಕೆಂದು ಬಯಸುತ್ತಾನೆ. ಇದು ನಮಗೆ ದೊರೆತಿರುವ ಅತ್ಯಂತ ದೊಡ್ಡ ಅವಕಾಶವಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಲು ನಾವು ಅಗತ್ಯ ವ್ಯವಸ್ಥೆಗಳನ್ನು ರೂಪಿಸಬೇಕಿದೆ. ಮಿತ್ರರೇ, ಈ ಸಪ್ತಧಾರೆಯ 7 ಶಕ್ತಿಗಳ ಮೂಲ ಉದ್ದೇಶ ಕೇವಲ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದಲ್ಲ, ಬದಲಾಗಿ ಒಂದು ಸಮಗ್ರವಾದ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ನೊಂದಿಗೆ ಮುನ್ನಡೆಯುವುದಾಗಿದೆ. ನಾವು ಇಂದು ರಾಷ್ಟ್ರಕ್ಕಾಗಿ ಯಾವ ಗುರಿಯನ್ನು ಹೊಂದಿದ್ದೇವೆಯೋ, ಯಾವ ಮಹತ್ವಾಕಾಂಕ್ಷೆಯೊಂದಿಗೆ ಮುನ್ನಡೆಯುತ್ತಿದ್ದೇವೆಯೋ, ಆ ಬೃಹತ್ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ, ಆದರೆ ನನ್ನ ಯೋಚನೆ ಇದಕ್ಕಿಂತಲೂ ಮುಂದಿನದ್ದಾಗಿದೆ. ನಾನು ಯಾವಾಗ ದೇಶವನ್ನು ಜಾಗೃತಗೊಳಿಸಲು ಬಯಸುತ್ತೇನೋ ಆಗ ನಾನು ದೇಶದ ಶಕ್ತಿಯನ್ನು ಸಹ ಬಡಿದೆಬ್ಬಿಸಲು ಬಯಸುತ್ತೇನೆ. ದೇಶ ಎಂದರೆ ಕೇವಲ ಸರ್ಕಾರವಲ್ಲ, ದೇಶ ಎಂದರೆ ಪ್ರತಿಯೊಬ್ಬ ನಾಗರಿಕನೂ ಅದರೊಂದಿಗೆ ಬೆಸೆಯುವುದು ಎಂದರ್ಥ. ನಾವು ಇಂದು Fortune 500 ಕಂಪನಿಗಳ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಕೇಳುತ್ತೇವೆ. ಹಾಗಾದರೆ ಮುಂಬರುವ ಒಂದು ದಶಕದಲ್ಲಿ ಈ Fortune 500 ಪಟ್ಟಿಯಲ್ಲಿ ಭಾರತದ ಕಂಪನಿಗಳು ಏಕೆ ಇರಬಾರದು ಎಂದು ನಾವು ಯೋಚಿಸಲು ಸಾಧ್ಯವಿಲ್ಲವೇ? ಅದರಲ್ಲಿ ಕನಿಷ್ಠ 50 ಕಂಪನಿಗಳು ಭಾರತದ್ದು ಯಾಕೆ ಆಗಿರಬಾರದು? ಇದು ನಮ್ಮ ಗುರಿ ಏಕೆ ಆಗಿರಬಾರದು? ಇಂದು ಬ್ಯಾಂಕಿಂಗ್ ಕ್ಷೇತ್ರವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ವಿಶ್ವದ ಅಗ್ರಗಣ್ಯ ಬ್ಯಾಂಕ್ಗಳ ಪಟ್ಟಿಯಲ್ಲಿ ಭಾರತದ ಬ್ಯಾಂಕಿನ ಧ್ವಜವೂ ಸಹ ಏಕೆ ಹಾರಬಾರದು? ವಿಶ್ವದ Top 5 ಬ್ಯಾಂಕ್ಗಳ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಭಾರತದ ಒಂದು ಬ್ಯಾಂಕ್ ಇರಲೇಬೇಕು. ನಾವು ಭಾರತದ ಫಾರ್ಮಾ ಅಂದ್ರೆ ಔಷಧ ತಯಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ, ಆದರೆ ಈಗಿನ ಸಮಯದ ಬೇಡಿಕೆಯು ಮತ್ತಷ್ಟು ಹೆಚ್ಚಿದೆ. ಜಗತ್ತಿನ 5 ಅತಿ ದೊಡ್ಡ ಫಾರ್ಮಾ ಕಂಪನಿಗಳಲ್ಲಿ ಭಾರತದ 1 ಅಥವಾ 2 ಫಾರ್ಮಾ ಕಂಪನಿಗಳ ಹೆಸರು ಸಹ ದಾಖಲಾಗಬೇಕು ಮತ್ತು ಭಾರತವು ಅಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳಬೇಕು. ಇಂದು ಲಾ ಫರ್ಮ್ಗಳಿವೆ, ರೇಟಿಂಗ್ ಏಜೆನ್ಸಿಗಳಿವೆ, ಆದರೆ ಜಾಗತಿಕ ನಾಯಕತ್ವ ಅಂದರೆ ಗ್ಲೋಬಲ್ ಲೀಡರ್ಶಿಪ್ ಈಗ ನಮ್ಮ ಕೈಯಲ್ಲಿರಬೇಕು ಎಂಬುದು ಸಮಯದ ಬೇಡಿಕೆಯಲ್ಲವೇ? ನಮ್ಮಲ್ಲಿ ಪ್ರತಿಭೆ ಇದೆ, ಸಾಮರ್ಥ್ಯವಿದೆ ಮತ್ತು ನಮ್ಮ ಇತಿಹಾಸವು ಬಹಳ ಸುದೀರ್ಘವಾಗಿದೆ. ಭಾಷೆಗಳ ಮೇಲಿನ ನಮ್ಮ ಪ್ರಭುತ್ವದೊಂದಿಗೆ ನಾವು ವಿಶ್ವವನ್ನೇ ತಲುಪಬೇಕು. ಜಗತ್ತಿನ ಅತ್ಯುನ್ನತ ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕನ್ಸಲ್ಟಿಂಗ್ ಫರ್ಮ್ ಅಥವಾ ಅಕೌಂಟಿಂಗ್ ಫರ್ಮ್ಗಳು ಏಕೆ ಇರಬಾರದು? ಭಾರತ ತಂತ್ರಜ್ಞಾನ ಕಂಪನಿಗಳು ಜಗತ್ತಿನಲ್ಲಿ ಅಗ್ರಸ್ಥಾನಕ್ಕೆ ಇರಬೇಕು, ಇದು ನಮ್ಮ ಗುರಿಯಾಗಬೇಕು. ಜಗತ್ತು ಆಕರ್ಷಿತವಾಗುವಂತಹ ಬ್ರ್ಯಾಂಡ್ಗಳು ನಮ್ಮಲ್ಲಿರಬೇಕು. ನಮ್ಮ ಈ ಬ್ರ್ಯಾಂಡ್ಗಳು ನಮ್ಮ ದೇಶದ ಹೆಗ್ಗುರುತಾಗಬೇಕು ಮತ್ತು ವಿಶ್ವಕ್ಕೆ ಒಂದು ಪ್ರಮುಖ ಡೆಸ್ಟಿನೇಷನ್ ಆಗಿ ಹೊರಹೊಮ್ಮಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಿದೆ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರಗಳಿಗೆ ತಿಳಿಸಲು ಬಯಸುತ್ತೇನೆ ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೂ ಹೇಳಲು ಇಚ್ಛಿಸುತ್ತೇನೆ. ಅಲ್ಲದೆ ನಮ್ಮ ರಿಫಾರ್ಮ್ಗಳ ವೇಗವನ್ನು ಹೆಚ್ಚಿಸುವುದು ಭಾರತ ಸರ್ಕಾರದ ಹೊಣೆಗಾರಿಕೆಯೂ ಆಗಿದೆ. ನಾವು 2047 ಗುರಿಗೆ ಅನುಗುಣವಾಗಿ ನಮ್ಮ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕಿದೆ. ಹಳೆಯ ಕಾಲದ ನೀತಿ ನಿಯಮಗಳ ಪ್ರಕಾರ ನಾವಿನ್ನು ನಡೆಯಲು ಸಾಧ್ಯವಿಲ್ಲ. ಮುಂಬರುವ ಕನಸುಗಳಿಗೆ ತಕ್ಕಂತೆ ನಾವು ಹೊಸ ನೀತಿ ನಿಯಮಗಳನ್ನು ರೂಪಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ನಾವು ಮುನ್ನಡೆದರೆ ನಮಗೆ ಯಶಸ್ಸು ಸಿಗಲಿದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನು ದೇಶದ ಜನತೆಗೆ ಭರವಸೆ ನೀಡುತ್ತೇನೆಂದರೆ ಇದೇ ಹಾದಿಯಲ್ಲಿ ಶ್ರಮವಹಿಸಿ ಕೆಲಸ ಮಾಡುವಲ್ಲಿ ಯಾವುದೇ ಕೊರತೆ ಇಲ್ಲದೆ ನಾವೆಲ್ಲರೂ ಸೇರಿ ವಿಕಸಿತ ಭಾರತದ ಕನಸನ್ನು ಖಂಡಿತವಾಗಿಯೂ ನನಸು ಮಾಡುತ್ತೇವೆ. ನಾವೆಲ್ಲರೂ ಒಗ್ಗೂಡಿ ಮುನ್ನಡೆಯಬೇಕಿದೆ. ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ ಅಥವಾ ಕೈಗಾರಿಕಾ ಕ್ಷೇತ್ರವೇ ಇರಲಿ, ನಾವೆಲ್ಲರೂ ಜೊತೆಯಾಗಿ ಮುಂದೆ ಸಾಗಬೇಕಿದೆ. ನಾವು ನಿರಂತರವಾಗಿ
ರಿಫಾರ್ಮ್ಸ್ ಮಾಡುತ್ತಿರಬೇಕು ಮತ್ತು ಈ ಸುಧಾರಣೆಗಳನ್ನು ಮುಂದುವರಿಸುತ್ತಿರಬೇಕು.

ನಾನು ಮೊದಲೇ ಹೇಳಿದಂತೆ ನಾವು ರಿಫಾರ್ಮ್ಸ್ ಮಾಡುತ್ತಿರುವುದು ಯಾವುದೋ ಒತ್ತಾಯಕ್ಕಲ್ಲ, ಬದಲಾಗಿ ನಮ್ಮ ಗುರಿಯನ್ನು ತಲುಪುವ ಅಚಲವಾದ ನಂಬಿಕೆಯಿಂದ ನಾವು ಇದನ್ನು ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ವಿಕಸಿತ ಭಾರತ ಬಗ್ಗೆ ಮಾತನಾಡುವಾಗ ದೇಶವನ್ನು ಅತ್ಯಂತ ವೇಗವಾಗಿ ಮುನ್ನಡೆಸುವ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದರ ಅತ್ಯಂತ ದೊಡ್ಡ ಫಲಾನುಭವಿ ಯಾರು? ಈ ಎಲ್ಲಾ ಪ್ರಯತ್ನಗಳ ಅತಿ ದೊಡ್ಡ ಸಾಧಕ ಯಾರು? ಒಂದು ವೇಳೆ ಅಂತಹ ಸಾಧಕರಿದ್ದರೆ ಅದು ನನ್ನ ದೇಶದ ಯುವ ಜನತೆ, ನನ್ನ ದೇಶದ ಯುವ ಶಕ್ತಿ. ವಿಕಸಿತ ಭಾರತದ ಪಯಣದಲ್ಲಿ ಯುವ ಜನರ ಪಾತ್ರ ಬಹಳ ದೊಡ್ಡದಿದೆ. ಅಷ್ಟೇ ಅಲ್ಲ, ವಿಕಸಿತ ಭಾರತದ ಅತ್ಯಂತ ದೊಡ್ಡ ಫಲಾನುಭವಿ ಕೂಡ ನನ್ನ ದೇಶದ ಯುವ ಜನರೇ ಆಗಿದ್ದಾರೆ. ಮತ್ತು ಆದ್ದರಿಂದಲೇ ನಾವು ವಿಕಸಿತ ಭಾರತದ ಗುರಿಯನ್ನು ಯುವಜನರೊಂದಿಗೆ ಜೋಡಿಸಿ ಮುಂದೆ ಸಾಗಬೇಕಿದೆ. ಯುವಜನರೇ ನಮ್ಮ ಸರ್ವೋಚ್ಚ ಆದ್ಯತೆಯೊಂದಿಗೆ ನಾವು ಮುಂದೆ ಸಾಗಬೇಕಿದೆ. ಮಿತ್ರರೇ, ಕಳೆದ 10-12 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೆದಿವೆ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಇಂದು ದೇಶಾದ್ಯಂತ 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು ಸ್ಥಾಪಿತವಾಗಿವೆ. ದೇಶದ ಯುವಕರು ಇಂದು ಸ್ವಯಂ ಉದ್ಯೋಗಿಗಳಾಗುವುದರ ಜೊತೆಗೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ನೀಡುತ್ತಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿಗಳ ಇನ್ನೋವೇಷನ್ ಫಂಡ್ ಅನ್ನು ಘೋಷಿಸಿದೆ. ನಾನು ದೇಶದ ಯುವಜನತೆಗೆ ಹೇಳಲು ಬಯಸುವುದೇನೆಂದ್ರೆ, ನೀವು ನಿಮ್ಮ ಕನಸುಗಳೊಂದಿಗೆ ಮುಂದೆ ಬನ್ನಿ. ನಾವು ಸಂಪನ್ಮೂಲಗಳ ಕೊರತೆಯಾಗಲು ಬಿಡುವುದಿಲ್ಲ. ನಿಮ್ಮ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಬಲ ತುಂಬಲು ನಾವು 1 ಲಕ್ಷ ಕೋಟಿ ರೂಪಾಯಿಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಿಂದ ಸಂಶೋಧನೆಗೆ ಹೊಸ ಅವಕಾಶಗಳು ದೊರೆಯಲಿವೆ. ಡಿಜಿಟಲ್ ಇಂಡಿಯಾದ ಅಗ್ಗದ ಡೇಟಾ ಮೂಲಕ ಯುವಕರನ್ನು ಸಶಕ್ತಗೊಳಿಸಲಾಗಿದೆ. ಜಗತ್ತಿನಲ್ಲೇ ಅತ್ಯಂತ ಅಗ್ಗದ ಡೇಟಾ ಎಲ್ಲಾದರೂ ಇದ್ರೆ ಅದು ಭಾರತ ಮಣ್ಣಿನಲ್ಲಿದೆ. ಮತ್ತು ಇದು ದೇಶದ ಯುವ ಜನತೆಗೆ ಒಂದು ಹೊಸ ಶಕ್ತಿಯನ್ನು ನೀಡಿದೆ. ನಾವು ಸ್ಕಿಲ್ ಇಂಡಿಯಾ ಎಂಬ ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಮತ್ತು ಬಾಹ್ಯಾಕಾಶ ಕ್ಷೇತ್ರವನ್ನು ಅಂದರೆ ಸ್ಪೇಸ್ ಸೆಕ್ಟರ್ ಅನ್ನು ನಾವು ಈಗ ಎಲ್ಲರಿಗಾಗಿ ಮುಕ್ತಗೊಳಿಸಿದ್ದೇವೆ. ನಾವೇ ನ್ಯಾಷನಲ್ ಡ್ರೋನ್ ಕಾಲೇಜನ್ನು ಸ್ಥಾಪಿಸಿದ್ದೇವೆ. ಖೇಲೋ ಇಂಡಿಯಾ ಪಾಲಿಸಿಯನ್ನು ರೂಪಿಸಿದ್ದೇವೆ. ಸುಮಾರು 35 ವರ್ಷಗಳ ಕಾಲ ದೇಶದಲ್ಲಿ ಯಾವುದೇ ಹೊಸ ಶಿಕ್ಷಣ ನೀತಿ ಇರಲಿಲ್ಲ. ಅಂತಹದರಲ್ಲಿ ನಾವು ಹೊಸ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತಂದೆವು ಮತ್ತು ಇದರ ಲಾಭವು ಮಧ್ಯಮ ವರ್ಗದ ಕುಟುಂಬಗಳಿಗೆ ತಲುಪಿದೆ. ಮಿತ್ರರೇ, 2004-2014 ಅಂಕಿ ಅಂಶಗಳನ್ನು ನಾನು ನಿಮಗೆ ನೀಡಲೇಬೇಕು. 2004-2014 ಅವಧಿಯಲ್ಲಿ ನಮ್ಮ ದೇಶದಲ್ಲಿ 350ಕ್ಕಿಂತಲೂ ಕಡಿಮೆ ವಿಶ್ವವಿದ್ಯಾಲಯಗಳಿದ್ದವು. ಆದರೆ ಇಂದು ಕೇವಲ 10-12 ವರ್ಷಗಳ ಅವಧಿಯಲ್ಲೇ ಸುಮಾರು 650 ಹೊಸ ವಿಶ್ವವಿದ್ಯಾಲಯಗಳು ನಮ್ಮೊಂದಿಗೆ ಸೇರ್ಪಡೆಗೊಂಡಿವೆ. ನಾವು ಸುಮಾರು 1,000 ಮೆಡಿಕಲ್ ಕಾಲೇಜುಗಳ ಅಂಕಿ ಅಂಶವನ್ನು ತಲುಪುತ್ತಿದ್ದೇವೆ. 2014ಕ್ಕಿಂತ ಮೊದಲು ವೈದ್ಯಕೀಯ ಶಿಕ್ಷಣದಲ್ಲಿ ಕೇವಲ 400 ಸೀಟುಗಳು ಮಾತ್ರ ಲಭ್ಯವಿದ್ದವು. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 8.5 ಸಾವಿರ ಸೀಟುಗಳು ಲಭ್ಯವಾಗುತ್ತಿವೆ. ಅಷ್ಟೇ ಅಲ್ಲದೆ ವಿದೇಶಿ ವಿಶ್ವವಿದ್ಯಾಲಯಗಳು ಕೂಡ ಈಗ ಭಾರತ ನೆಲಕ್ಕೆ ಬರುತ್ತಿವೆ. ಭಾರತ ಒಳಗಡೆ ವಿದೇಶಿ ವಿಶ್ವವಿದ್ಯಾಲಯದ ಡಿಗ್ರಿ ನನ್ನ ದೇಶದ ಯುವಕರಿಗೆ ದೊರೆಯುವಂತಾಗಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ನಮ್ಮ ದೇಶದ ಯುವ ಮನಸ್ಸುಗಳು ಬಾಲ್ಯದಿಂದಲೇ ತಂತ್ರಜ್ಞಾನದ ಕಡೆಗೆ ಆಕರ್ಷಿತರಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಮತ್ತು ಆದ್ದರಿಂದಲೇ ನಾವು ಈ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಸುಮಾರು 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸಣ್ಣ ಪುಟ್ಟ ಮಕ್ಕಳ ವಶಕ್ಕೆ ಒಪ್ಪಿಸಲಾಗಿದೆ. ಇದರಿಂದಾಗಿ ಇನ್ನೋವೇಷನ್ ಮತ್ತು ತಂತ್ರಜ್ಞಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಲಿ. ಯುವಜನರಿಗಾಗಿ ನಾವು ಅನೇಕ ದಾರಿಗಳನ್ನು ತೆರೆದಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಒತ್ತು ನೀಡಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ಭಾರತದ ಪ್ರೈವೇಟ್ ಸ್ಟಾರ್ಟ್ಅಪ್ಗಳಲ್ಲಿ ಸರಾಸರಿ 28 ವರ್ಷ ವಯಸ್ಸಿನ ಯುವಕರು ಕೇವಲ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಜಗತ್ತೇ ಬೆರಗಾಗುವಂತೆ ತಮ್ಮದೇ ಆ ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಮತ್ತು ಅವರು ಸ್ವತಃ ರಾಕೆಟ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಮಿತ್ರರೇ, ಅವರು ನಿಜಕ್ಕೂ ದೊಡ್ಡ ಸಾಧನೆ ಮಾಡಿದ್ದಾರೆ. ಇಂದು ದೇಶದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳಿವೆ. ನಾವು ಇತ್ತೀಚಿನ ದಿನಗಳಲ್ಲಿ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನು ಆಯೋಜಿಸಿದ್ದೆವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ವಿಸ್ತರಣೆಯು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಕೆಂಪುಕೋಟೆಯ ಈ ವೇದಿಕೆಯಿಂದ ನಾನು ದೇಶದ ಯುವ ಜನತೆಗಾಗಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಲು ಬಯಸುತ್ತೇನೆ. ಬರುವ 1 ವರ್ಷದಲ್ಲಿ ದೇಶದ ಸುಮಾರು 1 ಕೋಟಿ ಯುವಕರಿಗೆ ಎಐ ಸ್ಕಿಲ್ಸ್ ಅಡಿಯಲ್ಲಿ ತರಬೇತಿ ನೀಡುವ ಕೆಲಸವನ್ನು ಮಾಡುವುದಾಗಿ ನಾವು ನಿರ್ಧರಿಸಿದ್ದೇವೆ. ನಮ್ಮ ದೇಶದ ಯುವಕರು ಎಐ ಪ್ರಪಂಚದಲ್ಲೂ ಸಹ ನಾಯಕತ್ವ ವಹಿಸುವ ಸಾಮರ್ಥ್ಯವನ್ನು ಹೊಂದಲಿ ಎನ್ನುವುದೇ ನಮ್ಮ ಆಶಯವಾಗಿದೆ. ನನ್ನ ಮಿತ್ರರೇ, ಬಯೋ ಎಕಾನಮಿ ಎಂಬುದು ಇಂದು 1 ಹೊಸ ಕ್ಷೇತ್ರವಾಗಿ ಹೊರಹೊಮ್ಮಿದೆ. 2014ಕ್ಕಿಂತ ಮೊದಲಿನ 1 ಕಾಲವಿತ್ತು. ಆಗ ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಕೇವಲ 60,000 ಕೋಟಿ ರೂಪಾಯಿಗಳಷ್ಟು ಕೆಲಸ ನಡೆಯುತ್ತಿತ್ತು. ಆದರೆ ನನ್ನ ದೇಶದ ಯುವಶಕ್ತಿಯೇ, ನೀವು ಎಂತಹ ಅದ್ಭುತವನ್ನು ಮಾಡಿದ್ದೀರಿ ಎಂದೊಮ್ಮೆ ನೋಡಿ. ಯಾವಾಗ ನೀತಿಗಳು ಸರಿಯಾಗಿರುತ್ತವೆಯೋ ಮತ್ತು ಗುರಿ ಸ್ಪಷ್ಟವಾಗಿರುತ್ತದೆಯೋ ಆಗ ನನ್ನ ದೇಶದ ಯುವಕರು ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಎಂತಹ ಮಹತ್ತರ ಸಾಧನೆಯನ್ನು ಮಾಡಬಲ್ಲರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮ ದೇಶದ ಯುವಶಕ್ತಿಯು ಇಂದು ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. 2014ಕ್ಕಿಂತ ಮೊದಲು ಕೇವಲ 60,000 ಕೋಟಿ ರೂಪಾಯಿಗಳಷ್ಟಿದ್ದ ಬಯೋ ಎಕಾನಮಿಯ ವಹಿವಾಟು ಇಂದು ಬರೋಬ್ಬರಿ 20 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ ಗೆಳೆಯರೇ. ಅದು 2009-10 ಕಾಲಘಟ್ಟವಾಗಿದೆ. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಕೇವಲ 25 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾತ್ರ ಮಾರಾಟವಾಗಿದ್ದವು. 2009-10 ಕಾಲಘಟ್ಟದಲ್ಲಿ ಕೇವಲ 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿದ್ದವು. 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು. ಆದರೆ ಈ 25-26 ಅವಧಿಯಲ್ಲಿ 25 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿವೆ. ನನ್ನ ಪ್ರಿಯ ದೇಶ ಬಾಂಧವರೇ, ಏವಿಯೇಷನ್ ವಲಯ ಕೂಡ ನಮ್ಮ ಯುವ ಜನತೆಗಾಗಿ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ.

0: ಕುಟುಂಬಗಳಿಗೆ ಸ್ವಾಮಿತ್ವ ಯೋಜನೆಯ ಲಾಭ ದೊರೆತಿದೆ ಮತ್ತು ಇದರ ಪರಿಣಾಮವಾಗಿ 140 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಸ್ತಿ ದಾಖಲೆಗಳನ್ನು ಒದಗಿಸಲಾಗಿದೆ. ಆಸ್ತಿಗಳ ಮೌಲ್ಯೀಕರಣದಿಂದಾಗಿ ಇಂದು ಅವು ಅನ್ಲಾಕ್ ಆಗಿವೆ. ಇದರ ಪರಿಣಾಮವಾಗಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯುತ್ತಿದೆ ಮತ್ತು ಜನರು ತಮ್ಮದೇ ಆದ ವ್ಯವಹಾರಗಳನ್ನು ನಡೆಸಲು ಸಾಧ್ಯವಾಗುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳ ಮುಂದೆ ಒಂದು ದೊಡ್ಡ ಹೊರೆ ಸೃಷ್ಟಿಯಾಗಿದೆ. ಅದೇ ಕೋಚಿಂಗ್ ಕ್ಲಾಸ್ಗಳ ನಡುವಿನ ಸ್ಪರ್ಧೆ. ಇಂದು ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗುವನ್ನು ಕೋಚಿಂಗ್ ಕ್ಲಾಸ್ಗೆ ಕಳುಹಿಸದಿದ್ರೆ ತಾವು ಪ್ರತಿಷ್ಠಿತ ಕುಟುಂಬವಲ್ಲ ಎನ್ನುವಂತಹ ಭಾವನೆ ಮೂಡುತ್ತಿದೆ. ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಬಗ್ಗೆ ನಾವು ಕಾಳಜಿ ವಹಿಸುತ್ತಿದ್ದೇವೆ. ಇದರಿಂದಾಗಿ ಅವರ 1000 ಕೋಟಿ ರೂಪಾಯಿಗಳ ಅನಗತ್ಯ ಖರ್ಚು ಕೂಡ ಉಳಿತಾಯವಾಗಲಿದೆ. ಮಕ್ಕಳು ಕೂಡ ತಮ್ಮವರ ಹತ್ತಿರವೇ ಇರಲು ಸಾಧ್ಯವಾಗಲಿ, ಅವರ ಸರಿಯಾದ ಆರೈಕೆಯಾಗಲಿ ಮತ್ತು ಕುಟುಂಬದ ಮೇಲೆ ಯಾವುದೇ ಆರ್ಥಿಕ ಹೊರೆ ಬೀಳಬಾರದು ಎಂಬುದು ನಮ್ಮ ಆಶಯ. ಇದಕ್ಕಾಗಿಯೇ ನಾವು ಯುವಜನತೆಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ನೀಡಲು ನಿರ್ಧರಿಸಿದ್ದೇವೆ. ಇಂದು ನಮ್ಮಲ್ಲಿ ಅತ್ಯುತ್ತಮ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ಮಲ್ಲಿ ಅದ್ಭುತ ಪ್ರತಿಭೆಗಳಿವೆ ಮತ್ತು ನುರಿತ ಶಿಕ್ಷಕರಿದ್ದಾರೆ. ಈ ಎಲ್ಲ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ನಾವು ದೇಶದ ಯುವಕರಿಗೆ ಉಚಿತ ಕೋಚಿಂಗ್ ನೀಡಲು ಒಂದು ಬಲಿಷ್ಠ ನೆಟ್ವರ್ಕ್ ಅನ್ನು ರೂಪಿಸಲಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ಯಾವಾಗಲೂ ಹೇಳುತ್ತಾ ಬಂದಿದ್ದೇನೆ, ಯಾರು ಆಟವಾಡುತ್ತಾರೋ ಅವರೇ ಬದುಕಿನಲ್ಲಿ ಅಳುತ್ತಾರೆ. ನಾನು ಆಟವಾಡುವವರು ಅಳುತ್ತಾರೆ ಎಂಬ ಮಾತನ್ನು ಹೇಳುತ್ತಿರುವಾಗ, ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕ್ರೀಡಾ ಜಗತ್ತಿನಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಕಂಡುಕೊಳ್ಳುತ್ತಿದೆ. ಈಗ ಕ್ರೀಡಾಕೂಟಗಳ ವಿಜೇತ ವೇದಿಕೆಯ ಮೇಲೆ ಭಾರತ ರಾಷ್ಟ್ರಗೀತೆ ಮೊಳಗುತ್ತಿದೆ, ಭಾರತ ರಾಷ್ಟ್ರಗೀತೆ ಕೇಳಿಬರುತ್ತಿದೆ ಮತ್ತು ಭಾರತ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿರುವುದು ಕಾಣಿಸುತ್ತಿದೆ. ನಮ್ಮ ಟಾಪ್ಸ್ ಯೋಜನೆ ಕೂಡ ಇಂದು ಅತ್ಯಂತ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ಖೇಲೋ ಇಂಡಿಯಾ ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ವಿಂಟರ್ ಗೇಮ್ಸ್, ಬೀಚ್ ಗೇಮ್ಸ್, ಕ್ರೀಡಾ ಮೂಲಸೌಕರ್ಯ, ಕ್ರೀಡಾ ತರಬೇತಿ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ನಂತಹ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಸೇರಿದಂತೆ ಈ ಎಲ್ಲಾ ವಿಷಯಗಳಲ್ಲಿ ಭಾರತವು ಇಂದು ಪರಿಣತಿಯನ್ನು ಸಾಧಿಸುವ ದಾಪುಗಾಲು ಹಾಕುತ್ತಿದೆ. ಇದು ಯುವಜನತೆಗಾಗಿ ಸಂಪೂರ್ಣವಾದ ಹೊಸ ಕ್ಷೇತ್ರವಾಗಿದ್ದು, ಒಂದು ವೇಳೆ ಅವರು ಕ್ರೀಡಾಪಟುಗಳಾಗಲು ಸಾಧ್ಯವಾಗದಿದ್ದರೂ ಸಹ ಈ ಕ್ರೀಡಾ ಬೆಂಬಲ ವ್ಯವಸ್ಥೆಯಲ್ಲಿ ಅವರಿಗೆ ಇಂದು ದೊಡ್ಡ ಮಟ್ಟದ ಅವಕಾಶಗಳು ತೆರೆದುಕೊಳ್ಳುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಕ್ರೀಡಾ ಜಗತ್ತಿನಲ್ಲಿ ಇಂದು ಭಾರತ ಪ್ರದರ್ಶನವು ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಸಾಗಿದೆ ಮತ್ತು ನಾವು 2036 ಒಲಿಂಪಿಕ್ಸ್ ಆಯೋಜನೆಯ ಬಲಿಷ್ಠ ಹಕ್ಕುದಾರರಾಗಿ ಇಂದು ಮುಂದೆ ಸಾಗುತ್ತಿದ್ದೇವೆ. ಹಾಗೆಯೇ 2030 ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಭಾರತವು ಆಯೋಜಿಸಲಿದೆ. ಮತ್ತು ನನ್ನ ಮಿತ್ರರೇ, ಜಗತ್ತಿನಲ್ಲಿ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಸುಮಾರು 40 ವಿವಿಧ ರೀತಿಯ ಕ್ರೀಡೆಗಳಿರುತ್ತವೆ ಮತ್ತು ಸುಮಾರು 300 ಕ್ಕೂ ಹೆಚ್ಚು, ಅಂದರೆ ಸುಮಾರು 325 ರಿಂದ 350 ವಿವಿಧ ಸ್ಪರ್ಧೆಗಳು ಈ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತವೆ. ಮತ್ತು ನನ್ನ ದೇಶದ ಬಾಂಧವರೇ, ನನ್ನ ಯುವ ಮಿತ್ರರೇ, ಇದನ್ನು ಕೇಳಿ ನಿಮಗೆ ತುಂಬಾ ನೋವಾಗಬಹುದು, ಆದರೆ ನಾನು ನಿಮಗೆ ಒಂದು ಸವಾಲನ್ನು ಒಡ್ಡುತ್ತಿದ್ದೇನೆ ಮತ್ತು ಇದಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಈ ವಿಷಯದಲ್ಲಿ ನನಗೆ ನಿಮ್ಮೆಲ್ಲರ ಸಹಾಯ ಬೇಕಾಗಿದೆ. ಒಲಿಂಪಿಕ್ಸ್ನ ಸುಮಾರು 325 ವಿವಿಧ ಸ್ಪರ್ಧೆಗಳಲ್ಲಿ ಭಾರತವು ಇಂದು ಕನಿಷ್ಠ 1/2 ಕ್ರೀಡೆಗಳಲ್ಲಿ ಎಲ್ಲಿಯೂ ಭಾಗವಹಿಸುತ್ತಿಲ್ಲ. ಅಲ್ಲಿ ನಮ್ಮ ಉಪಸ್ಥಿತಿಯೇ ಇರುವುದಿಲ್ಲ, ನಾವು ಆ ಕ್ರೀಡೆಗಳಿಗೆ ಅರ್ಹತೆಯನ್ನೇ ಪಡೆಯುತ್ತಿಲ್ಲ. ಆದರೆ 2036 ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟವು ಭಾರತದಲ್ಲಿ ನಡೆಯಬೇಕೆಂದು ನಾವು ಬಯಸಿದ್ದೇವೆ ಮತ್ತು ಇದಕ್ಕಾಗಿ ನಾವು ಈಗಿನಿಂದಲೇ ದೃಢವಾದ ನಿರ್ಧಾರವನ್ನು ಮಾಡಿದ್ದೇವೆ.
1: ಯಾವ ಕ್ರೀಡೆಗಳಲ್ಲಿ ಇಂದು ಭಾರತವು ಭಾಗವಹಿಸುತ್ತಿಲ್ಲವೋ, ಯಾವ ಕ್ರೀಡಾ ವಿಭಾಗಗಳಲ್ಲಿ ಭಾರತವು ಅರ್ಹತೆಯನ್ನು ಪಡೆಯುತ್ತಿಲ್ಲೋ ಮತ್ತು ಯಾವ ಸ್ಪರ್ಧೆಗಳಿಂದ ಭಾರತವು ಇಂದು ದೂರ ಉಳಿದಿದೆಯೋ,
0: ಅಂತ ಕಡೆಗಣಿತ ಕ್ರೀಡಾ ಕ್ಷೇತ್ರಗಳ ಮುಕ್ಕಾಲು ಭಾಗವು ಇಂದು ನಮ್ಮ ನಿರೀಕ್ಷೆಯಲ್ಲಿದೆ. ಭಾರತವು ಅಂತಹ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಲಿದೆ ಮತ್ತು ಇದಕ್ಕಾಗಿ ನಾವು ಟ್ಯಾಲೆಂಟ್ ಹಂಟ್ ಎಂಬ ವಿಶೇಷ ಅಭಿಯಾನವೊಂದನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಒಂದು ವೇಳೆ ನಮಗೆ 2036 ಒಲಿಂಪಿಕ್ಸ್ಗಾಗಿ ಕ್ರೀಡಾಪಟುಗಳು ಬೇಕಿದ್ರೆ ಇಂದು 5, 10 ಅಥವಾ 15 ವರ್ಷ ವಯಸ್ಸಿನ ಯುವಕರು ಮತ್ತು ಮಕ್ಕಳ ಕಡೆಗೆ ನಾವು ಗಮನ ಹರಿಸಬೇಕಿದೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಗಮನ ಹರಿಸಬೇಕಿದೆ. ಆದ್ದರಿಂದಲೇ 5 ರಿಂದ 15 ವರ್ಷದೊಳಗಿನ ಮಕ್ಕಳಲ್ಲಿ ಅಡಗಿರುವ
1: ಕ್ರೀಡಾ ಪ್ರತಿಭೆಯನ್ನು ಹುಡುಕಲು ನಾವು ಪ್ರತಿ ಹಳ್ಳಿ ಹಳ್ಳಿಗೂ, ನಗರ ನಗರಗಳಿಗೂ ಮತ್ತು ಪ್ರತಿ ಶಾಲೆಗಳಿಗೂ ತಲುಪಲಿದ್ದೇವೆ.
0: ಈ ನಿಟ್ಟಿನಲ್ಲಿ ಪ್ರತಿಭಾನ್ವೇಷಣೆಯ ಒಂದು ಬೃಹತ್ ಅಭಿಯಾನವನ್ನು ನಡೆಸಲಾಗುವುದು. ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ನಂತರ ಅವರಿಗೆ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ದೇಶಕ್ಕಾಗಿ ಆಡುವ ಅತ್ಯುತ್ತಮ ಕ್ರೀಡಾಪಟುಗಳನ್ನಾಗಿ ಸಿದ್ಧಪಡಿಸಲಾಗುವುದು. ನನ್ನ ಪ್ರೀತಿಯ ಯುವಜನರೇ, ಇಂದು ದೇಶದ ಮುಂದೆ, ನಮ್ಮ ದೇಶದ ಯುವಶಕ್ತಿಯ ಮುಂದೆ ಮಾದಕ ವ್ಯಸನವು ಅತಿ ದೊಡ್ಡ ಸಂಕಟವಾಗಿ ಪರಿಣಮಿಸುತ್ತಿದೆ. ಮಾದಕ ಮುಕ್ತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಬೇಕು. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಯುವ ಪೀಳಿಗೆಯು ಬಲಿಷ್ಠವಾಗಬೇಕಿದೆ. ನಮ್ಮ ಯುವ ಸಾಮರ್ಥ್ಯವು ನಮ್ಮ ದೇಶದ ಏಳಿಗೆಗಾಗಿ ಬಳಕೆಯಾಗಬೇಕು. ಈ ಕಾರಣಕ್ಕಾಗಿಯೇ ಮಾದಕ ಮುಕ್ತ ಭಾರತಕ್ಕಾಗಿ ಕಳೆದ ದಿನಗಳಲ್ಲಿ ಮೈ ಭಾರತ್ ಸ್ವಯಂ ಸೇವಕರು ಕಾರ್ಯೋನ್ಮುಖರಾಗಿದ್ದಾರೆ. ದೇಶದ ಎನ್ಜಿಒಗಳು, ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳು ಹಾಗೂ ದೇಶದ ಆಧ್ಯಾತ್ಮಿಕ ಪುರುಷರು ಸೇರಿಕೊಂಡು ಮಾದಕ ಮುಕ್ತ ಭಾರತಕ್ಕಾಗಿ 100 ವಾರಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು 100 ವಾರಗಳ ಕಾಲ ಸತತವಾಗಿ ನಡೆಯಲಿರುವ ಒಂದು ಬೃಹತ್ ಅಭಿಯಾನವಾಗಿದೆ. ನಾನು ಪ್ರತಿಯೊಂದು ಕುಟುಂಬಕ್ಕೂ ಮನವಿ ಮಾಡುವುದೇನೆಂದರೆ, ನೀವು ಸಹ ಈ ಅಭಿಯಾನದ ಭಾಗವಾಗಿ ಮತ್ತು ಇದರೊಂದಿಗೆ ಕೈಜೋಡಿಸಿ ನನ್ನ ಪ್ರೀತಿಯ ದೇಶ ಬಾಂಧವರೇ, ಮಾದಕ ಮುಕ್ತ ಭಾರತದ ಕನಸನ್ನು ನನಸು ಮಾಡಲು ನೀವೆಲ್ಲರೂ ಇಂದು ಮುಂದೆ ಬಂದಿದ್ದೀರಿ. ಇಪ್ಪತ್ತೊಂದನೇ ಶತಮಾನದಲ್ಲಿ ದಶಕಗಳಷ್ಟು ಹಳೆಯದಾದ ಸವಾಲುಗಳು ಏನಿದ್ದವೋ ಅಂತಹ ಸವಾಲುಗಳನ್ನು ಬುಡಸಮೇತ ಕಿತ್ತೊಗೆಯುವ

0: ಇಂದು ಅತ್ಯಂತ ಅನಿವಾರ್ಯವಾಗಿದೆ. ನಕ್ಸಲ್ ವಾದ ಮತ್ತು ಮಾವೋವಾದಗಳು ಲಕ್ಷಾಂತರ ಯುವಕರ ಭವಿಷ್ಯವನ್ನೇ ಹಾಳು ಮಾಡಿವೆ. ಇವು ಅನೇಕ ತಾಯಂದಿರ ಎಳೆಯ ಪ್ರಾಯದ ಮಕ್ಕಳನ್ನು ಅವರಿಂದ ಕಿತ್ತುಕೊಂಡು ಅವರ ಬದುಕನ್ನು ನಾಶಗೊಳಿಸಿವೆ ಮತ್ತು ಪೋಷಕರ ನೂರಾರು ಕನಸುಗಳನ್ನು ಚೂರು ಚೂರು ಮಾಡಿವೆ. ಈ ನಕ್ಸಲ್ ವಾದವು ಸುಮಾರು 4 ದಶಕಗಳ ಕಾಲ ಭಾರತದ ಒಂದು ದೊಡ್ಡ ಭೂಭಾಗವನ್ನು ಹಾಗೂ ಅಲ್ಲಿನ ಅಪಾರ ಜನಸಂಖ್ಯೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿತ್ತು. ಇವರು ಬಂದೂಕಿನ ಬಲದಿಂದ ಜನರ ಮೇಲೆ ಸವಾರಿ ಮಾಡುತ್ತಾ ನಮ್ಮ ಸಂವಿಧಾನದ ಆಶಯಗಳನ್ನೇ ಗಾಳಿಗೆ ತೂರಿದ್ದರು ಮತ್ತು ದೇಶದ ಸಾಮಾನ್ಯ ನಾಗರಿಕರ ರಕ್ಷಣೆಯಲ್ಲಿ ನಮ್ಮ ಪೊಲೀಸ್ ಭದ್ರತಾ ಪಡೆಯ 3,500 ಯುವಕರು ಹುತಾತ್ಮರಾಗಿದ್ದಾರೆ. ಯುದ್ಧದಲ್ಲಿ ಎಷ್ಟು ಸೈನಿಕರು ಮಡಿಯುತ್ತಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗಳು ದೇಶದ ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡಬೇಕಾಯಿತು. ಈ ನಕ್ಸಲ್ವಾದವು ನಮ್ಮ ನೆಲವನ್ನು ರಕ್ತಸಿಕ್ತವನ್ನಾಗಿ ಮಾಡಿತ್ತು. 2014ರಲ್ಲಿ ನೀವು ನಮಗೆ ಅವಕಾಶ ನೀಡಿದಾಗ ಅದೇ ದಿನ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೆವು. ನಾವು ದೇಶವನ್ನು ನಕ್ಸಲ್ವಾದದಿಂದ ಮುಕ್ತಗೊಳಿಸುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೆವು ಮತ್ತು ಇಂದು ನನಗೆ ಸಂತೋಷವಾಗುತ್ತಿದೆ. ಏನೆಂದರೆ ನಕ್ಸಲೀಯ ಮಾವೋವಾದಿ ಹಿಂಸಾಚಾರವು ತನ್ನ ಕೊನೆಯುಸಿರು ಎಳೆಯುತ್ತಿದೆ. ಬಹುಶಃ ಈಗ ಅದಕ್ಕೆ ಉಳಿಯುವ ಶಕ್ತಿಯೇ ಇಲ್ಲದಂತಾಗಿದೆ. ಎಲ್ಲಿ ಒಂದು ಕಾಲದಲ್ಲಿ ನಕ್ಸಲ್ವಾದಿಗಳ ಗುಂಡಿನ ಸದ್ದು ಕೇಳಿ ಬರುತ್ತಿತ್ತೋ, ಎಲ್ಲಿನ ಭೂಮಿ ಯಾವಾಗಲೂ ರಕ್ತಸಿಕ್ತವಾಗಿರುತ್ತಿತ್ತೋ, ಇಂದು ಅದೇ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅದೇ ಭಾಗಗಳಲ್ಲಿ ನಕ್ಸಲ್ ಮುಕ್ತವಾಗಿರುವ ಕಾರಣದಿಂದಾಗಿ ಅಭಿವೃದ್ಧಿ, ವಿಶ್ವಾಸ ಮತ್ತು ಸಾಮೂಹಿಕ ಪ್ರಯತ್ನದ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸವಾಲನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ಈ ಸವಾಲಿನ ಕುರಿತು ನಾವು ಇನ್ನಷ್ಟು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ. 5 ವರ್ಷಗಳ ಕಾಲ ದೇಶದ ಅಧಿಕಾರ ವ್ಯವಸ್ಥೆಯಲ್ಲಿ ಮಾವೋವಾದಿ ಚಿಂತನೆಯ ಜನರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡು ಕುಳಿತಿದ್ದರು ಮತ್ತು ಇವರು ಸರ್ಕಾರಿ ಸಮಿತಿಗಳಲ್ಲಿ ಸಲಹೆಗಾರರ ರೂಪದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಈ ಮಾವೋವಾದಿ ಚಿಂತನೆಯು ದೇಶದ ನೀತಿಗಳ ಮೇಲೆ ಪ್ರಭಾವ ಬೀರಿತ್ತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಾಡುಗಳಲ್ಲಿ ಸಶಸ್ತ್ರ ನಕ್ಸಲೀಯರನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಮತ್ತು ಆ ಸಂಕಟದಿಂದ ದೇಶವನ್ನು ಮುಕ್ತಗೊಳಿಸುವಲ್ಲಿ ಇಂದು ನಮಗೆ ಯಶಸ್ಸು ಸಿಕ್ಕಿದೆ. ಆದರೆ ಸಶಸ್ತ್ರ ನಕ್ಸಲೀಯರು ಏನೋ ಹೋದರು, ಆದರೆ ವೈಚಾರಿಕ ನಕ್ಸಲೀಯರು, ಈ ಬುದ್ಧಿಜೀವಿ ನಕ್ಸಲೀಯರು ಈಗಲೂ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಹಿಂಸೆ ಮತ್ತು ಅರಾಜಕತೆಯನ್ನು ಹರಡಲು ಅವರು ಹೊಸ ದಾರಿಗಳನ್ನು ಹುಡುಕುತ್ತಿದ್ದಾರೆ ಹಾಗೂ ಸಮಾಜವನ್ನು ತಪ್ಪು ಹಾದಿಗೆ ಎಳೆಯಲು ತರಹೇವಾರಿ ಸಂಚುಗಳನ್ನು ರೂಪಿಸುತ್ತಿದ್ದಾರೆ. ಇಂಥ ವೈಚಾರಿಕ ನಕ್ಸಲೀಯರನ್ನು ನಾವು ಗುರುತಿಸಬೇಕಾಗಿದೆ, ಇವರನ್ನು ಸಮಾಜದಿಂದ ಪ್ರತ್ಯೇಕಿಸಬೇಕಾಗಿದೆ ಮತ್ತು ದೇಶವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಮುಖ್ಯ ವಾಹಿನಿಯತ್ತ ನಾವೆಲ್ಲರೂ ಒಗ್ಗೂಡಿ ಸಾಕಬೇಕಿದೆ. ದೇಶದ ಯುವ ಪೀಳಿಗೆಯನ್ನು ನಾವು ಈ ಕಾರ್ಯದಲ್ಲಿ ಜೋಡಿಸಬೇಕಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಸುರಕ್ಷಿತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸವಾಲುಗಳು ದೇಶದ ಗಡಿಯ ಒಳಗಿರಲಿ ಅಥವಾ ಗಡಿಯ ಹೊರಗಿರಲಿ, ಭಾರತವು ಇಂದು ಪ್ರತಿ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿದೆ. ಇಂದು ಯುದ್ಧದ ಸ್ವರೂಪವೇ ಬದಲಾಗುತ್ತಿದೆ. ಈಗ ಯುದ್ಧವು ಕೇವಲ ಗಡಿಯಲ್ಲಿಯೇ ನಡೆಯುತ್ತದೆ ಎಂಬ ಗ್ಯಾರಂಟಿ ಏನೂ ಇಲ್ಲ. ಯುದ್ಧವು ದೇಶದ ಗಡಿಯೊಳಗೆ ಯಾವುದೋ ರಿಫೈನರಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಯುದ್ಧವು ಡೇಟಾ ಸೆಂಟರ್ಗಳ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಅಂದ್ರೆ ಇದು ಒಂದು ರೀತಿಯ ಹೊಸ ರೂಪದ ಯುದ್ಧವಾಗಿದೆ. ಇಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶಪಡಿಸಲಾಗುತ್ತದೆ ಮತ್ತು ಫ್ಯಾಕ್ಟರಿಗಳನ್ನು ಗುರಿ ಮಾಡಲಾಗುತ್ತದೆ. ಇದಕ್ಕಾಗಿಯೇ ನಾವು ಕಳೆದ ವರ್ಷಗಳಲ್ಲಿ ಮಿಷನ್ ಸುದರ್ಶನ ಚಕ್ರವನ್ನು ಘೋಷಿಸಿದ್ದೆವು ಮತ್ತು ಈಗ ಆ ಮಿಷನ್ನ ಕೆಲಸವು ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ಇಂದು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಸುಮಾರು 50 ಪಟ್ಟು ಹೆಚ್ಚಾಗಿದೆ ಮತ್ತು ವಿಶ್ವದ ಸುಮಾರು 100 ದೇಶಗಳಿಗೆ ನಮ್ಮ ಶಸ್ತ್ರಾಸ್ತ್ರಗಳು ತಲುಪುತ್ತಿವೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯು ಹಂತ ಹಂತವಾಗಿ ಬೆಳೆಯುತ್ತಿದೆ ಮತ್ತು ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ಶಸ್ತ್ರಾಸ್ತ್ರಗಳ ಸುಧಾರಣೆಯ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಿದೆ.
1: ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನು ನಾವು ವೃದ್ಧಿಸಬೇಕಿದೆ.
0: ಇದರ ಜೊತೆ ಜೊತೆಯಾಗಿಯೇ ನಮ್ಮ ನಾಗರಿಕರನ್ನು ಸಜ್ಜುಗೊಳಿಸಬೇಕಾಗಿದೆ. ಕಳೆದ ಶತಮಾನದ ಯುದ್ಧಗಳ ಸ್ವರೂಪಕ್ಕೆ ಅನುಗುಣವಾಗಿ ನಮ್ಮ ದೇಶದಲ್ಲಿ ಸಿವಿಲ್ ಡಿಫೆನ್ಸ್ ವ್ಯವಸ್ಥೆಗಳು ಅಭಿವೃದ್ಧಿಗೊಂಡಿದ್ದವೋ ಅವು ಈಗ ಅಪ್ರಸ್ತುತವಾಗಿವೆ. ಆದ್ದರಿಂದಲೇ ನಾನು ಇಂದು ಕೆಂಪುಕೋಟೆಯ ಮೇಲೆ ನಿಂತು ಘೋಷಣೆ ಮಾಡುತ್ತಿದ್ದೇನೆ. ಏನೆಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಸಿವಿಲ್ ಡಿಫೆನ್ಸ್ನ ಒಂದು ವೈಬ್ರೆಂಟ್ ನೆಟ್ವರ್ಕ್ ಅನ್ನು ನಿರ್ಮಿಸಲಿದ್ದೇವೆ. ನಾವು ಜನರಿಗೆ ಆಧುನಿಕ ವ್ಯವಸ್ಥೆಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ ಆಧುನಿಕ ಕಾಲದ ಸಂಕಟಗಳ ಬಗ್ಗೆಯೂ ನಾಗರಿಕರಿಗೆ ಅರಿವು ಮೂಡಿಸುತ್ತೇವೆ. ನಾಗರಿಕ ರಕ್ಷಣೆಗಾಗಿ ಎಂತಹ ವ್ಯವಸ್ಥೆ ಇರಬಹುದು? ನಾವು ಸಿವಿಲ್ ಡಿಫೆನ್ಸ್ನ ಒಂದು ಬೃಹತ್ ಸ್ವಯಂ ಸೇವಾ ಪಡೆಯನ್ನು ನಿರ್ಮಿಸಲಿದ್ದೇವೆ. ಇದು ಆಧುನಿಕ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗಿರುವ ಆಧುನಿಕ ಪಡೆಯಾಗಿರಲಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಸಹೋದರಿಯರ ಮತ್ತು ಹೆಣ್ಣು ಮಕ್ಕಳ ಕೊಡುಗೆಯು ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡದಾಗಿದೆ ಮತ್ತು ಅದು ನಮ್ಮೆಲ್ಲರಿಗೂ ಪ್ರೇರಣೆಯ ಮೂಲವಾಗಿದೆ. ಫೈಟರ್ ಜೆಟ್ ಇರಲಿ ಅಥವಾ ಸಿವಿಲ್ ಏವಿಯೇಷನ್ ಇರಲಿ, ನಮ್ಮ ಹೆಣ್ಣು ಮಕ್ಕಳಿಂದ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕ್ರೀಡಾ ಮೈದಾನವಿರಲಿ ಅಥವಾ ಸ್ಟೆಮ್ ಎಜುಕೇಷನ್ನಲ್ಲಿ ದಾಖಲಾತಿ ಪ್ರಕ್ರಿಯೆ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಹೆಣ್ಣು ಮಕ್ಕಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನಡೆ ಸಾಧಿಸುತ್ತಿರುವುದು ನಮಗೆ ಇಂದು ಕಂಡುಬರುತ್ತಿದೆ. ಇಂದು ಸೇನೆಯಲ್ಲೂ ಸಹ NDA ಮೂಲಕ ತೇರ್ಗಡೆಯಾದ ಹೆಣ್ಣು ಮಕ್ಕಳು ದೇಶದ ಸಶಸ್ತ್ರ ಪಡೆಗಳನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಬಹಳ ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದಾರೆ. ನಮ್ಮ ಈ ಹೆಣ್ಣು ಮಕ್ಕಳ ಶಕ್ತಿ ಎಂಥದ್ದು ಎಂದರೆ, ನಾನು ಇತ್ತೀಚೆಗೆ ಸಾನಂದ ಸೆಮಿಕಂಡಕ್ಟರ್ ಪ್ಲಾಂಟ್ಗೆ ಭೇಟಿ ನೀಡಿದೆ. ಅಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದ ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿದ್ದರು. ಪಾಸ್ಪೋರ್ಟ್ ಎಂದ್ರೆ ಏನು ಎಂಬುದು ಕೂಡ ತಿಳಿಯದಂತಹ ಹಳ್ಳಿಗಳಿಂದ ಅವರು ಬಂದಿದ್ರು. ಅಂತಹ ಹೆಣ್ಣು ಮಕ್ಕಳು ಇಂದು ವಿದೇಶಗಳಿಗೆ ಹೋಗಿ ತರಬೇತಿ ಪಡೆದು ಬಂದು ಚಿಪ್ ತಯಾರಿಕೆ ಕೆಲಸದಲ್ಲಿ ತೊಡಗಿದ್ದಾರೆ. ಅವರಲ್ಲಿ ನಾನು ಕಂಡ ಆತ್ಮವಿಶ್ವಾಸ ನಿಜಕ್ಕೂ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ನಾವು 3 ಕೋಟಿ ಸಹೋದರಿಯರನ್ನು ಲಖ್ಪತಿ ದೀದಿಯರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೆವು ಮತ್ತು ಈಗಾಗಲೇ ನಾವು ಆ ಗುರಿಯನ್ನು ದಾಟಿದ್ದೇವೆ. ಈಗ ನಾವು 6 ಕೋಟಿ ಲಖ್ಪತಿ ದೀದಿಯರನ್ನು ಸೃಷ್ಟಿಸುವ ಗುರಿಯೊಂದಿಗೆ ಮುಂದೆ ಸಾಗುತ್ತಿದ್ದೇವೆ. ಈ 3 ಕೋಟಿ ಹೊಸ ಲಖ್ಪತಿ ದೀದಿಯರಾಗುವುದು ಅಂದರೆ ಅದು ಮಾತೃಶಕ್ತಿಯ ಮೂಲಕ ಗ್ರಾಮೀಣ ಆರ್ಥಿಕತೆಯಲ್ಲಿ ಬರಲಿರುವ ಬಹಳ ದೊಡ್ಡ ಬದಲಾವಣೆಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಪಂಚಾಯತ್ಗಳಲ್ಲಿ, ಪುರಸಭೆಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ನಮ್ಮ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳಾಗಿ ದೇಶಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಹಿಳೆಯರು ಇಂದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಮತ್ತು ಅತ್ಯಂತ ಸಮರ್ಥವಾದ ನಾಯಕತ್ವವನ್ನು ನೀಡುತ್ತಿದ್ದಾರೆ. ಇದೇ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅಂಗೀಕರಿಸಿದ್ದೆವು. ಆದರೆ ಯಾವುದೋ ಒಂದು ಕಾರಣದಿಂದ ರಾಜಕೀಯದ ಅಖಾಡದಲ್ಲಿ ಕಳೆದ 40 ವರ್ಷಗಳಿಂದ ಈ ಕನಸು ಯಾವಾಗಲೂ ರಾಜಕೀಯ ಜಿದ್ದಾಜಿದ್ದಿಗೆ ಬಲಿಯಾಗುತ್ತಲೇ ಬಂದಿದೆ. ನಾನು ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಕೆಂಪು ಕೋಟೆಯ ಈ ಮೇಲ್ತುದಿಯಿಂದ ತ್ರಿವರ್ಣ ಧ್ವಜದ ನೆರಳಿನಲ್ಲಿ ನಿಂತು ನಾನು ಪ್ರಾರ್ಥಿಸುತ್ತೇನೆ, ಮನವಿ ಮಾಡುತ್ತೇನೆ, ಬನ್ನಿ ಅಂತಹ ಮಹಿಳೆಯರ ಸಾಮರ್ಥ್ಯದ ಆರಾಧಕರಾಗಿ ಆ ಮಹಿಳೆಯರ ಗೌರವಕ್ಕಾಗಿ ನೀವು ಮುಂದೆ ಬನ್ನಿ ಮತ್ತು ಆದಷ್ಟು ಬೇಗ ನಮ್ಮ ತಾಯಂದಿರು ಹಾಗೂ ಸಹೋದರಿಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಪ್ರಾತಿನಿಧ್ಯ ದೊರೆಯಲಿ. ಅವರು ಭಾರತದ ನೀತಿ ನಿರೂಪಣೆಯ ಪ್ರಕ್ರಿಯೆಯಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುವಂತಾಗಲಿ.
1: ಇದು ಸಮಯದ ಬೇಡಿಕೆಯಾಗಿದೆ ಮತ್ತು ನಾನು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಮನವಿ ಮಾಡುತ್ತೇನೆ, ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವ ಮೂಲಕ ಮಹಿಳೆಯರ ಗೌರವವನ್ನು ಹೆಚ್ಚಿಸುವಲ್ಲಿ ನೀವು ಸಹ ಕೈಜೋಡಿಸಿ, ನೀವು ಸಹ ಇದರ ಕೀರ್ತಿಯನ್ನು ಪಡೆಯಿರಿ, ನೀವು ಸಹ ಕ್ರೆಡಿಟ್ ತೆಗೆದುಕೊಳ್ಳಿ. ಆದರೆ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗೆ ಅವರ ಹಕ್ಕನ್ನು ನೀಡಿ.
0: ನನ್ನ ಪ್ರೀತಿಯ ದೇಶ ಬಾಂಧವರೇ, ವಿಕಸಿತ ಭಾರತದ ಸಂಕಲ್ಪವು, ಅಭಿವೃದ್ಧಿಯು ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಪೂರ್ಣಗೊಳ್ಳುತ್ತದೆ. 2014ಕ್ಕಿಂತ ಮೊದಲು ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಸೋಷಿಯಲ್ ಸೆಕ್ಯೂರಿಟಿ ಕವರ್ ಇತ್ತು. ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಅದು ಲಭ್ಯವಿತ್ತು. ಗೆಳೆಯರೇ, ಕಳೆದ 5-6 ದಶಕಗಳಲ್ಲಿ ಕೇವಲ 25 ಕೋಟಿ ಜನರಿಗೆ ಸಿಕ್ಕಿದ್ದ ಸೌಲಭ್ಯವನ್ನು ನಾವು ಕೇವಲ 1 ದಶಕದ ಅವಧಿಯಲ್ಲಿ 100 ಕೋಟಿ ದೇಶವಾಸಿಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಕವಚದ ರೂಪದಲ್ಲಿ ನೀಡಿದ್ದೇವೆ. ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಇಂದು 70 ವರ್ಷ ದಾಟಿದೆ. ಹಿರಿಯ ನಾಗರಿಕರಿಗೂ ಸಹ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಔಷಧಿ ಮತ್ತು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಇದರಿಂದಾಗಿ ಇಂದು ಕೋಟ್ಯಂತರ ಕುಟುಂಬಗಳಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಲಭಿಸಿದೆ. ಆಯುಷ್ಮಾನ್ ಕಾರ್ಡ್ನಿಂದ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗಳಿಗಾಗಿ ಇಂದು ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಉಳಿತಾಯವಾಗಿವೆ.
1: ಆ ಹಣವನ್ನ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ಉಳಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಅಭೂತಪೂರ್ವವಾದ ಸಹಾಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇದರ ನಾಯಕತ್ವವನ್ನು ವಹಿಸಿಕೊಳ್ಳಲು ನಿಮ್ಮ ಸಹಾಯ ಬೇಕಾಗಿದೆ.
0: ನಾನು ದೇಶದ ಎಲ್ಲಾ ಯುವ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನೀವೆಲ್ಲರೂ ಮುಂದೆ ಬಂದು ಇದರ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು. ನಿಮ್ಮ 1 ಅಥವಾ 2 ಗಂಟೆಗಳ ಸಮಯವು ದೇಶಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಲಿದೆ. ಕೇವಲ 1 ಅಥವಾ 2 ಗಂಟೆಗಳಲ್ಲಿ ನಾನು ದೇಶಕ್ಕೆ ಎಂತಹ ಶಕ್ತಿಯನ್ನು ನೀಡಲು ಸಾಧ್ಯ ಎಂದು ನಿಮಗೆ ಅನಿಸಬಹುದು. ಆದರೆ ನಾನು ಅದನ್ನು ವಿವರಿಸುತ್ತೇನೆ. ನೀವು ದೇಶದ 1 ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಅಂತಹ ವಾತಾವರಣವು ನಿರ್ಮಾಣವಾಗಬೇಕು. ಈ ದಿನಗಳಲ್ಲಿ ದೇಶದಲ್ಲಿ ಜನಗಣತಿಯ ಕಾರ್ಯವೂ ನಡೆಯುತ್ತಿದೆ. ಹೌದು, ಈ ಸೆನ್ಸಸ್ ಕಾರ್ಯವು ನಡೆಯುತ್ತಿದೆ, ಎಣಿಕೆ ಕಾರ್ಯವು ಸಾಗುತ್ತಿದೆ. ಆದರೆ ಕೇವಲ ಅಂಕಿ ಅಂಶಗಳಿಂದ ಮಾತ್ರ ಕೆಲಸ ಸಾಧ್ಯವಿಲ್ಲ. ಆ ಅಂಕಿ ಅಂಶಗಳ ಸೂಕ್ಷ್ಮತೆಗಳ ಆಧಾರದ ಮೇಲೆ ದೇಶವು ಮುಂದೆ ಸಾಗಲು ಬೇಕಾದ ನೀತಿಗಳು ಮತ್ತು ಯೋಜನೆಗಳು ರೂಪಿತವಾಗುತ್ತವೆ. ದೇಶದ ಭವಿಷ್ಯದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುತ್ತದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಹೊಂದಿರುವುದು ಅತ್ಯಂತ ಅವಶ್ಯಕವಾಗಿದೆ. ಕೆಲವೊಮ್ಮೆ ಸರ್ಕಾರದ ಪರವಾಗಿ ಬರುವ ಪ್ರತಿನಿಧಿಗಳು ಎಷ್ಟು ಅವಸರದಲ್ಲಿರುತ್ತಾರೆಂದರೆ, ಅವರು ಒಂದು ಹೆಸರಿನ ಕಾಗುಣಿತವನ್ನು ಒಮ್ಮೆ ಒಂದು ರೀತಿ ಬರೆದರೆ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಬರೆಯುತ್ತಾರೆ, ಮತ್ತು ಈ ಕಾರಣದಿಂದಾಗಿ ಅಂತಿಮ ಫಲಿತಾಂಶವು ನಮಗೆ ಸರಿಯಾಗಿ ಸಿಗುವಲ್ಲಿ ತೊಂದರೆಗಳು ಎದುರಾಗುತ್ತವೆ. ಈಗ ತಂತ್ರಜ್ಞಾನವು ಲಭ್ಯವಿರುವುದರಿಂದ ಈ ಬಾರಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದೇನೆಂದರೆ, ಜನಗಣತಿಯಲ್ಲಿ ನೀವೇ ಸ್ವತಃ ನಿಮ್ಮ ಮಾಹಿತಿಯನ್ನು ನಿಮ್ಮ ಮೊಬೈಲ್ ಫೋನ್ ಮೂಲಕ ಭರ್ತಿ ಮಾಡಿ ನೀಡಬಹುದಾಗಿದೆ. ನಂತರ ಯಾರಾದರೂ ಅಧಿಕಾರಿಗಳು ಅಥವಾ ಪ್ರತಿನಿಧಿಗಳು ಬಂದು ನಿಮ್ಮೊಂದಿಗೆ ಈ ಬಗ್ಗೆ ಚರ್ಚಿಸುತ್ತಾರೆ. ಆದರೆ ಕುಟುಂಬದವರೆಲ್ಲ ಒಟ್ಟಾಗಿ ಕುಳಿತು ಡಿಜಿಟಲ್ ರೂಪದಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿಕೊಂಡರೆ ಅದು ಹೆಚ್ಚು ಉತ್ತಮ. ಕಾಗುಣಿತದಲ್ಲಿ ತಪ್ಪುಗಳಾಗದಂತೆ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಗಮನಿಸಿ ಯಾವುದೇ ಮಾಹಿತಿಯಲ್ಲಿ ಸಣ್ಣ ತಪ್ಪು ಇರದಂತೆ ಎಚ್ಚರ ವಹಿಸಿ. ನೀವು ಎಷ್ಟು ನಿಖರವಾದ ಮಾಹಿತಿಯನ್ನು ನೀಡುತ್ತೀರೋ ದೇಶವು ಪ್ರಗತಿಯತ್ತ ಸಾಗಲು ಅಷ್ಟೇ ದೊಡ್ಡ ಸಹಾಯವಾಗುತ್ತದೆ. ಮತ್ತು ಈ ಕಾರಣಕ್ಕಾಗಿಯೇ ನಾನು ದೇಶದ ಯುವ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಈ ಸಂಪೂರ್ಣ ಫಾರ್ಮ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮೊದಲು ಕಾಗದದ ಮೇಲೆ ಫಾರ್ಮ್ ಅನ್ನು ಭರ್ತಿ ಮಾಡಿ, ಏನಾದರೂ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳಿ, ಮತ್ತು ನಂತರ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡಿ. ನೋಡಿ, ದೇಶವು ಇಷ್ಟು ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಇದರಿಂದ ದೇಶದ ಸಮಯ ಮತ್ತು ಶಕ್ತಿಯು ಉಳಿತಾಯವಾಗಿ ಒಂದು ಸರಿಯಾದ ಕೆಲಸಕ್ಕಾಗಿ ಬಳಕೆಯಾಗುತ್ತದೆ. ಆದ್ದರಿಂದಲೇ ನನ್ನ ದೇಶದ ಯುವಜನರು ಜನಗಣತಿಯ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ದೇಶದ ಯುವಶಕ್ತಿಯೇ, ನಾನು ಕೆಂಪುಕೋಟೆಯಿಂದ ಪಂಚ ಶಪಥಗಳು ಕುರಿತು ಮಾತನಾಡಿದ್ದೆ. ಈ ಪಂಚ ಶಪಥಗಳು ದೇಶವನ್ನು ತನ್ನ ಆತ್ಮಗೌರವದ ಹಾದಿಯಲ್ಲಿ ಮುನ್ನಡೆಸಲು ಮತ್ತು ನಿಗದಿಪಡಿಸಿದ ಗುರಿಗಳನ್ನು ಮೀರಿ ಬೆಳೆಯುವ ಸಾಮರ್ಥ್ಯದೊಂದಿಗೆ ಮುನ್ನಡೆಯಲು ಈ ಪಂಚ ಶಪಥಗಳು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿವೆ. ನಾವು ಪ್ರತಿ ಕ್ಷಣವೂ ನಮ್ಮಲ್ಲಿರುವ ಗುಲಾಮಿ ಮಾನಸಿಕತೆಯನ್ನು ತೊಡೆದು ಹಾಕುತ್ತಲೇ ಇರಬೇಕು. ಯಾವ ಭಾರತದ ಕನಸನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಂಡಿದ್ದರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದರೋ, ಪಂಡಿತ್ ನೆಹರು ಕಂಡಿದ್ದರೋ, ಸರ್ದಾರ್ ಪಟೇಲ್, ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳು ಕಂಡಿದ್ದರೋ, ಅಂತಹ ಭಾರತದ ಕನಸನ್ನು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಂಡಿದ್ದರು, ಭಗವಾನ್ ಬಿರ್ಸಾ ಮುಂಡಾ ಅವರು ಕಂಡಿದ್ದರು, ಹಾಗೂ ಜ್ಯೋತಿಬಾ ಫುಲೆ ಅವರು ಕೂಡ ಕಂಡಿದ್ದರು. ನಾವೆಲ್ಲರೂ ಆ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದು ಮುಂದೆ ಸಾಗೋಣ. ಬನ್ನಿ, ಈ ಸಂಕಲ್ಪವನ್ನು ನಾವು ಪುನರುಚ್ಚರಿಸೋಣ. ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಮತ್ತು ಕರ್ತವ್ಯವೇ ನಮ್ಮ ಗುರುತಾಗಲಿ. ನಾನು ಎಲ್ಲಾ ದೇಶವಾಸಿಗಳಿಗೆ ಹೇಳಬಯಸುವುದೇನೆಂದರೆ, ಇದು ನಮ್ಮ ಸಮಯ. ನಾನು ಎಲ್ಲಾ ದೇಶವಾಸಿಗಳಿಗೆ ಹೇಳುತ್ತೇನೆ, ಇದು ನಮ್ಮ ಸಮಯ, ಇದು ನಮ್ಮ ಅವಕಾಶ, ಮತ್ತು ಇದು ನಮ್ಮ ಸಂಕಲ್ಪ. ಬನ್ನಿ, ನಮ್ಮ ಕನಸುಗಳನ್ನು ಸಂಕಲ್ಪವನ್ನಾಗಿ ಮಾಡೋಣ, ಸಂಕಲ್ಪವನ್ನು ಸಾಮರ್ಥ್ಯವನ್ನಾಗಿ ಪರಿವರ್ತಿಸೋಣ, ಮತ್ತು ಆ ಸಾಮರ್ಥ್ಯವನ್ನು ಯಶಸ್ಸನ್ನಾಗಿ ಬದಲಿಸೋಣ. ಬನ್ನಿ, ನಾವು ಇರಿಸುವ ಪ್ರತಿಯೊಂದು ಹೆಜ್ಜೆಯನ್ನು ಅಭಿವೃದ್ಧಿಯ ಹೆಜ್ಜೆಯನ್ನಾಗಿ ಮಾಡೋಣ. ನಮ್ಮ ಕಾರ್ಯಗಳು ಒಂದಾಗಲಿ, ಮನಸ್ಸುಗಳು ಬೆರೆಯಲಿ, ಗುರಿಯೆಡೆಗೆ ನಮ್ಮ ನಿಷ್ಠೆ ಅಚಲವಾಗಿರಲಿ. ಒಂದು ದೀಪದಿಂದ ಸಾವಿರಾರು ದೀಪಗಳು ಬೆಳಗುವಂತೆ ನಾವೆಲ್ಲರೂ ಒಗ್ಗೂಡೋಣ. ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಒಂದು ಭಾವನೆಯೊಂದಿಗೆ ಈ ಮಂಗಳಕರ ಪರ್ವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈಗ ನನ್ನೊಂದಿಗೆ ಧ್ವನಿಗೂಡಿಸಿ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ಲರಿಗೂ ಧನ್ಯವಾದಗಳು.

0: ಇದುವರೆಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದೆಹಲಿಯ ಕೆಂಪುಕೋಟೆಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದ ಎಐ ಆಧಾರಿತ ಧ್ವನಿ ಕ್ಲೋನ್ ಮಾಡಿದ ಕನ್ನಡ ಆವೃತ್ತಿಯನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಈ ಕಾರ್ಯಕ್ರಮವು ಆರ್ಎನ್ಯು ಡಿಡಿ ಚಂದನದ ಕೊಡುಗೆ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳ ಭಾಷಣದ ಕನ್ನಡ ಅವತರಣಿಕೆಯನ್ನ ಕೇಳಿದ್ರಿ.
2: ವಿವಿಧ ಭಾರತಿ 102.9 ಎಫ್ಎಂ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:39. ಈಗ ಕೆಲವು ದೇಶಭಕ್ತಿ ಗೀತೆಗಳನ್ನ ಕೇಳೋಣ. ಗೀತೆ ಭಾರತೀಯರು ನಾವು, ರಚನೆ ಆನಂದಕಂದ.

ದೇಶಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ? ಈಗ ಮೂಡಿ ಬರ್ತಾ ಇದೆ ಭವ್ಯ ಭಾರತದ ಸಂಭ್ರಮ ಅನ್ನೋ ಗೀತೆ. ಸುಮಂಗಲಾ ಎಸ್ ಮಮ್ಮಿಗಟ್ಟಿ ರವರ ರಚನೆ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶದ ಪ್ರಗತಿ ಸ್ಥಗಿತಗೊಳ್ಳುವುದಿಲ್ಲ, ಬದಲಿಗೆ ಚಿಂತನೆಯ ಮಿತಿಗಳಿಂದಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶಾಲ ಚಿಂತನೆಯ ಕೊರತೆಯಿಂದಾಗಿ ಪ್ರಸ್ತುತ ಭಾರತ ಕಚ್ಚಾ ತೈಲವನ್ನು ಅವಲಂಬಿಸಬೇಕಾಗಿದೆ ಎಂದು ತಿಳಿಸುತ್ತಾ, ತಂತ್ರಜ್ಞಾನ ಚಾಲಿತ ಕಲಿಕೆಯೊಂದಿಗೆ ಚಿಂತನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನವದೆಹಲಿಯ ಉಪರಾಷ್ಟಪತಿ ಭವನದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ಹೇಳಿದರು. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಇಂದು 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಫ್ರೀಡಂ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಸುಮಾರು 18,000 ಈ ಬೃಹತ್ ಉತ್ಸವದಲ್ಲಿ ಪಾಲ್ಗೊಂಡಿದ್ದು, ಅವ್ಯವಸ್ಥೆಯಾಗದಂತೆ ಕ್ಯೂಆರ್ ಕೋಡ್ ಮುಂಗಡ ನೋಂದಣಿ ಮೂಲಕ ಪ್ರವೇಶ ಕಲ್ಪಿಸಲಾಗಿತ್ತು. ಜಾನಪದ ಕಲಾತಂಡಗಳ ಮೆರವಣಿಗೆ ಮತ್ತು ಪಥಸಂಚಲನ ಗಮನ ಸೆಳೆಯಿತು. ಚಿತ್ರದುರ್ಗ ನಗರದ ತರಾಸು ರಂಗಮಂದಿರದ ಮುಂಭಾಗದಲ್ಲಿ ಇಂದು ಪ್ರವಾಸೋದ್ಯಮ ಇಲಾಖೆಯ 2024-25 ಸಾಲಿನ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ಹಸ್ತಾಂತರಿಸಿದರು. ಹಿರಿಯ ಶಿಲ್ಪ ಹಾಗೂ ಕಾಷ್ಟ ಕಲಾವಿದ ಚಂದ್ರಶೇಖರ್ ವೈ ಶಿಲ್ಪಿ ಕಲಬುರಗಿಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸ್ಟುಡಿಯೋ ಸಮಯ ಸರಿಯಾಗಿ 11:03:06. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.